0: ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ.

ಶುಭೋದಯ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಇಂದು 1948 ಶಕವರ್ಷ, ಅಶ್ವಯುಜ ಮಾಸದ 19 ದಿನ, ಅಂದರೆ 2026 ಇಸ್ವಿ ಅಕ್ಟೋಬರ್ ತಿಂಗಳ 11 ತಾರೀಕು ಭಾನುವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:36. ಇಂದಿನ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಭಾನುವಾರದ ಬೆಳಗಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಇಂದಿನಿಂದ ನಾಡಹಬ್ಬ ದಸರಾ ಸಂಭ್ರಮ. ಕೊಪ್ಪಳದ ಗವಿಮಠ ಸಂಸ್ಥಾನದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಇಂದು ಬೆಳಗ್ಗೆ 11:50 ಮಧ್ಯಾಹ್ನ 12:13 ಸಲ್ಲುವಂತಹ ಶುಭ ಧನುರ್ಲಗ್ನದಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾಚರಣೆ ಮಾಡುವ ಮೂಲಕ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಮೈಸೂರಿನಲ್ಲಿ ಮಧ್ಯಾಹ್ನ ದಸರಾ ವಸ್ತು ಪ್ರದರ್ಶನ ಉದ್ಘಾಟನೆ ಮತ್ತು ಸಂಜೆ ಅರಮನೆಯಲ್ಲಿ ನದಿಧ್ವಜ ಪೂಜೆ ನೆರವೇರಲಿದೆ. ಸಂಜೆ 7:00 ರಾತ್ರಿ 10:00 ಅರಮನೆ ಸೇರಿದಂತೆ ನಗರದ 146 ಕಿಲೋಮೀಟರ್ ರಸ್ತೆ 118 ವೃತ್ತಗಳಲ್ಲಿ ದೀಪಾಲಂಕಾರಕ್ಕೆ ಚಾಲನೆ ನೀಡಲಾಗುವುದು. ಸಿಎಂ ಕಪ್ ರಾಜ್ಯಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಇಂದು ಸಂಜೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕೃತ ಚಾಲನೆ ನೀಡಲಿದ್ದಾರೆ. ಕ್ರೀಡಾಕೂಟ ಇದೇ 14:00 ಜರುಗಲಿದೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಹಾಗೂ ಬಿಳಿಗಿರಿ ರಂಗನಬೆಟ್ಟದ ಸಮೀಪದಲ್ಲಿರುವಂತಹ ಹಾಡಿಗಳಲ್ಲಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸಲು ವಿಶೇಷ ಪ್ರಜಾಸೇವೆ ಅಭಿಯಾನ ಕೈಗೊಳ್ಳುವಂತೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಟಿ ರಘುಮೂರ್ತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೋಲಾರ ಜಿಲ್ಲಾ ಸ್ವೀಪ್ ಸಮಿತಿಯ ಸಹಯೋಗದೊಂದಿಗೆ ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಮತದಾರರ ಜಾಗೃತಿ ಮತ್ತು ನೂತನ ಮತದಾರ ನೋಂದಣಿ ತಿದ್ದುಪಡಿ ಅಭಿಯಾನ ಜರುಗಿತು. ಡೆರಿವೇಟಿವ್ ವಹಿವಾಟುಗಳ ಅವಧಿ ಮುಕ್ತಾಯದ ದಿನದ ಇತ್ಯರ್ಥ ಬೆಲೆಗಳನ್ನು ನಿರ್ಧರಿಸುವ ಕುರಿತು ಷೇರು ಮಾರುಕಟ್ಟೆ ನಿಯಮಾವಳಿ ಮಂಡಳಿ ಸೆಬಿ ಒಂದು ವಾರದ ಒಳಗೆ ಮಾರ್ಗಸೂಚಿ ಪ್ರಕಟಿಸುವ ನಿರೀಕ್ಷೆ ಇದೆ. ವಹಿವಾಟಿನ ಅಂತಿಮ ಬೆಲೆ ನಿರ್ಧರಿಸುವ ಹರಾಜು ಪ್ರಕ್ರಿಯೆಗೆ ಸಂಬಂಧಪಟ್ಟಂತಹ ಸಮಾಲೋಚನಾ ಪತ್ರದ ಕುರಿತು ಸಾರ್ವಜನಿಕರಿಂದ ಸ್ವೀಕರಿಸಿರುವ ಸುಮಾರು 20,000 ಅಭಿಪ್ರಾಯಗಳನ್ನು ಪರಿಶೀಲನೆ ಮಾಡಲಾಗುತ್ತಿದೆ ಎಂದು ಸೆಬಿ ಅಧ್ಯಕ್ಷ ತುಹಿನ್ ಕಾಂತ ಪಾಂಡೆ ತಿಳಿಸಿದ್ದಾರೆ. ವಾರಣಾಸಿಯಲ್ಲಿ ಫಿಟ್ ಇಂಡಿಯಾ ಸೈಕಲ್ ಆನ್ ಸಂಡೇಸ್ 94ನೇ ಆವೃತ್ತಿ ಆಯೋಜನೆ ಮಾಡಲಾಗಿದ್ದು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಪಾಲ್ಗೊಳ್ಳಲಿದ್ದಾರೆ. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3ನೇ ಟಿ20 ಕ್ರಿಕೆಟ್ ಪಂದ್ಯ ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಇಂದು ಜರುಗಲಿದೆ. ಪಂದ್ಯ ಸಂಜೆ 7:00 ಆರಂಭವಾಗಲಿದ್ದು ಉಭಯ ತಂಡಗಳ ತಲಾ ಒಂದು ಪಂದ್ಯವನ್ನು ಜಯಿಸಿ ಸಮಬಲ ಸಾಧಿಸಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ಇದೀಗ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಎಂದಿನಂತೆ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರ 7 ಗಂಟೆವರೆಗೆ ಸಾಗುತ್ತದೆ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು ಹಾಗೂ ಚಿತ್ರಗೀತೆಗಳನ್ನು ಕೇಳಬಹುದು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ನಂತರ 9:00 to 10:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು, 11:02 ಹೊಸ ಹಾಡುಗಳನ್ನು ಕೇಳುತ್ತೀರಿ. 11:30 ಕಲಾಭಾರತಿ ಕಾರ್ಯಕ್ರಮ, 12:05 ಕರಿಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಬಹುದು. ಭಾನುವಾರದ ವಿಶೇಷ ಮಕ್ಕಳಿಗಾಗಿ ಕಾರ್ಯಕ್ರಮ. ಇನ್ನು 1:20 ಸಂದೇಶ ನಮಗೆ ಸಂಗೀತ

ಕಾರ್ಯದಲ್ಲಿ ಎಂದಿನಂತೆ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರವಿದೆ. ಅನಂತರ 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಎಂದಿನಂತೆ 6:02 ಗಾನ ಭಜನ ಸೇಫ್ ಡ್ರೈವ್ ಕಾರ್ಯಕ್ರಮ ಪ್ರಸಾರವಾಗುವುದು. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ ಕೇಳುತ್ತೀರಿ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಬೆಳ್ಳಿ ಬದುಕು ಪ್ರಸಾರವಾಗುತ್ತದೆ. 9:15 ಹಿಂದಿ ಮೆಲಡೀಸ್ ಹಿಂದಿ ಚಿತ್ರಗೀತೆಗಳ ಪ್ರಸಾರ. 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ

0: ಕೀಳು ಅಭಿರುಚಿಯ ಪುಸ್ತಕ, ಹಾಡು, ಪೋಸ್ಟರ್ಗಳು, ಚಲನಚಿತ್ರ ಇಲ್ಲವೇ ಟಿವಿ ಜಾಹೀರಾತುಗಳಿಂದ ಮಕ್ಕಳನ್ನು ದೂರವಿರಿಸೋಣ. ಮಕ್ಕಳಲ್ಲಿ ಮಾನವೀಯ ಉದಾತ್ತ ಚಾರಿತ್ರ್ಯವನ್ನು ಬೆಳೆಸೋಣ.
1: ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಕನ್ಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು

ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ಇದೀಗ ಆರಂಭಿಸೋಣ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಪಾಹಿ ಪಾಹಿ ಪರ್ವತ ರಾಜಕುಮಾರಿ, ದಿವ್ಯಾ ಗಿರಿಧರವರ ಹಾಡುಗಾರಿಕೆ, ಗುರು ಗೋವಿಂದ ವಿಠ್ಠಲದಾಸರ ರಚನೆ, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಂಜೀವ್ ಆರ್ ನ್ಯಾಮಣ್ಣನವರ್.

0: ಲಕ್ಷ್ಮೀ ಮಹಾಲಕ್ಷ್ಮೀ ಗೌರಿ ಪರಮೇಶ್ವರಿ ಶಿವದೂತಿ ಶಾಂಭವಿ ಶೂಲಧಾರಿಣಿ ಶಕ್ತಿ ಸತ್ಯ ತಪಸ್ವಿನಿ ವಿಮಲೆ ಪಾರ್ವತಿ ಗೌರಿ ಉಮಾ ರುದ್ರಾಣಿ ಶೈಲಜಾ ಅಂತೆಲ್ಲ ಭಕ್ತರು ದೇವಿಯನ್ನು ಪೂಜಿಸ್ತಾರೆ. ನಮ್ಮನ್ನು ಸಲಹು ಕಾಪಾಡು ಕಷ್ಟಗಳನ್ನು ಪರಿಹರಿಸು ಅಂತೆಲ್ಲ ಬೇಡುತ್ತಾರೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನು ಕೇಳ್ತಾ ಇದ್ದೀರಾ. ನಾಗವಲ್ಲಿ ನಾಗರಾಜ್ ಮತ್ತು ಪಿ ರಮಾ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆಯಲ್ಲಿ ದೇವಿ ಸ್ತುತಿಯನ್ನು ಆಲಿಸಿದ್ರಿ. ಸಲಹು ಶ್ರೀಶೈಲ ಸುತೆ ಅನ್ನುವ ಗೀತೆ ಈಗ ತಾನೆ ಪುತ್ತೂರು ನರಸಿಂಹನಾಯಕ ಅವರ ಧ್ವನಿಯಲ್ಲಿ ಕಮಲನಾಭ ವಿಠಲ ಅವರ ರಚನೆಯನ್ನು ಆಲಿಸಿದ್ರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಾದೋಪಾಸನೆ ಭಕ್ತಿಗೀತೆಗಳ ಕಾರ್ಯಕ್ರಮ ಶುರುವಾಗಿದೆ. 6:29:35 ಸಮಯಾಗಿದೆ. ಈ ದಿನ ಭಾನುವಾರ, ವಿಶೇಷವಾಗಿ ದಸರಾ ಹಬ್ಬದ ಆರಂಭ ಇಂದಿನಿಂದ ಶುರುವಾಗಿದೆ. ಅಂದರೆ ನಾವೆಲ್ಲರೂ ಕೂಡ ಈ ಒಂದು ದಸರಾ ಹಬ್ಬದಲ್ಲಿ ನವರಾತ್ರಿಯನ್ನು ಆಚರಿಸ್ತೇವೆ. ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯನ್ನು ಪೂಜಿಸುವ ಪದ್ಧತಿ ಇದೆ. ಇಂದಿನಿಂದ ನವ ದುರ್ಗೆಯರನ್ನು ಆರಾಧಿಸುವ ದಸರಾ ಹಬ್ಬದ ಆರಂಭ. ನಮ್ಮೆಲ್ಲ ಕೇಳುಗರಿಗೆ ನಾಡಹಬ್ಬ ದಸರೆಯ ಶುಭಾಶಯಗಳು.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
2: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೆ.
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ

0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ನಾದೋಪಾಸನೆ ಭಕ್ತಿಗೀತೆಗಳ ಈ ಪ್ರಸಾರದಲ್ಲಿ ಚಿತ್ರಗೀತೆಗಳಿಂದ ಆಯ್ದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಮೊದಲಿಗೆ ಶ್ರೀ ನಾಗಶಕ್ತಿ ಚಿತ್ರದ ಗೀತೆ ಕೇಳಿ. ರೆಮೋ ಅರ್ಚನಾ ರವಿ ಸಂತೋಷ್ ಅವರ ಧ್ವನಿ, ಗೋಟೂರಿಯವರ ಸಾಹಿತ್ಯ, ಶ್ರೀ ಗಣೇಶ್ ಅವರ ಸಂಗೀತವಿದೆ. ಜಗದೇಕ ವೀರನ ಕಥೆ ಈ ಸಿನಿಮಾದ ಹಾಡು, ಘಂಟಸಾಲ ಅವರ ಧ್ವನಿಯಲ್ಲಿದೆ. ಸಂಗೀತ ನೀಡಿದ್ದಾರೆ ಪೆಂಡ್ಯಾಲಾ.

ಪುಸ್ತಕದ ಅವಹೇಳನ ಜ್ಞಾನದ ಕೊಲೆ. ಪುಸ್ತಕ ಒಬ್ಬ ಉತ್ತಮ ಗೆಳೆಯನಿದ್ದಂತೆ. ಪ್ರಪಂಚದ ಮಹಾನ್ ವ್ಯಕ್ತಿಗಳೆಲ್ಲ ಪುಸ್ತಕ ಪ್ರೇಮಿಗಳೇ ಆಗಿದ್ದರು. ಉತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ನಮ್ಮ ಜ್ಞಾನ ಸಂಪತ್ತನ್ನು ವೃದ್ಧಿಸಿಕೊಳ್ಳೋಣ.

ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ದಿನ ಒಂದೊಂದು ಸ್ಟೇಷನ್ ಕೇಳ್ತೀನಿ. ನಮ್ಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತಿ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನ್ಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ. ನಾನು ಕೇಳ್ತೀನಿ, ನೀವು ಕೇಳಿ.

ನದುಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಮೊದಲಿಗೆ ವೀರ ರಣಚಂಡಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಂ ಡಿ ಪಲ್ಲವಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಎಸ್ ಪಿ ವೆಂಕಟೇಶ್ ಅವರ ಸಂಗೀತ ಇತ್ತು. ಸಂಪ್ರದಾಯ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಹಾಗೂ ಮಾಲತಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಮಾಸ್ಟರ್ ಹಿರಣ್ಣಯ್ಯ ಅವರು ಬರೆದ ಗೀತೆಗೆ ವಜ್ರಪ್ಪ ಅವರ ಸಂಗೀತ ಇತ್ತು.

ಕೇಳ್ತಾ ಇದ್ದೀರಾ ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ಸಮಯ ಆಗಿದೆ 6:49. ಮುಂದೆ ಕೇಳಿ ಮುತ್ತೈದೆ ಭಾಗ್ಯ ಚಿತ್ರದಿಂದ ಒಂದು ಗೀತೆ. ಜ್ಞಾನ ಸರಸ್ವತಿ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಹುಣಸೂರು ಕೃಷ್ಣಮೂರ್ತಿಗಳು ಬರೆದ ಈ ಗೀತೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

ನಾಡಿನಾದ್ಯಂತ ನಾಡಹಬ್ಬ ದಸರಾ ಆರಂಭ ಆಗಿದೆ. ನವದುರ್ಗೆಯರನ್ನ ಪೂಜಿಸುವ ಸಮಯ ಇಂದು. ಮೊದಲ ದಿನ ಶೈಲಪುತ್ರಿ ದೇವಿಯನ್ನ ಪೂಜಿಸುವುದು. ಶೈಲ ಅಂದರೆ ಪರ್ವತ, ಪುತ್ರಿ ಅಂದರೆ ಮಗಳು. ಶೈಲಪುತ್ರಿ ಅಂದರೆ ಪರ್ವತ ರಾಜನ ಮಗಳು ಅಂತ, ಅಂದರೆ ಪಾರ್ವತಿ ಮಾತೆ. ಪ್ರಥಮ ದಿನ ಪಾರ್ವತಿ ಮಾತೆಯನ್ನು ಶೈಲಪುತ್ರಿಯ ರೂಪದಲ್ಲಿ ಪೂಜೆ ಮಾಡುವಂಥ ಪದ್ಧತಿ ನಮ್ಮಲ್ಲಿದೆ. ಈ ಒಂದು ದೇವಿಯ ರೂಪ ಭಕ್ತಿ ದೃಢತೆಯ ಪ್ರತೀಕ ಅಂತಾರೆ. ಯಾಕೆಂದರೆ ಶೈಲ ಅಂದರೆ ಪರ್ವತ, ಪರ್ವತದ ಹಾಗೆ ದೃಢವಾಗಿ ನಿಂತವಳು. ಹಾಗಾಗಿ ಭಕ್ತಿಯಲ್ಲಿ ಕೂಡ ದೃಢತೆ ಬೇಕು. ಎಷ್ಟೋ ಪೆಟ್ಟುಗಳನ್ನು ತಿಂದರೂ ಕೂಡ ಪರ್ವತ ಅಚಲವಾಗಿ ನಿಲ್ಲುವ ಹಾಗೆ ಈ ದೇವಿಯನ್ನು ಪೂಜೆ ಮಾಡೋದ್ರಿಂದ ನಮಗೆ ದೃಢತೆ ಹೆಚ್ಚಾಗುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ಶೈಲ ಪರ್ವತ, ಶೈಲ ಪುತ್ರಿ ಪರ್ವತ ರಾಜನ ಮಗಳು, ದೃಢತೆ, ಕಠೋರ ತಪಸ್ಸನ್ನು ಮಾಡಿದವಳು, ಶುದ್ಧತೆ, ಭಕ್ತಿ, ಭಕ್ತಿಯ ಸಾಕಾರ ರೂಪ ಅಂಥೇಳಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ನವದುರ್ಗೆಯರಲ್ಲಿ ಮೊದಲ ರೂಪ ಶೈಲಪುತ್ರಿ ದೇವಿ. 9 ಜನ ದೇವಿಯರು ವಿವಿಧ ಅವತಾರಗಳನ್ನು ತಾಳಿ ಈ ಜಗತ್ತಿಗೆ ಒಳಿತನ್ನು ತರ್ತಾರೆ ಅನ್ನುವ ನಂಬಿಕೆ ಎಲ್ಲರದ್ದು. ದುಷ್ಟರಿಗೆ ಶಿಕ್ಷೆಯಾಗಲಿ, ಶಿಷ್ಟರ ರಕ್ಷಣೆಯನ್ನು ಮಾಡಲಿ, 9 ದಿನ 9 ದೇವಿಯರು 9 ರೂಪದಲ್ಲಿ 9 ಶಕ್ತಿಗಳನ್ನು ಕರುಣಿಸಲಿ ಅಂತ ಹೇಳ್ತಾ ನಾದೋಪಾಸನೆಯ ಭಕ್ತಿಗೀತೆಗಳ ಈ ಪ್ರಸಾರವನ್ನು ಮುಕ್ತಾಯ ಮಾಡೋಣ. ಸಮಯ 7 ಗಂಟೆ. ಇನ್ನೀಗ ಸುದ್ದಿ ಮುಖ್ಯಾಂಶಗಳು.

ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಚೆನ್ನೈನಲ್ಲಿ ಇಂದು 13,000 ಕೋಟಿ ರೂಪಾಯಿ ಮೊತ್ತದ ವಿವಿಧ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇದೇ ವೇಳೆ ಅವರು ಸುಮಾರು 4,900 ಕೋಟಿ ರೂಪಾಯಿ ಮೊತ್ತದ ಚೆನ್ನೈ ಮೆಟ್ರೋ ರೈಲು ಯೋಜನೆಯ 2ನೇ ಹಂತಕ್ಕೂ ಹಸಿರು ನಿಶಾನೆ ತೋರಲಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಮಕ್ಕಳನ್ನು ವಶಕ್ಕೆ ಪಡೆದ ತಕ್ಷಣದಿಂದ ಅಂತಿಮ ಹಂತದವರೆಗೆ ನ್ಯಾಯಾಲಯದ ಆದೇಶ, ಪುನರ್ವಸತಿ ಪ್ರಕ್ರಿಯೆವರೆಗೆ ನಿರಂತರವಾಗಿ ಕಾನೂನು ನೆರವು ಒದಗಿಸಲು ಪ್ರತ್ಯೇಕ ವಕೀಲರ ವ್ಯವಸ್ಥೆಯನ್ನು ರೂಪಿಸುವಂತೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಕಾನೂನು ಸೇವಾ ಸಂಸ್ಥೆಗಳಿಗೆ ಕರೆ ನೀಡಿದ್ದಾರೆ. ರಾಜ್ಯಾದ್ಯಂತ ಇಂದಿನಿಂದ ದಸರಾ ಸಂಭ್ರಮ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪ್ರಧಾನ ಕಾರ್ಯಕ್ರಮ ಜರುಗಲಿದೆ. ರಾಜ್ಯದ ವಿವಿಧ ಭಾಗಗಳಲ್ಲೂ ವೈವಿಧ್ಯಮಯವಾಗಿ ದಸರಾ ಆಚರಣೆ ಮಾಡಲಾಗುತ್ತಿದೆ. ಶಿವಮೊಗ್ಗ, ಮಡಿಕೇರಿ, ಹಂಪಿ, ಮಂಗಳೂರು ಸೇರಿದಂತೆ ವಿವಿಧ ಕಡೆ ವಿಶೇಷ ಆಚರಣೆಗಳಿಗೆ ಸಕಲ ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ. ಕಲ್ಯಾಣ ಕರ್ನಾಟಕ ನಿವಾಸಿಗಳ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಬೆಂಗಳೂರಿನಲ್ಲಿ ಇಂದು ಬೆಳಗ್ಗೆ ಸಂಘದ 17ನೇ ವರ್ಷದ ಸರ್ವ ಸದಸ್ಯರ ಸಭೆ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಾಹಿತಿಗಳಾದಂತಹ ಡಾ ಬಸವರಾಜ ಕಲ್ಗುಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದು, ಬೆಂಗಳೂರು ದೂರದರ್ಶನ ಕೇಂದ್ರ ಉಪನಿರ್ದೇಶಕರಾದಂತಹ ಸತೀಶ್ ಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಜನ್ಮದಿನದ ಅಂಗವಾಗಿ ಬೆಂಗಳೂರಿನಲ್ಲಿಂದು ಜೆಪಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಅವರು ಈ ವರ್ಷದ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕರಾವಳಿ ಕರ್ನಾಟಕ, ಕೊಂಕಣ ಮತ್ತು ಗೋವಾದ ಪ್ರತ್ಯೇಕ ಪ್ರದೇಶಗಳಲ್ಲಿ ಇಂದು ಬಿಸಿ ಮತ್ತು ಆರ್ದ್ರ ವಾತಾವರಣ ಇರಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಣಜಿ ಟ್ರೋಫಿ ಕ್ರಿಕೆಟ್ನ 92ನೇ ಆವೃತ್ತಿಗೆ ಇಂದು ಚಾಲನೆ ದೊರೆಯಲಿದೆ. ವಿಜಯವಾಡದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಕರ್ನಾಟಕ ಮತ್ತು ಆಂಧ್ರ ತಂಡಗಳು ಮುಖಾಮುಖಿಯಾಗಲಿವೆ. ಮುಲಪಾಡಿನ ಡಾ ಗೋಕರಾಜು ಕ್ರೀಡಾಂಗಣದಲ್ಲಿ ಬೆಳಗ್ಗೆ 9 ಗಂಟೆಗೆ ಪಂದ್ಯ ಆರಂಭವಾಗಲಿದೆ. ಬ್ರಿಕ್ಸ್ ಪಾರಂಪರಿಕ ಮತ್ತು ದೇಶೀಯ ಕ್ರೀಡಾ ಪ್ರದರ್ಶನ ಅಹಮದಾಬಾದ್ನಲ್ಲಿ ನಾಳೆ ನಡೆಯಲಿದ್ದು, ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:30 ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೆ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ ಬಿ ಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದ್ಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಇದು ವಿವಿಧ ಭಾರತಿ, ಸಮಯ 7:05, ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಕಾಶವಾಣಿಯ ಆತ್ಮೀಯ ಕೇಳುಗರಿಗೆಲ್ಲ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಮುಖ್ಯಾಂಶಗಳು: ನಾಡಿನಾದ್ಯಂತ ಶರನ್ನವರಾತ್ರಿ ಸಂಭ್ರಮ, ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ

0: ಘೋಷಣೆ ಮಾಡಿದೆ. ಚಾಮುಂಡಿ ಬೆಟ್ಟ ಹಾಗೂ ಮೈಸೂರು ಅರಮನೆಯಲ್ಲಿ ಇಂದು ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆಯಲಿದೆ. ಬೆಳಗ್ಗೆ 11:50 ಮಧ್ಯಾಹ್ನ 12:13 ನಡುವಿನ ಧನುರ್ ಲಗ್ನದಲ್ಲಿ ದಸರಾ ಮಹೋತ್ಸವ, ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳ ಅಮೃತ ಹಸ್ತದಿಂದ ತಾಯಿ ಶ್ರೀ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಅಗ್ರಪೂಜೆ ಹಾಗೂ ಪುಷ್ಪಾರ್ಚನೆ ಮೂಲಕ ಉದ್ಘಾಟನೆಗೊಳ್ಳಲಿದೆ. ಮೈಸೂರು ದಸರಾ ಭುವನ ಸುಂದರ ಎಂಬ ಘೋಷವಾಕ್ಯದೊಂದಿಗೆ ಆಯೋಜಿತ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಸಂಪುಟದ ಸಹೋದ್ಯೋಗಿಗಳು, ಶಾಸಕರು, ವಿಶೇಷ ಆಹ್ವಾನಿತ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಬಾರಿ 100ಕ್ಕೂ ಹೆಚ್ಚು ಧರ್ಮಗುರುಗಳು ಪಾಲ್ಗೊಳ್ಳುತ್ತಿರುವುದು ವಿಶೇಷ. ಅಂಬಾವಿಲಾಸ ಅರಮನೆಯಲ್ಲಿಂದು ಬೆಳಗ್ಗೆ 6:00 7:12 ಶುಭ ಮುಹೂರ್ತದಲ್ಲಿ ಸಿಂಹಾಸನ ಜೋಡಣೆ ಕಾರ್ಯ ಜರುಗಿತು. ಇಂದು ಬೆಳಗ್ಗೆ 8:35-9:05 ಶುಭ ಮುಹೂರ್ತದಲ್ಲಿ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ರಾಜ ಪುರೋಹಿತರ ಮಾರ್ಗದರ್ಶನದಲ್ಲಿ ಕಂಕಣ ಧರಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಇಂದು ಆಯೋಜಿತವಾಗಿದೆ. ದಾವಣಗೆರೆಯ 19 ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿದ್ದು ಅಗತ್ಯ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಳಗ್ಗೆ 10:00 ಮಧ್ಯಾಹ್ನ 1:00 ಪರೀಕ್ಷೆ ನಡೆಯಲಿದ್ದು ಒಟ್ಟು 9,012 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದಾಗಿ ಮಾಹಿತಿ ನೀಡಿದರು. ರಾಜ್ಯ ವಿಧಾನ ಪರಿಷತ್ತಿನ ಪಶ್ಚಿಮ ಪದವೀಧರ ಮತಕ್ಷೇತ್ರದ ಮತದಾನ ಇದೇ 23ನೇ ತಾರೀಖು ನಿಗದಿಯಾಗಿದೆ. 14 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಪಶ್ಚಿಮ ಪದವೀಧರ ಮತಕ್ಷೇತ್ರದ ಚುನಾವಣಾಧಿಕಾರಿ ಹಾಗೂ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಧಾರವಾಡದಲ್ಲಿ ಮಾಹಿತಿ ನೀಡಿ, ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 97,398 ಅರ್ಹ ಮತದಾರರು ಹೆಸರು ನೋಂದಾಯಿಸಿದ್ದಾರೆ ಎಂದರು. ಗದಗ್, ಹಾವೇರಿ, ಉತ್ತರ ಕನ್ನಡ ಹಾಗೂ ಧಾರವಾಡ ಸೇರಿದಂತೆ 4 ಜಿಲ್ಲೆಗಳಲ್ಲಿ ಒಟ್ಟು 137 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ನಶೆಮುಕ್ತ ಭಾರತ, ನಶೆಮುಕ್ತ ಕರ್ನಾಟಕ ಅಭಿಯಾನದ ಹಿನ್ನೆಲೆ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಯುವಜನ ಜಾಗೃತಿ ಆಂದೋಲನಕ್ಕೆ ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿನ ಸ್ನಾತಕೋತ್ತರ ಸಭಾಂಗಣದಲ್ಲಿ ಪ್ರಾಂಶುಪಾಲರಾದ ಡಾ ತಾರಿಣಿ ಶುಭದಾಯಿನಿ ಚಾಲನೆ ನೀಡಿದರು. ಸಮರ್ಥ ಹಾಗೂ ಸುದೃಢ ಭಾರತದ ನಿರ್ಮಾಣಕ್ಕೆ ಯುವಜನತೆ ದುಶ್ಚಟಗಳಿಂದ ದೂರವಿರುವಂತೆ ಮನವಿ ಮಾಡಿದರು. ಸೈಬರ್ ಪೊಲೀಸ್ ಠಾಣೆ ಅಧಿಕಾರಿ ಧ್ರುವಕುಮಾರ್ ಮಾತನಾಡಿ, ಮದ್ಯ, ಮಾದಕ ವಸ್ತು ಹಾಗೂ ತಂಬಾಕು ಸೇರಿದಂತೆ ಯಾವುದೇ ನಶೆ ವಸ್ತುಗಳನ್ನು ಬಳಸಬಾರದು ಎಂದರು. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಪ್ರತಿಜ್ಞಾವಿಧಿಯನ್ನು ಗಣ್ಯರು ಬೋಧಿಸಿದರು. ನಶೆ ಮುಕ್ತತೆ ಜಾಗೃತಿ ಕೈಪಿಡಿ ವಿದ್ಯಾರ್ಥಿಗಳಿಗೆ ನೀಡಲಾಯಿತು. ಪ್ರಧಾನಮಂತ್ರಿ ಧನ ಧಾನ್ಯ ಕೃಷಿ ಯೋಜನೆ PMDDKYಗೆ 1 ಪೂರ್ಣಗೊಂಡಿದೆ. ಕಳೆದ 2025 October 11 ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯನ್ನು ದೇಶದ 100 ಮಹತ್ವಾಕಾಂಕ್ಷಿ ಜಿಲ್ಲೆಗಳಲ್ಲಿ ಆರಂಭಿಸಲಾಗಿತ್ತು. ಕಡಿಮೆ ಕೃಷಿ ಉತ್ಪಾದಕತೆ ಪ್ರದೇಶಗಳನ್ನು ಆಯ್ದುಕೊಂಡು ಅಲ್ಲಿ ಕೃಷಿ ಉತ್ತೇಜಿಸಲು ಯೋಜಿಸಲಾಗಿದೆ. ಕಳೆದ 1 ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯಡಿ ಕೃಷಿ ಉತ್ಪಾದಕತೆಯಲ್ಲಿ ಸಾಕಷ್ಟು ಬದಲಾವಣೆ ಕಂಡುಬಂದಿದೆ. ಬೆಳೆ ವೈವಿಧ್ಯೀಕರಣ, ಕೊಯ್ಲೋತ್ತರ ಸಂಗ್ರಹಣೆ, ನೀರಾವರಿ, ಕೃಷಿ ಸಾಲ ಸೇವೆಗಳಲ್ಲಿ ಗಮನಾರ್ಹ ಪ್ರಗತಿ ದಾಖಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2043

0: ತೆರಳ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ಆಕಾಶವಾಣಿಯ ವಿಶೇಷ ಸರಣಿಯ ಆವೃತ್ತಿಯಲ್ಲಿ 2025 ವಕ್ಫ್ ಕಾಯ್ದೆ ಸುಧಾರಣೆಗಳ ಕುರಿತು ಒಂದು ನೋಟ ಇಲ್ಲಿದೆ. ವಕ್ಫ್ ಕಾಯ್ದೆ ಕಲಂ 40 ಅಡಿ ವಕ್ಫ್ ಮಂಡಳಿ ಈ ಮೊದಲು ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಣಯದ ಮೂಲಕ ವಕ್ಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರ ಹೊಂದಿತ್ತು. ಹೀಗಾಗಿ ವಕ್ಫ್ ಆಸ್ತಿಗಳ ನೋಂದಣಿಯಲ್ಲಿ ಭಾರೀ ಹೆಚ್ಚಳ ಕಂಡುಬಂದಿತ್ತು. ಕಳೆದ 2013 2,07,000ಷ್ಟಿದ್ದ ವಕ್ಫ್ ಆಸ್ತಿಗಳ ಸಂಖ್ಯೆ ಪ್ರಸ್ತುತ 8,72,000ಕ್ಕೆ ತಲುಪಿದೆ. ಹೀಗೆ ಸೇರಿರುವ ವಕ್ಫ್ ಆಸ್ತಿಗಳ ಪೈಕಿ ಸರ್ಕಾರದ 5,00,973 ಆಸ್ತಿಗಳು ಸೇರ್ಪಡೆಗೊಂಡಿದ್ದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಉಮ್ಮೀದ್ ಕಾಯ್ದೆ ಎಂದು ಮರುನಾಮಕರಣಗೊಳಿಸಲಾಗಿದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡಿದ್ದ ನಿಬಂಧನೆಯನ್ನು ತೆಗೆದುಹಾಕಿತು. ಸರ್ಕಾರಿ ಭೂಮಿಗೆ ಸಂಬಂಧಿಸಿದ ಯಾವುದೇ ಹಕ್ಕುಗಳ ಪ್ರತಿಪಾದನೆಯಲ್ಲಿ ಜಿಲ್ಲಾಧಿಕಾರಿ ಅಥವಾ ಮೇಲ್ಪಟ್ಟ ಶ್ರೇಣಿಯ ಉನ್ನತ ಅಧಿಕಾರಿಯಿಂದ ಕೂಲಂಕಷ ಪರಿಶೀಲನೆ ಕಡ್ಡಾಯವಾಗಿದೆ. ಜೊತೆಗೆ ವಕ್ಫ್ ಮಂಡಳಿ ನಿರ್ಧಾರಗಳ ವಿರುದ್ದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿಗೆ ಉಮ್ಮೀದ್ ಕಾಯ್ದೆ ಅವಕಾಶ ಕಲ್ಪಿಸಿದೆ. ಕಾನೂನು ಸುಧಾರಣೆಗಳ ಮೂಲಕ ಜೊತೆ ಮೊದಲಿದ್ದ ವಕ್ಫ್ ಬೋರ್ಡ್ ನಿರ್ಣಯ ನಡಾವಳಿಗಳ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆ ಜಾರಿಯಲ್ಲಿದೆ. ಬಾಲ್ಯ ವಿವಾಹ ಕೊನೆಗೊಳಿಸೋಣ, ಬಾಲಕಿಯರ ಹಕ್ಕುಗಳಲ್ಲಿ ಹೂಡಿಕೆ ಮಾಡೋಣ ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟೀಯ ಹೆಣ್ಣು ಮಕ್ಕಳ ದಿನಾಚರಣೆ ಇಂದು. ಹೆಣ್ಣು ಮಕ್ಕಳ ಹಕ್ಕುಗಳಿಗೆ ಧ್ವನಿಯಾಗಿ ಹೆಣ್ಣು ಮಕ್ಕಳ ಕ್ರಿಯಾಶೀಲತೆ ವೃದ್ಧಿಸಲು ಸಹಕಾರ ಮತ್ತು ಹೆಣ್ಣು ಮಕ್ಕಳಲ್ಲಿ ನಾಯಕತ್ವಕ್ಕೆ ಮನ್ನಣೆ ನೀಡುವ ಜಾಗತಿಕ ದಿನಾಚರಣೆಯಾಗಿದೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕು ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲ ಸಂಗ್ರಹಾಗಾರ ಕೃಷ್ಣಾ ವಿವಿಧೋದ್ದೇಶ ಜಲಾನಯನ ಯೋಜನೆಗಳಿಗೆ ಮೀಸಲಿದೆ. ಬರದ ಹಿನ್ನೆಲೆ ಪ್ರಸ್ತುತ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಲಾಗಿದೆ ಎಂದು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಮೂರ್ತಿ ಕುಲಕರ್ಣಿ ಮಾಹಿತಿ ನೀಡಿದ್ದಾರೆ.
1: ಆಲ್ಮಟ್ಟಿ ಡ್ಯಾಮಿನ ಗ್ರಾಸ್ ಸ್ಟೋರೇಜ್ 123.081 ಟಿಎಂಸಿ ಇದೆ. ಲೈಫ್ ಸ್ಟೋರೇಜ್ ಇರೋದು 82.132 ಟಿಎಂಸಿ ಅಷ್ಟು ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಅಭಾವದಿಂದಾಗಿ ಬರಗಾಲದ ಪರಿಸ್ಥಿತಿ ಉದ್ಭವ ಆಗಿದೆ. ಮಹಾರಾಷ್ಟ್ರದಲ್ಲಿ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಸ್ವಲ್ಪ ಇನ್ಫ್ಲೋ ಬಂದಿದ್ದರಿಂದ ನಮ್ಮ ಡ್ಯಾಮಿನ ಸ್ವಲ್ಪ ಚಿತ್ರಣ ಆತಂಕದ ಸ್ಥಿತಿಯಲ್ಲಿ ಇಲ್ಲ. ಮುಂದಿನ ಜೂನ್ 2027 ವಿಜಯಪುರ ಮತ್ತು ಬಾಗಲಕೋಟ್ ಜಿಲ್ಲೆಗಳಿಂದ ನಗರಗಳಾಗಿರಬಹುದು ಏನು ಕುಡಿಯುವ ನೀರಿಗೆ ನಾವು ಈ ಡ್ಯಾಮಿನ ಮೇಲೆ ಆಶ್ರಿತ ಆಗಿದೆ. ಆ ಎಲ್ಲ ಯೋಜನೆಗಳಿಗೆ ಸಾಕಷ್ಟು ನೀರಿದೆ. ಜುಲೈ 2022 ಬೇಕಾದಂತ ಎಲ್ಲ ಸಂಗ್ರಹಣೆ ನೀರು ನಮ್ಮ ಹತ್ರ ಇರೋದ್ರಿಂದ ಕುಡಿಯುವ ನೀರಿಗೆ ಯಾವುದೇ ರೀತಿಯ ಆತಂಕ ಇಲ್ಲ.
0: ವಿಮಾನ ನಿಲ್ದಾಣದ ಮೂಲಸೌಕರ್ಯ ಸುಧಾರಣೆ, ನಾಗರಿಕರ ಸುರಕ್ಷತೆ ಮತ್ತು ಪ್ರಯಾಣಿಕರ ಜಾಗೃತಿ ಜೊತೆಗೆ ಪ್ರಯಾಣಿಕ ಸ್ನೇಹಿ ಸೇವೆ ಖಾತ್ರಿಪಡಿಸಲು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಕಳೆದ ಸೆಪ್ಟೆಂಬರ್ 17 ನಿನ್ನೆ ಅಕ್ಟೋಬರ್ 10 ಯಾತ್ರಿ ಸೇವಾ ಅಭಿಯಾನ ಜರುಗಿತು. ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಟರ್ಮಿನಲ್ ಸ್ವಚ್ಛತೆ ಹಾಗೂ ನಿರ್ವಹಣೆ, ಆಸನ ವ್ಯವಸ್ಥೆಗಳ ಸುಧಾರಣೆ, ವಿಶೇಷ ಸಹಾಯ ಅಗತ್ಯವಿರುವ ಪ್ರಯಾಣಿಕರಿಗೆ ನೆರವು ನೀಡುವ ಕುರಿತು ಸಿಬ್ಬಂದಿಗೆ ಮಾರ್ಗದರ್ಶನ, ವಿಮಾನಗಳ ಆಗಮನ ನಿರ್ಗಮನದ ಮಾಹಿತಿ ಪ್ರದರ್ಶನಗಳ ಪರಿಶೀಲನೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನಾದ್ಯಂತ ಶರನ್ ನವರಾತ್ರಿ ಸಂಭ್ರಮ, ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಕೊಪ್ಪಳದ ಗವಿಶ್ರೀಗಳಿಂದ ಇಂದು ಬೆಳಗ್ಗೆ ಚಾಲನೆ. ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಯುವಜನ ಜಾಗೃತಿ ಆಂದೋಲನಕ್ಕೆ ಡಾಕ್ಟರ್ ತಾರಿಣಿ ಶುಭದಾಯಿನಿ ಚಾಲನೆ. ಪ್ರಧಾನಮಂತ್ರಿ ಧನ ಧಾನ್ಯ ಕೃಷಿ ಯೋಜನೆ 1 ಪೂರ್ಣ, ಮಹತ್ವಾಕಾಂಕ್ಷೆಯ 100 ಜಿಲ್ಲೆಗಳಲ್ಲಿ ಸುಧಾರಣೆ. ಇಂದು ಅಂತಾರಾಷ್ಟೀಯ ಹೆಣ್ಣು ಮಕ್ಕಳ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಸಮಯವಾಗಿದೆ 7:15:45. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಅಕ್ಟೋಬರ್ 11 ಭಾನುವಾರದ ಬೆಳಗಿನ

0: ಹೋದೆಯ ಕರ್ನಾಟಕ ಕಾರ್ಯಕ್ರಮ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರ, ಭಾವಗೀತೆ ಹಾಗೂ ಚಿತ್ರಗೀತೆಗಳು.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಡಾಕ್ಟರ್ ಸದಾಶಿವಯ್ಯ ಜಂಬಯ್ಯ ನಾಗಲೋಟಿಮಠ್, ಎಸ್ಜೆ ನಾಗಲೋಟಿಮಠ್ ಸಜನ ಅಂದರೆ ನಮಗೆ ಸುಲಭವಾಗಿ ಕಣ್ಮುಂದೆ ಬರ್ತಾರೆ. ವೈದ್ಯರು, ಬರಹಗಾರರು, ವಿಜ್ಞಾನ ಪರಿಷತ್ ಅಧ್ಯಕ್ಷರಾಗಿದ್ದರು, ಹುಬ್ಬಳ್ಳಿ ಕಿಮ್ಸ್ನ ನಡೆಸಿದರು, ಬಿಜಾಪುರದಲ್ಲಿ ಒಂದು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಿದರು, ವಿದೇಶಗಳಲ್ಲಿ ಭಾರತದ ಕೀರ್ತಿ ಬೆಳಗಿಸಿದ ವೈಜ್ಞಾನಿಕ ಚಿಂತನೆ ಉಳ್ಳ ವೈದ್ಯರು ಡಾಕ್ಟರ್ ಸದಾಶಿವಯ್ಯ ಜಂಬಯ್ಯ ನಾಗಲೋಟಿಮಠ್ ಸಜನ.
2: ನಮ್ಮ ಮುಂದೆನ ದೀಸ್ ಹಾಣಿದ್ರೆ ನಮ್ಮ ಅಪ್ಪನೂ ಆರನೇ ತಕ್ಕಲ್ತವ, ನಮ್ಮವ್ವ ನಾಲ್ಕನೇ ತಕ್ಕಲ್ತಕ್ಕೆ, ಹೇಳ್ಕೊಳ್ಳುವಂಥದ್ದು ಹಿಂದೆ ಏನೇನು ಇಲ್ಲ. ನಮಗೆ ನಮ್ಮ ಊರು ಬನ ಟಿ ಸಣ್ಣದ, ಅಲ್ಲಿ ಒಂದು ಎಸ್ ಆರ್ ಎ ಹೈಸ್ಕೂಲ್ ಅತ್ತಂತ ಹೇಳೈತಿ. ಅದನ್ನು ಸ್ಥಾಪನಾ ಮಾಡಿದವರು ತಮ್ಮಣ್ಣಪ್ಪ ಚಿಕ್ಕೋಡಿ ಅತ್ತನವರು. ಆ ಮನುಷ್ಯ ಈ ಹೈಸ್ಕೂಲ್ ಚಾಲೂ ಮಾಡಬೇಕಾತು ಅಂದರೆ ಮನೆಯಾಗಿದ್ದದ್ದು ತೆಂಬಿಗೆ ವಾಟೆ ಮಾರಿ ಚಾಲೂ ಮಾಡಿದವು. ಇವ್ರ ಬಗ್ಗೆ ಇನ್ನೊಂದು ಮಾತು ಹೇಳುವಂಗೆ ಆಗೇ ಬಿಟ್ಟತಿ, ಹೇಳ್ಬಿಡ್ತನು. ತಮ್ಮಣ್ಣಪ್ಪ ಚಿಕ್ಕೋಡಿ ಅಂದರೆ ಫಗು ಹಳಕಟ್ಟಿ ಮಾವ, ಹೆಣ್ಣು ಕೊಟ್ಟ ಮಾವ. ಅಂಥ ಒಂದು ವಾತಾವರಣದೊಳಗೆ ನಮ್ಮೂರಿತ್ತು. ಮಾಸ್ತರ್ ಶಾಲ್ಯಾಗ ಕಲಿಸೋರು ನಾ ಒಂದು 10-12 ಮಂದಿ, ಆದ್ರೆ ಊರಾಗಿದ್ದು ಎಲ್ಲ ಹಿರಿಯರು ಮಾಸ್ತರ. ನಮಗೆ ನಮ್ಮ ಟೊಪಿ ವಂಕಾದ್ರು ಹಂಗೆ ಸಡ್ಲಾದ್ರೂ ಬೆನ್ನು ಹತ್ತಿ ಯಾಕೆ ನೀವು ವಿದ್ಯಾರ್ಥಿ ಹೌದಲ್ಲ ಹಿಂಗ್ಯಾಕೆ ಅನ್ನುವಂಥದ್ದು ಒಂದು ವಾತಾವರಣ ನಮ್ಮಲ್ಲಿತ್ತು. ನಾ ಹೈಸ್ಕೂಲ್ ಕಲಿಯೋ ಮುಂದೆ ನನಗೆ ಬಹಳ ಅಭಿಮಾನ ಕೊಟ್ಟಂಥ ಒಬ್ಬರು ಗುರುಗಳಂದ್ರೆ ಎನ್ ಕೆ ಕುಲಕರ್ಣಿ ಅಂತ ಹೇಳಿದ್ದರು. ಆ ಕುಲಕರ್ಣಿ ಮಾಸ್ತರು ಯಾಕೋ ನನ್ನ ಮೇಲೆ ಭಾಳ ಪ್ರೀತಿ ಅವ್ರದ್ದು. ಜಂಬಯ್ಯ, ನಿನ್ನ ಮಗ ನಾ ಕಲಿಸ್ತನೋ ಅವ್ನು ನನ್ನ ಮನೆಗೆ ಕಳಿಸು. ನಮ್ಮಪ್ಪ ವಿಚಿತ್ರ ಅನಿಸ್ತು, ಮಾಸ್ತರ ಬಂದು ಕೇಳಕತ್ಯಾರು ಯಾಕೆ ಕೇಳಕತ್ಯಾರು. ಆಮೇಲೆ ಅವ್ರೊಂದು ಕೆಲವು ಕಂಡೀಷನ್ ಹೇಳಿದರು. ನಾ ಬರೀ ಇಂಗ್ಲೀಷ್ ಅಷ್ಟೇ ಕಲಿಸವ, ಅವಾಗ ಉಳ್ಕಿದ್ದು ನನಗೆ ಬರುವುದಿಲ್ಲ. ಆದರೆ ಇನ್ನೊಂದು ಏನು ಕಂಡೀಷನ್ ಅಂತಂದ್ರೆ ಅವ್ನು ಮತ್ತೊಬ್ಬರಲ್ಲಿ ಹೋಗಂಗಿಲ್ಲ ಟ್ಯೂಷನ್ಗೆ, ನನ್ನತ್ತೆ ಕಟ್ಟ ಬರಬೇಕು. ನಮ್ಮಪ್ಪ ಬಂದು ಮಾಸ್ತರ್ ಹಿಂಗೆ ತರೋ ಅಂತಂದ ನೀ ಏನತಿ ಅತ್ತಂದೆ, ಹೋಗು ಮಾಸ್ತರ್ ಕರೀದು ಭಾಳ ದೊಡ್ಡದದ ಹೋಗು ಅಂತ. ನಾ 8ನೇ ತಾಕ ಅವ್ರ ಮನೆಗೆ ಟ್ಯೂಷನ್ಗೆ ಹೋಗಿದ್ದೆ. ಮುಂಜಾನೆ ನಸಿಗಿನಾಗ 5ಕ್ಕೆ ನಮ್ಮ ಟ್ಯೂಷನ್ ಚಾಲೂ ಆಕಿತ್ತು. ನಮ್ಮ ಮಾಸ್ತರು ಎದ್ದ, ಮನೆ ಕಸ ತೆಗೆದ, ನೀರು ತೊಗೊಂಬಂದ, ತಳಿ ಹೊಡೆದ, ದೊಡ್ಡದೊಂದು ಕಂಬಳಿ ಹಾಸೆ, ಅದ್ರ ಮುಂದೊಂದು ಲಾಟನ್ ಹಚ್ಚಿಟ್ಕೊಂಡು ಹಾರ್ಮೋನಿಯಂ ಬಾರಿಸ್ಕೋತ ಹಾಡ್ಕೋತ ಕುಂಡ್ರೆ ಅವರು ನಾ ಕರೆಕ್ಟ್ 5ಕ್ಕಲ್ಲಿ ಹೋಗಿದ್ದೆ, ಒಂದು ಕಂದಿಲು ಇಟ್ಕೊಂಡು ಹೋಗಿದ್ದೆ. ಹಿಂಗೆ ನನಗೆ 4 ಕೋರ್ಸ್ ಕಲಿಸಿದ್ರು ಅವರು. ಬರೀ ಇಂಗ್ಲೀಷ ಕಲಿಸೋರು, ಪುಸ್ತಕ ಅಲ್ಲ, ಜನರಲ್ ಕಲಿಸೋರು. ಪರೀಕ್ಷೆಗೆ ಕೂತ್ನಿ, ಅವರ ಆಶೀರ್ವಾದದಿಂದ ಇಂಗ್ಲೀಷ್ ವಿಷಯದೊಳಗೆ ನಾನು ಸ್ಟೇಟ್ ನಮ್ಮ ಸೆಂಟರಿಗೆ ಫಸ್ಟ್ ಆದ್ನಿ. ಅವರು ಇದೆಲ್ಲ ಆದಮೇಲೆ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಅವ್ರನ್ನ ಕರೆದು ಮಾಸ್ತರ ನನ್ನ ಮಗ ಎಷ್ಟು ಚಲೋ ಕಲಿಸಿದ್ರಿ, ನಾನು ನಿಮಗೇನು ಒಂದು ಬಿಲ್ಲಿನೂ ಕೊಡಲಿಲ್ಲ, ಕೂತ್ಕೊಳ್ರಿ ಅಂತ ಹೇಳಿ ಅವಲಕ್ಕಿ ಮಾಡಿಸಿದ್ರು. ಅವಲಕ್ಕಿ ಕೊಟ್ಟರು, ಚಹಾ ಕೊಟ್ಟರು. ನಮ್ಮ ಅಪ್ಪ ನನ್ನ ಕರೆದ, ತಮ್ಮ ಇದನ್ನು ತಗೋ, ಈ ಚೀಟಿ ಅವ್ರ ಕಾಲ ಮೇಲಿಡು, ನಮಸ್ಕಾರ ಮಾಡು ಅಂದ. ನನಗೇನು ಗುರುತು, ನಾವು ಕೊಟ್ಟ ಚೀಟಿ ತೊಗೊಂಡು ಕಾಲ ಮೇಲಿಟ್ಟು ನಮಸ್ಕಾರ ಮಾಡಿದ್ನಿ, ಏನು ಜಂಬಯ್ಯ ಇದು ಅಂತ ಕೇಳಿದ್ರು ಮಾಸ್ತರು. ಮಾಸ್ತರ, ನೀವು ಇಷ್ಟು ದಿವಸ ಕಲಿಸಿದ್ರಿ, ನಾನು ನಿಮಗೆ ಒಂದು ರೂಪಾಯಿನೂ ಕೊಡಲಿಲ್ಲ, ಅದರೊಳಗೆ 2.5 ತೊಲೆ ಬಂಗಾರ ಐತಿ, ಅದನ್ನು ನಿಮ್ಮ ಕಾಲಿಗೆ ಇಟ್ಟನವ, ತಾವು ತೊಗೋಬೇಕು. ನಮ್ಮ ಕುಲಕರ್ಣಿ ಮಾಸ್ತರು ಎದ್ದು ನಿಂತರು, ಎಡಗಾಲಿ ಆ ಬಂಗಾರ ಒದ್ರು. ಒದ್ದು ಏನು, ನಾ ಅಂದ್ರೆ ಅಟ್ಟ ತಿಳಿದೇನೆ, ನಿನ್ನ ಮಗ ಅಂದ್ರೆ ಏನು ಬೇರೆ ತಿಳಿದೇನೆ, ಅವ್ನು ನನ್ನ ಮಗ, ನಿನ್ನ ಮಗ ಅಲ್ಲ ಜಂಬಯ್ಯ, ಇನ್ನೊಮ್ಮೆ ಇಂಥ ತಪ್ಪು ಮಾಡಿದ್ರೆ ನಿಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳಿ ಎದ್ದು ಹೊಂಟರು. ಹೋಗಿ ನಮ್ಮ ಅಪ್ಪ ಅವ್ರನ್ನ ಕೈ ಹಿಡ್ಕೊ ಕರ್ಕೊಂಬ, ನನ್ನ ಕಡೆ ತಪ್ಪಾತ್ರಿ ಮಾಸ್ತರ. ಇಂಥ ಮಾಸ್ತರ ಕೈಯಾಗಿ ಕಲ್ತದೇವು ನಾವು. ನನಗೆ ಅವ್ರ ನೆನಪು ಎಂದೂ ಹೋಗೋದೇ ಇಲ್ಲ. ಆದರೆ ಇಂಥ ಗುಣ ಏನಿದ್ವಲ್ರಿ, ಇವನು ಅಂಥವರಿಂದ ಕಲಿತು.
1: ಕನ್ನಡ ರತ್ನ ಭಂಡಾರದಲ್ಲಿ ವೈದ್ಯರಾದ ಎಸ್ಜೆ ನಾಗಲೋಟಿಮಠ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ್.

0: ನಾರಾಯಣ ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
1: ಸರ್ವೋದಯವಾಗಲಿ ಸರ್ವರಲಿ.
2: ಇಂದು ಸಂಜೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವಿದೆ. ಈ ಕಾರ್ಯಕ್ರಮದಲ್ಲಿ ನಾಗಲೋಟಿ ಮಠ ಅವರ ಮಾತುಗಳನ್ನು ಮತ್ತೆ ಕೇಳಬಹುದು.
3: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
4: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
2: ಏಳು ಗಂಟೆ 7:22 ಸಮಯವಾಗಿದೆ. ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ನಾಡಹಬ್ಬ ದಸರೆಯ ರಂಗು ಎಲ್ಲೆಡೆ ಹರಡಿದೆ. ಕರುನಾಡ ವಿಶೇಷ ಹಬ್ಬ, ಜಗತ್ ಪ್ರಸಿದ್ಧಿಯನ್ನು ಪಡೆದಿದೆ. ಶ್ರೀಕೃಷ್ಣ ದೇವರಾಯನ ಕಾಲದಿಂದಲೂ ಕೂಡ ನಿರಂತರವಾಗಿ ದಸರಾ ಹಬ್ಬದ ಆಚರಣೆ ನಮ್ಮಲ್ಲಿದೆ. ದಸರಾ ಅಂದರೆ ಸೊಗಸು, ದಸರಾ ನಮ್ಮ ಕನಸು, ದಸರಾ ಅಂದರೆ ಅದ್ಧೂರಿ ಪೂಜೆ. 9 ದಿನಗಳ ಕಾಲ 9 ದೇವಿಯರನ್ನು ವಿಧ ವಿಧವಾಗಿ ಪೂಜಿಸುವ ಸಮಯ. ನಮ್ಮೆಲ್ಲ ಕೇಳುಗರಿಗೆ ದಸರಾ ಹಬ್ಬದ ಪ್ರೀತಿಯ ಶುಭಾಶಯಗಳು. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ನಾವೀಗ ಕೇಳೋಣ ಉಪಾಸನ ಮೋಹನ್ ಮತ್ತು ತಂಡದವರು ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಉಪಾಸನ ಮೋಹನ್ ಅವರ.

0: ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದ ಕವಿತೆಗೆ ಪಿ ಅನಂತ ಮೈಸೂರು ಅನಂತಸ್ವಾಮಿಯವರು ಧ್ವನಿಯಾಗಿದ್ದರು. ಅಂತಿಂತ ಹೆಣ್ಣು ನೀನಲ್ಲ ಅನ್ನುವ ಗೀತೆಯನ್ನು ಕೇಳಿದ್ರಿ. ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಅಕ್ಟೋಬರ್ 11ನೇ ತಾರೀಕು ಜಗತ್ತಿನಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ಹೆಣ್ಣು ಮತ್ತು ಗಂಡು ಒಂದೇ ನಾಣ್ಯದ ಎರಡು ಮುಖಗಳು, ಹೆಣ್ಣಿಲ್ಲದೆ ಬದುಕಿಲ್ಲ. ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ಈ ದಿನದ ಸಂದರ್ಭದಲ್ಲಿ ಅಂದರೆ ಹೆಣ್ಣು ಮಕ್ಕಳಿಗೂ ಕೂಡ ಹೆಣ್ಣುಮಕ್ಕಳು ಎದುರಿಸ್ತಾ ಇರುವಂಥ ಬಾಲ್ಯ ವಿವಾಹ, ಲಿಂಗ ತಾರತಮ್ಯ, ಶಿಕ್ಷಣ ಇಲ್ಲದೆ ಹೋಗ್ತಾ ಇರುವಂಥ ಒಂದಷ್ಟು ಹೆಣ್ಣು ಮಕ್ಕಳ ಸವಾಲುಗಳ ವಿರುದ್ಧ ಜಾಗೃತಿಯನ್ನು ಮೂಡಿಸೋದು ಈ ಒಂದು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ವಿಶೇಷತೆ. ನಮ್ಮ ದೇಶದಲ್ಲಿ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಕೂಡ ಆಚರಣೆ ಮಾಡಲಾಗ್ತಾ ಇದೆ. ಹೆಣ್ಣುಮಕ್ಕಳು ಭ್ರೂಣ ಹತ್ಯೆ, ಸಮಾನ ಶಿಕ್ಷಣ, ಆರೋಗ್ಯದ ಹಕ್ಕುಗಳನ್ನು ಒದಗಿಸಬೇಕು ಅನ್ನುವ ದೃಷ್ಟಿಯಿಂದ ಹೆಣ್ಣು ಮಕ್ಕಳ ದಿನವನ್ನು ಆಚರಣೆ ಮಾಡೋದು. ಹೆಣ್ಮಕ್ಕಳು ಅಂದರೆ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಾರತಮ್ಯ ಮಾಡಬಾರ್ದು, ಹೆಣ್ಮಕ್ಕಳಿಗೆ ಗೌರವದಿಂದ ಕಾಣಬೇಕು, ರಕ್ಷಣೆ ಕೊಡಬೇಕು ಅನ್ನುವ ಒಂದು ದೃಷ್ಟಿಯಿಂದ ಈ ದಿನದ ಆಚರಣೆ ಮಾಡಲಾಗುತ್ತೆ. ಹೆಣ್ಮಗುವಿಗೆ ಶಿಕ್ಷಣ ಕೊಡೋದು ಅಂದರೆ ಒಂದು ಇಡೀ ಕುಟುಂಬಕ್ಕೆ ಶಿಕ್ಷಣ ಕೊಟ್ಟ ಹಾಗೆ. ಹೆಣ್ಮಕ್ಕಳನ್ನು ತಾತ್ಸಾರದಿಂದ ಕಾಣಬೇಡಿ ಅಂತ ಹೇಳ್ತಾ ಹೆಣ್ಣು ಮಕ್ಕಳಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರ್ತಾ ಹೆಣ್ಣು ಮಕ್ಕಳ ಎಲ್ಲ ಕನಸುಗಳು ಕೂಡ ಸಾಕಾರವಾಗಲಿ ಎನ್ನುವ ಒಂದು ಪ್ರೀತಿಯ ಹಾರೈಕೆ, ಹೆಣ್ಣು ಮಕ್ಕಳ ಸುರಕ್ಷತೆ, ಶಿಕ್ಷಣ ಅವರ ಬೆಂಬಲಕ್ಕೆ ಸದಾ ನಿಲ್ಲಬೇಕು ಅನ್ನುವ ಒಂದು ಉದ್ದೇಶದಿಂದನೇ ಈ ದಿನಗಳ ಆಚರಣೆ ಆಗೋದು. ಉಜ್ವಲ ನಾಳೆಗಾಗಿ ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬಿ ಅಂತ ಹೇಳ್ತಾ ಹೆಣ್ಮಗು ಬದುಕಿನ ಉಡುಗೊರೆ, ಹೆಣ್ಣಿಲ್ಲದೆ ನಾಳೆ ಇಲ್ಲ, ಹೆಣ್ಮಕ್ಕಳು ಗಂಡು ಮಕ್ಕಳು ಅನ್ನುವ ತಾರತಮ್ಯ ಬೇಡ, ಎಲ್ಲರನ್ನು ಕೂಡ ಸಮಾನವಾಗಿ ಕಾಣಬೇಕು ಅನ್ನುವಂಥ ಒಂದಷ್ಟು ಜಾಗೃತಿಯನ್ನು ಮೂಡಿಸುವುದು ಇಂತಹ ದಿನಾಚರಣೆಗಳ ವಿಶೇಷ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಸಮಯ 7:34. ಭಾವಗೀತೆಗಳ ಕಾರ್ಯಕ್ರಮ 7:45 ಮತ್ತೆ ಮುಂದುವರಿಯುತ್ತೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೂಡ ಕೇಳೋಣ. ಅಕ್ಟೋಬರ್ 11ನೆಯ ತಾರೀಕು ಭಾನುವಾರದ ಬೆಳಗಿನ ಕಾರ್ಯಕ್ರಮ ಇದು ಶುಭೋದಯ ಕರ್ನಾಟಕ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಚೆನ್ನೈಗೆ ಭೇಟಿ. 13,000 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಇಂದು ಅಧಿಕೃತ ಚಾಲನೆ. ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರಿಂದ ಉದ್ಘಾಟನೆ. ಪ್ರಧಾನಿ ನರೇಂದ್ರ ಮೋದಿ ಧನ್ ಧಾನ್ಯ ಕೃಷಿ ಯೋಜನೆಗೆ ಇಂದಿಗೆ 1 ವರ್ಷ. 100 ಮಹತ್ವಾಕಾಂಕ್ಷೆಯ ಕೃಷಿ ಜಿಲ್ಲೆಗಳಲ್ಲಿ ಕೃಷಿ ಬಲವರ್ಧನೆಗೆ ಒತ್ತು. ಇಂದೋರ್ನಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ 3ನೇ ಟಿ20 ಕ್ರಿಕೆಟ್ ಪಂದ್ಯ. ಉಭಯ ತಂಡಗಳಿಗೆ ಮುನ್ನಡೆಯ ವಿಶ್ವಾಸ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ತಮಿಳುನಾಡಿನ ಚೆನ್ನೈಗೆ ಭೇಟಿ ನೀಡಲಿದ್ದು ಸುಮಾರು 13,000 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸುಮಾರು 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವಂತಹ ಚೆನ್ನೈ ಮೆಟ್ರೋ ರೈಲು ಯೋಜನೆಯ ರೈಲು ಸೇವೆಗೆ ಅವರು ಹಸಿರು ನಿಶಾನೆ ತೋರಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಪೋರೂರು ಬೈಪಾಸ್ ನಿಲ್ದಾಣದಿಂದ ಪೂನಮಲ್ಲಿ ಬೈಪಾಸ್ ನಿಲ್ದಾಣದವರೆಗೆ ಮೆಟ್ರೋ ರೈಲಿನಲ್ಲಿ ಸಂಚಾರವನ್ನು ಮಾಡಲಿದ್ದು ಬಳಿಕ ಹಿಂದಿರುಗಲಿದ್ದಾರೆ. ಪೂನಮಲ್ಲಿ ಪೋರೂರು ಮಾರ್ಗದಲ್ಲಿ 3.7 ಕಿಲೋಮೀಟರ್ ಉದ್ದದ ವಿಶಿಷ್ಟ ದ್ವಿಮಹಡಿ ರಚನೆ ನಿರ್ಮಿಸಲಾಗಿದ್ದು ಚಾಲಕರಹಿತ ರೈಲು ಸಂಚಾರಕ್ಕೆ ಅನುಕೂಲವಾಗುವ ಸುಧಾರಿತ ಸಂಕೇತ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದಲ್ಲದೆ 5 ಅಮೃತ್ ರೈಲು ನಿಲ್ದಾಣಗಳು ಸೇರಿದಂತೆ 750 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದು ಕೆಲವು ಯೋಜನೆಗಳನ್ನು ಉದ್ಘಾಟನೆ ಕೂಡ ಮಾಡಲಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಆಚರಣೆಗೆ ಕರ್ನಾಟಕ ಸಂಪೂರ್ಣವಾಗಿ ಸಜ್ಜಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆಯುವ 10 ದಿನಗಳ ಈ ಉತ್ಸವವು ವೈವಿಧ್ಯಮಯ ಕಾರ್ಯಕ್ರಮ ಮತ್ತು ವಿವಿಧ ಪ್ರದರ್ಶನಗಳ ಜೊತೆಗೆ ಪ್ರವಾಸಿಗರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ಇಂದು ಬೆಳಗ್ಗೆ 11:50 ಮಧ್ಯಾಹ್ನ 12:13 ಸಲ್ಲುವಂತಹ ಶುಭ ಧನುರ್ಲಗ್ನದಲ್ಲಿ ಕೊಪ್ಪಳದ ಗವಿಮಠದ ಸಂಸ್ಥಾನದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ವರ್ಷದ ದಸರಾ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಚಾಮುಂಡಿ ಬೆಟ್ಟ ಮತ್ತು ಮೈಸೂರು ಅರಮನೆ ಸೇರಿದಂತೆ ಕಾರ್ಯಕ್ರಮಗಳು ನಡೆಯುವ ಎಲ್ಲ ವೇದಿಕೆಗಳು ಸಂಪೂರ್ಣವಾಗಿ ಸಜ್ಜುಗೊಂಡಿವೆ. ಈ ಬಾರಿಯ ಸಿಎಂ ಕಪ್ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟ ಇದೇ 14ರವರೆಗೆ ನಡೆಯಲಿದ್ದು ಒಟ್ಟು 28 ಕ್ರೀಡೆಗಳಲ್ಲಿ 4,500 ಅಧಿಕ ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ. ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸಂಜೆ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆಯನ್ನ ನೀಡಲಿದ್ದಾರೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಪೊಲೀಸ್ ಇಲಾಖೆಯು ವಿಶೇಷ ವಿಸಿಟರ್ ಪೋರ್ಟಲ್ ಸೌಲಭ್ಯವನ್ನು ಕಲ್ಪಿಸಿದೆ. ಹಬ್ಬಜ ಜನದಟ್ಟಣೆ ನಡುವಿನ ನೆಟ್ ವರ್ಕ್ನಲ್ಲಿಯೂ ಪೋರ್ಟಲ್ ಕಾರ್ಯನಿರ್ವಹಿಸುವಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶೃಂಗೇರಿ, ಹೊರನಾಡು, ಕಟೀಲು, ಕೊಲ್ಲೂರು ಮೊದಲಾದ ಶಕ್ತಿ ದೇವತೆ ಕ್ಷೇತ್ರಗಳಲ್ಲಿ ನವರಾತ್ರಿಯ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಲಿವೆ. ಮಂಗಳೂರಿನ ಕುದ್ರೋಳಿ, ವಿಶ್ವ ಪರಂಪರಾಕ ತಾಣವಾದಂತಹ ಹಂಪಿ, ಮಡಿಕೇರಿ ಮತ್ತು ಶ್ರೀರಂಗಪಟ್ಟಣಗಳಲ್ಲಿಯೂ ವೈವಿಧ್ಯಮಯವಾಗಿ ದಸರಾವನ್ನು ಆಚರಣೆ ಮಾಡಲಾಗುತ್ತಿದೆ. ದುರ್ಗಾದೇವಿಯ ಆರಾಧನೆಯ 9 ದಿನಗಳ ನವರಾತ್ರಿ ಉತ್ಸವವು ಇಂದು ಧಾರ್ಮಿಕ ಶ್ರದ್ಧೆ ಮತ್ತು ಸಂಭ್ರಮದಿಂದ ಆರಂಭವಾಗುತ್ತಿದೆ. ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾದೇವಿಯ 9 ರೂಪಗಳನ್ನು ಪೂಜೆ ಮಾಡಲಾಗುತ್ತದೆ. ಮೊದಲ ದಿನದಂದು ದುರ್ಗಾದೇವಿಯನ್ನು ಶೈಲಪುತ್ರಿಯ ರೂಪದಲ್ಲಿ ಆರಾಧನೆ ಮಾಡಲಾಗುತ್ತದೆ. ಶೈಲಪುತ್ರಿ ದೇವಿಯು ಶಕ್ತಿ, ಸ್ಥಿರತೆ ಮತ್ತು ನೂತನ ಆರಂಭಗಳ ಸಂಕೇತವಾಗಿದ್ದಾಳೆ. ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆಗೆ ಇಂದಿಗೆ 1 ವರ್ಷ ಸಂದಾಯವಾಗುತ್ತದೆ. ದೇಶದಾದ್ಯಂತ 100 ಮಹತ್ವಾಕಾಂಕ್ಷೆಯ ಕೃಷಿ ಜಿಲ್ಲೆಗಳಲ್ಲಿ ಕೃಷಿಯನ್ನು ಬಲಪಡಿಸಲು ಕಳೆದ ವರ್ಷ ಇದೇ ದಿನ ಈ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಜಿಲ್ಲೆಯ ನಿರ್ದಿಷ್ಟ ಕೃಷಿ ಅಗತ್ಯಗಳನ್ನು ಪೂರೈಸಲು ರಾಜ್ಯ ಯೋಜನೆ ಮತ್ತು ಖಾಸಗಿ ವಲಯದ ಭಾಗವಹಿಸುವಿಕೆಯೊಂದಿಗೆ 11 ಸಚಿವಾಲಯಗಳು ಮತ್ತು ಇಲಾಖೆಗಳಲ್ಲಿ 36 ಕೇಂದ್ರ ಯೋಜನೆಗಳನ್ನು ಈ ಯೋಜನೆಯು ಒಟ್ಟುಗೂಡಿಸಿದೆ. ಜನಸೇವೆಯೇ ದೇಶಸೇವೆ ಎಂಬ ಮನೋಭಾವದೊಂದಿಗೆ ನಾಗರಿಕರ ಅಭ್ಯುದಯಕ್ಕೆ ಬದ್ದತೆಯಿಂದ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಉತ್ತಮ ಆಡಳಿತದ ಮುನ್ನೋಟದೊಂದಿಗೆ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ಹಲವು ವಲಯಗಳಲ್ಲಿ ಕೈಗೊಂಡಿರುವಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 2022ರ ನವೆಂಬರ್ 11 ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಯಿತು ಮತ್ತು ಬೆಂಗಳೂರಿನ ವಾರ್ಷಿಕ ಪ್ರಯಾಣಿಕರ ಸಾಮರ್ಥ್ಯವನ್ನು ಸುಮಾರು 2.5 ಕೋಟಿಯಿಂದ 5-6 ಕೋಟಿಗೆ ದ್ವಿಗುಣಗೊಳಿಸಲಾಯಿತು. 10,000 ಚದರ ಮೀಟರ್ಗಿಂತ ಹೆಚ್ಚು ಹಸಿರು ಗೋಡೆ, ನೇತಾಡುವ ಉದ್ಯಾನವನ ಮತ್ತು ಹೊರಾಂಗಣ ಉದ್ಯಾನವನ, 100% ನವೀಕರಿಸಬಹುದಾದಂತಹ ಇಂಧನದಿಂದ ಚಲಿಸುವ ಕ್ಯಾಂಪಸ್ ಅನ್ನು ಸುತ್ತುವರೆದಿವೆ. ಟರ್ಮಿನಲ್ ಪಕ್ಕದಲ್ಲಿ 108 ಅಡಿ ಎತ್ತರದ ಸಮೃದ್ಧಿಯ ಪ್ರತಿಮೆ ಇದೆ. 1537ರಲ್ಲಿ ಬೆಂಗಳೂರಿನ ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡ ಅವರು ನಗರದ ಸಂಸ್ಥಾಪಕರ ಅತಿ ಎತ್ತರದ ಕಂಚಿನ ಪ್ರತಿಮೆ ಎಂದು ಸ್ಥಾಪಿಸಲಾಗಿದೆ. ಕತ್ತಿ ಸುಮಾರು 4 ಟನ್ ತೂಕವಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಆಡಿಸ್ ಅಬಾಬಾದಲ್ಲಿರುವಂತಹ ಆಫ್ರಿಕಾದಲ್ಲಿನ ಭಾರತದ ರಾಯಭಾರ ಕಚೇರಿಗಳ ಮುಖ್ಯಸ್ಥರ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಾರತ ಮತ್ತು ಆಫ್ರಿಕಾ ಜಾಗತಿಕ ದಕ್ಷಿಣದ ಒಗ್ಗಟ್ಟು, ಕಾರ್ಯತಂತ್ರದ ಸ್ವಾಯತ್ತತೆ, ಬಹುಧ್ರುವೀಯತೆ ಮತ್ತು ಸಾಮಾನ್ಯ ಅಭಿವೃದ್ಧಿ ಆಕಾಂಕ್ಷೆಗಳ ಮೇಲೆ ನಿರ್ಮಿಸಲಾದಂತಹ ಆಳವಾದ ಸಂಬಂಧಗಳನ್ನು ಹಂಚಿಕೆ ಮಾಡಿಕೊಂಡಿವೆ ಎಂದು ಹೇಳಿದ್ದಾರೆ. ಇಥಿಯೋಪಿಯಾದ ರಾಜಧಾನಿಯಲ್ಲಿ ಮಾಡಿದ ಭಾಷಣದಲ್ಲಿ ಡಾ ಎಸ್ ಜೈಶಂಕರ್ ಅವರು ಭಾರತ ಆಫ್ರಿಕಾ ಪಾಲುದಾರಿಕೆಯ ಬಗ್ಗೆ ತಮ್ಮ ದೃಷ್ಟಿಕೋನವನ್ನು ಮಂಡಿಸಿದ ಒಂದು ದಿನದ ನಂತರ ಈ ಸಮ್ಮೇಳನ ನಡೆದಿದೆ. ಭವಿಷ್ಯದ ಸಹಭಾಗಿತ್ವವು ಸಾಮರ್ಥ್ಯಗಳನ್ನು ಸೃಷ್ಟಿಸಲು ಸಹಾಯವನ್ನು ಮಾಡಬೇಕು, ಅವಲಂಬನೆಗಳನ್ನು ಉತ್ತೇಜಿಸಬಾರದು ಎಂದು ಸಚಿವರು ಶುಕ್ರವಾರ ಹೇಳಿದ್ದಾರೆ. ಎಲ್ಲಾ ರೈಲು ಸೇವೆಗಳು ಇಂದು ತಮ್ಮ ಸಾಮಾನ್ಯ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸುತ್ತವೆ ಎಂದು ಉತ್ತರ ರೈಲ್ವೆ ಘೋಷಣೆ ಮಾಡಿದೆ. ದೆಹಲಿ ಮತ್ತು ಹಜರತ್ ನಿಜಾಮುದ್ದೀನ್ ರೈಲ್ವೆ ನಿಲ್ದಾಣಗಳಿಗೆ ಬೆಳಗ್ಗೆ 4ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಬರಬೇಕಾದಂತಹ ಮೇಲ್ ಮತ್ತು ಎಕ್ಸ್ಪ್ರೆಸ್ ರೈಲುಗಳನ್ನು ರದ್ದುಗೊಳಿಸಲು ರೈಲ್ವೆ ನಿರ್ಧರಿಸಿದೆ. ಭದ್ರತಾ ಕಾರಣಗಳಿಂದಾಗಿ ಮುಚ್ಚಲ್ಪಟ್ಟಂತಹ ಎಲ್ಲ 45 ಮೆಟ್ರೋ ನಿಲ್ದಾಣಗಳ ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳು ಈಗ ತೆರೆದಿವೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ತಿಳಿಸಿದೆ. ಸಂಬಂಧಪಟ್ಟಂತಹ ಎಲ್ಲ ಮೆಟ್ರೋ ರೈಲು ನಿಲ್ದಾಣಗಳಲ್ಲಿ ಇಂಟರ್ಚೇಂಜ್ ಸೌಲಭ್ಯಗಳು ಸಹ ಲಭ್ಯವಿದೆ ಎಂದು ಅದು ತಿಳಿಸಿದೆ. ಇಂದು ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3ನೆಯ T20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ ಜರುಗಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ರಾಂಚಿಯಲ್ಲಿ ಶುಕ್ರವಾರ ನಡೆದಂತಹ 2ನೇ T20 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡವು 6 ವಿಕೆಟ್ಗಳಿಂದ ಭಾರತವನ್ನು ಸೋಲಿಸಿದ ನಂತರ 5 ಪಂದ್ಯಗಳ ಸರಣಿ 1-1 ಸಮಬಲಗೊಂಡಿದೆ. ವೆಸ್ಟ್ ಇಂಡೀಸ್ ಭಾರತದ 250 ರನ್ಗಳ ಗುರಿಯನ್ನು ಬೆನ್ನಟ್ಟಿದ್ದರಿಂದ ಪಂದ್ಯದಲ್ಲಿ 501 ರನ್ ದಾಖಲಾಯಿತು. ವೆಸ್ಟ್ ಇಂಡೀಸ್ ನಾಯಕ ಶಾಯ್ ಹೋಪ್ 45 ಎಸೆತಗಳಲ್ಲಿ 102 ರನ್ ಗಳಿಸಿದರೆ ಶೆರ್ಫನ್ ರುದರ್ಫೋರ್ಟ್ 37 ಎಸೆತಗಳಲ್ಲಿ 84 ರನ್ ಗಳಿಸಿದರು. ಅವರ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಹೋಪ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು. ಇದಕ್ಕೂ ಮುನ್ನ ಭಾರತ ತನ್ನ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 249 ರನ್ ಗಳಿಸಿತ್ತು. ಈ ಮಧ್ಯೆ ದೇಶಿ ಋತುವಿನ ಪ್ರತಿಷ್ಠಿತ ರಣಜಿ ಟ್ರೋಫಿ ಕ್ರಿಕೆಟ್ ಟೂರ್ನಿ ಇಂದಿನಿಂದ ದೇಶದಾದ್ಯಂತ ಆರಂಭವಾಗಲಿದೆ. 8 ಬಾರಿಯ ಚಾಂಪಿಯನ್ ಕರ್ನಾಟಕ ತಂಡ ವಿಜಯವಾಡದಲ್ಲಿ ಇಂದು ಆಂಧ್ರಪ್ರದೇಶದ ಸವಾಲನ್ನು ಎದುರಿಸಲಿದೆ. ಚೀನಾದಲ್ಲಿ ನಡೆಯಲಿರುವಂತಹ 2027ರ AFC 17 ವರ್ಷದ ಒಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಅರ್ಹತಾ ಪಂದ್ಯ ಇಂದು ಮಲೇಷ್ಯಾದ ಎಂಪಿ ಸೆಲಾಯಾಂಗ್ ಕ್ರೀಡಾಂಗಣದಲ್ಲಿ ಜರುಗಲಿದೆ. ಈ ನಿರ್ಣಾಯಕ ಈ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಫುಟ್ಬಾಲ್ ತಂಡ ಆತಿಥೇಯ ಮಲೇಷ್ಯಾವನ್ನು ಎದುರಿಸಲಿದೆ. ಪಂದ್ಯ ಡ್ರಾ ಸಾಧಿಸಿದರೂ ಭಾರತಕ್ಕೆ ಅರ್ಹತೆ ಸಿಗಲಿದೆ. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಡೆದಂತಹ ದಾಳಿಯಲ್ಲಿ 12 ಮಂದಿ ಮೃತಪಟ್ಟಿದ್ದು 300ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ನಿನ್ನೆ ದೇಶೀಯ ವಿಮಾನಗಳ ಟರ್ಮಿನಲ್ ಸಂಕೀರ್ಣದ ಮೇಲೆ ನಡೆದಂತಹ ಈ ದಾಳಿಯಲ್ಲಿ 4 ಸೌದಿ ಪ್ರಜೆಗಳು, 2 ಬಾಂಗ್ಲಾದೇಶದ ನಾಗರಿಕರು ಮತ್ತು ಅಮೆರಿಕ, ಈಜಿಪ್ಟ್, ಜೋರ್ಡಾನ್, ಸಿರಿಯಾ, ಸುಡಾನ್ ಮತ್ತು ಪ್ಯಾಲೆಸ್ತೀನ್ನ ತಲಾ 1 ಮೃತಪಟ್ಟಿದ್ದಾರೆ. ನೆರೆಯ ಯೆಮನ್ನಲ್ಲಿ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರ ವಿರುದ್ಧ ಸೌದಿ ನೇತೃತ್ವದ ಮೈತ್ರಿಕೂಟ ಇತ್ತೀಚೆಗೆ ನಡೆಸಿದಂತಹ ಕಾರ್ಯಾಚರಣೆಯ ಬಳಿಕ ಸೌದಿ ಅರೇಬಿಯಾದ ವಿಮಾನ ನಿಲ್ದಾಣ, ಸೇನಾ ಮೂಲಸೌಕರ್ಯ ಮತ್ತು ತೈಲ ಘಟಕಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳು ಹೆಚ್ಚಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಚೆನ್ನೈಗೆ ಭೇಟಿ, 13,000 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಇಂದು ಅಧಿಕೃತ ಚಾಲನೆ. ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರಿಂದ ಉದ್ಘಾಟನೆ. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಇಂದಿಗೆ 1 ವರ್ಷ. 100 ಮಹತ್ವಾಕಾಂಕ್ಷೆಯ ಕೃಷಿ ಜಿಲ್ಲೆಗಳಲ್ಲಿ ಕೃಷಿ ಬಲವರ್ಧನೆಗೆ ಒತ್ತು. ಇಂದೋರ್ನಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ 3ನೆಯ T20 ಕ್ರಿಕೆಟ್ ಪಂದ್ಯ. ಉಭಯ ತಂಡಗಳಿಗೆ ಮುನ್ನಡೆಯ ವಿಶ್ವಾಸ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒನ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:47. ಶಕ್ತಿಶಾಲಿ ದೇವತೆಗಳನ್ನು ಪೂಜಿಸುವ ದಸರಾ ಹಬ್ಬ ಇಂದಿನಿಂದ ಶುರುವಾಗಿದೆ. ಈ ಒಂದು ದಸರಾ ಹಬ್ಬದಲ್ಲಿ 9 ಜನ ದೇವಿಯರನ್ನು ವಿವಿಧ ಅವತಾರಗಳಲ್ಲಿ ಪೂಜಿಸುವಂಥ ದಿನ. ದುಷ್ಟರಿಗೆ ಶಿಕ್ಷೆ, ಶಿಷ್ಟರನ್ನು ರಕ್ಷಣೆ ಮಾಡಲಿ ಅಂತ 9 ದಿನಗಳು 9 ದೇವಿಯರನ್ನು 9 ರೂಪದಲ್ಲಿ 9 ರೀತಿಯ ಶಕ್ತಿ ಸಾಮರ್ಥ್ಯವನ್ನು ಕರುಣಿಸಲಿ ಅಂತಲೇ ನವರಾತ್ರಿಯಲ್ಲಿ 9 ದೇವಿಯರನ್ನು ಪೂಜಿಸೋದು. ಹಾಗೆಯೇ ಈ ದಿನ ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಕೂಡ ಹೌದು. ಗಂಡು ಮತ್ತು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು. ಹೆಣ್ಣಿಲ್ಲದೆ ಬದುಕಿಲ್ಲ. ಶಕ್ತಿಶಾಲಿ ದೇವತೆಗಳನ್ನು ಪೂಜಿಸ್ತಾ ಹೆಣ್ಣು ಮಕ್ಕಳ ದಿನವನ್ನು ಕೂಡ ಆಚರಣೆ ಮಾಡಲಾಗ್ತಾ ಇದೆ. ಹೆಣ್ಣು ಅಂದರೆ ತಾಯಿ, ತಂಗಿ, ಮಗಳು, ಮಡದಿ, ಗೆಳತಿ, ಹೀಗೆ ಅವಳ ಪಾತ್ರಗಳು ಅನೇಕ. ಬನ್ನಿ ಮುಂದೆ ಸಾಗೋಣ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕುವೆಂಪು ಅವರ ಒಂದು ಚಂದದ ಗೀತೆ ರೀತಿಶಾ ಪದ್ಮನಾಭ ಅವರ ಧ್ವನಿಯಲ್ಲಿದೆ. ಅದಾದ ನಂತರ KS ನರಸಿಂಹಸ್ವಾಮಿ ವಿರಚಿತ ಭಾವಗೀತೆ ಪಂಚಮ್ ಹಳಿಬಂಡಿಯವರ ಧ್ವನಿಯಲ್ಲಿ ಕೇಳೋಣ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಆರಂಭ ಆಗಿದೆ. ಕನ್ನಡ ರತ್ನಭಂಡಾರ ಕೇಳಿದ್ರೆ, ಭಾವಗೀತೆಗಳನ್ನು ಕೂಡ ಕೇಳಿದ್ರೆ, ನಾದೋಪಾಸನೆ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ನೀವು ನಮಗೆ ಕಳಿಸಿರುವ ಸಂದೇಶಗಳು ನಮ್ಮ ವಾಟ್ಸಪ್ನಲ್ಲಿ ಭದ್ರವಾಗಿದೆ. ಕಾರ್ಯಕ್ರಮದಲ್ಲಿ ಮುಂದಿನ ಭಾಗದಲ್ಲಿ ನಿಮ್ಮ ಸಂದೇಶಗಳ ಜೊತೆಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾನೀರಿ 102.9 FM, ಇದು ವಿವಿಧ ಭಾರತಿ, ನಿಮ್ಮ ಆತ್ಮೀಯ ಸಂಗಾತಿ. ಇನ್ನೀಗ ಸಮಯ 8 ಗಂಟೆ, ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಆಚರಣೆಗೆ ಕರ್ನಾಟಕ ಸಜ್ಜಾಗಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ಇಂದು ಬೆಳಗ್ಗೆ 11:50 ಮಧ್ಯಾಹ್ನ 12:13 ಸಲ್ಲುವ ಶುಭ ಧನುರ್ಲಗ್ನದಲ್ಲಿ ಕೊಪ್ಪಳದ ಗವಿಮಠದ ಸಂಸ್ಥಾನದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ವರ್ಷದ ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಿದ್ದಾರೆ. ದುರ್ಗಾದೇವಿಯ ಆರಾಧನೆಯ 9 ದಿನಗಳ ನವರಾತ್ರಿ ಉತ್ಸವವು ಇಂದು ಧಾರ್ಮಿಕ ಶ್ರದ್ದೆ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ದುರ್ಗಾದೇವಿಯ 9 ರೂಪಗಳನ್ನು ಪೂಜೆ ಮಾಡಲಾಗುತ್ತದೆ. ಮೊದಲ ದಿನದಂದು ದುರ್ಗಾದೇವಿಯನ್ನು ಶೈಲಪುತ್ರಿ ದೇವಿಯ ರೂಪದಲ್ಲಿ ಆರಾಧನೆ ಮಾಡಲಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ತಮಿಳುನಾಡಿನ ಚೆನ್ನೈಗೆ ಭೇಟಿಯನ್ನು ನೀಡಲಿದ್ದು ಸುಮಾರು 13,000 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸುಮಾರು 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಚೆನ್ನೈ ಮೆಟ್ರೋ ರೈಲು ಯೋಜನೆಯ ರೈಲು ಸೇವೆಗೆ ಅವರು ಹಸಿರು ನಿಶಾನೆ ತೋರಲಿದ್ದಾರೆ. ಕಲ್ಯಾಣ ಕರ್ನಾಟಕ ನಿವಾಸಿಗಳ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಬೆಂಗಳೂರಿನಲ್ಲಿ ಇಂದು ಬೆಳಗ್ಗೆ ಸಂಘದ 17ನೇ ವರ್ಷದ ಸರ್ವ ಸದಸ್ಯರ ಸಭೆ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಾಹಿತಿಗಳಾದಂತಹ ಡಾ ಬಸವರಾಜ್ ಕಲ್ಗುಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದು ಬೆಂಗಳೂರು ದೂರದರ್ಶನ ಕೇಂದ್ರದ ಉಪನಿರ್ದೇಶಕರಾದಂತಹ ಸತೀಶ್ ಕೆ ಪಾಲ್ಗೊಳ್ಳಲಿದ್ದಾರೆ. ಪ್ರಯಾಣಿಕರ ಅನುಭವವನ್ನು ಉತ್ತಮಗೊಳಿಸುವುದು, ವಿಮಾನ ನಿಲ್ದಾಣದ ಸೌಲಭ್ಯಗಳನ್ನು ಸುಧಾರಿಸುವುದು, ಸುರಕ್ಷತೆ ಮತ್ತು ಜಾಗೃತಿಯನ್ನು ಹೆಚ್ಚಿಸುವುದು ಮತ್ತು ಪ್ರಯಾಣಿಕರ ಸ್ನೇಹಿ ಸೇವೆಗಳನ್ನು ಬಲಪಡಿಸುವ ಉದ್ದೇಶದಿಂದ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 10ರವರೆಗೆ ಆಯೋಜನೆ ಮಾಡಲಾಗಿದ್ದಂತಹ ಯಾತ್ರಿ ಸೇವಾ ಅಭಿಯಾನ 2026 ಯಶಸ್ವಿಯಾಗಿ ಜರುಗಿತು. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಡೆದಂತಹ ದಾಳಿಯಲ್ಲಿ 12 ಮಂದಿ ಮೃತಪಟ್ಟಿದ್ದು 300ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇಂದು ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3ನೇ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ ಜರುಗಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಸಂಜೆ 7ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಹಾಯ್ ಉಷಾ.
1: ಹಾಯ್.
0: ಏನೇ ಇಷ್ಟೊಂದು ಸ್ಮಾರ್ಟ್ ಆಗಿ ಬಿಟ್ಟಿದ್ಯಾ? ಏನೇ ನಿನ್ನ ಸೌಂದರ್ಯದ ಗುಟ್ಟು?
1: ಏನಿಲ್ಲ ಕಣೆ, ಎಲ್ಲ ಈಸಿ. ಚಿಂತೆ ಮಾಡಬಾರ್ದು, ಯಾವಾಗ್ಲೂ ವ್ಯಾಯಾಮ ಮಾಡ್ತಾ ಇರ್ಬೇಕು. ಅಲ್ಲದೆ ಹಸಿರು ತರಕಾರಿಗಳನ್ನು ಅಂದ್ರೆ ವಿಟಮಿನ್ ಸಿ ಯುಕ್ತ ಉತ್ತಮ ಸೊಪ್ಪು ತರಕಾರಿಗಳನ್ನು ಉಪಯೋಗಿಸ್ತಾ ಇರ್ಬೇಕು.
2: ಶುದ್ಧ ಸುರಕ್ಷಿತ ಆಹಾರ ಬಳಸಿರಿ. ನಮ್ಮ ಆರೋಗ್ಯ ನಮ್ಮ ಹೊಣೆ.
3: ನಮ್ಮೆಲ್ಲ ಕೇಳುಗರಿಗೆ ನಾಡಹಬ್ಬ ದಸರೆಯ ಶುಭಾಶಯಗಳು ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗೆ ಬಹಳಷ್ಟು ಜನ ನೀವು ಕೂಡ ಕಾರ್ಯಕ್ರಮದ ಮೂಲಕ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳಿದಿರಾ, ಗುಡ್ ಮಾರ್ನಿಂಗ್ ಅಂತ ಹೇಳಿದಿರಾ, ಶುಭೋದಯ, ನಾವು ಯಾವಾಗಲೂ ವಿವಿಧ ಭಾರತೀಯ ಜೊತೆಯಾಗಿದ್ದೇವೆ ಅಂತ ಕೂಡ ಹೇಳಿದಿರಿ. ಬಹಳಷ್ಟು ಜನರ ಸಂದೇಶಗಳು ಬಂದಿದೆ. ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಕೇಳ್ತಾ ಕೇಳ್ತಾ ಖುಷಿ ಆಗ್ತಾ ಇದೆ, ಒಳ್ಳೊಳ್ಳೆಯ ಹಾಡುಗಳು ಪ್ರಸಾರ ಆಗಿದೆ ವಿವಿಧ ಭಾರತಿಯಲ್ಲಿ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಮೆಸೇಜ್ ಮಾಡಿದರೆ. ಶಿವಶಂಕರಿ, ಜೈ ಜಗದಂಬೆ ಎಲ್ಲ ಹಾಡುಗಳು ಕೂಡ ಪೂಜೆ ಮಾಡುವಂಥ ಸಮಯದಲ್ಲಿ ಬಂತು, ತುಂಬಾ ಖುಷಿಯಾಯಿತು ಅಂತ ಹೇಳ್ತಾರೆ. ಮತ್ತೊಬ್ಬರು ಶುಭೋದಯ ಅಂತ ಹೇಳಿ ವಿಶಾಲ ಹಿರೇಮಠ ಸಹಕಾರ ನಗರದಿಂದ, ಹರೀಶ್ ಅವರು ಮಲ್ಲೇಶ್ವರಂಿಂದ ಮೆಸೇಜ್ ಮಾಡಿದ್ದಾರೆ. ಹರಿಪ್ರಕಾಶ್ ಮಲ್ಲೇಶ್ವರಂಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಈ ದಿನ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಹೇಳಿದರೆ, ಆದರೆ ನಮ್ಮ ತಾಯಿ ಒಂದು ತುಂಬ ಕುಟುಂಬಕ್ಕೆ ಸೊಸೆಯಾಗಿ ಇದ್ದಂಥ ಸಂದರ್ಭದಲ್ಲಿ ತುಂಬ ಅವರು ಕಷ್ಟ ನಷ್ಟ ಬೇಸರದ ಮಾತುಗಳನ್ನು ಕೇಳಬೇಕಾಯಿತು. ಅದನ್ನು ನಾನು ನೋಡಿದ್ದೀನಿ, ಕೇಳಿಸ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಹೆಣ್ಮಕ್ಕಳು ಅಂದರೆ ತುಂಬ ಪ್ರೀತಿ, ತುಂಬ ಇಷ್ಟ, ತುಂಬ ಗೌರವ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಶುಭವಾಗಲಿ ಎನ್ನುವ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಶುಭಾಶಯಗಳನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮಗೆ. ಶೈಲಿನಿ ಮುರಳೀಧರ್ ಅವರು ದಸರಾ ಹಬ್ಬದ ಶುಭಾಶಯ, ಬೆಳಗಿನ ಹಾಡುಗಳು, ಶೈಲಪುತ್ರಿಯ ಮಾತು, ಕನ್ನಡ ರತ್ನ ಭಂಡಾರ, ಹೆಣ್ಣುಮಕ್ಕಳ ದಿನ, ಹೆಣ್ಮಕ್ಕಳು ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತ ಹೇಳಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿದ್ದಾರೆ. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಮತ್ತು ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಹಾಗೆಯೇ ಯಾರಪ್ಪ ಅಂತ ಹೇಳಿದ್ರೆ ಉಲ್ಲಾಳು ಉಪನಗರದಿಂದ ಮೀನಾ ಅವರ ಮೆಸೇಜ್ ಬಂದಿದೆ. ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ, ಜಡವನ್ನು ತೊಲಗಿಸುವ ವಿವಿಧ ಭಾರತಿಗೆ ಶುಭ ಮುಂಜಾನೆ. ಕನ್ನಡ ರತ್ನ ಭಂಡಾರದಲ್ಲಿ ನಾಗ್ಲೋಟಿ ಮಠ ಅವರ ಗ್ರಾಮ್ಯ ಭಾಷೆ, ಅವರ ಮಾತು ತುಂಬಾ ಹಿಡಿಸ್ತು. ಬಂಗಾರವನ್ನು ತಿರಸ್ಕಾರ ಮಾಡಿದ ಗುರುಗಳಿಗೆ ನಮ್ಮದು ಕೂಡ ನಮನಗಳು ಅಂತ ಹೇಳಿದರೆ. ಆಳಂದದ ಶ್ರೀಶಾ ಶೀತಲ್ ಶಿವಕುಮಾರ್, ಬಸವರಾಜ, ದಾಕ್ಷಾಯಣಿ, ಚನ್ನಬಸಯ್ಯ ಇವರ ಮೆಸೇಜ್ ಬಂದಿದೆ. ಶ್ರದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿಯಿಂದ, ರಾಘವನ್ ಅವರು ಕನ್ನಡ ರತ್ನ ಭಂಡಾರದಲ್ಲಿ ಡಾಕ್ಟರ್ ಸಜ್ಜನ ಅವರ ಮಾತುಗಳು ರೋಚಕವಾಗಿತ್ತು ಅಂತ ಹೇಳಿದರೆ, ಧರ್ಮಣ್ಣ ದನ್ನಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದರೆ, ಅವರ ಜೀವನ ಸಾಧನೆಗಳನ್ನು ಮೆಲುಕು ಹಾಕಿದರು, ತಮ್ಮ ವಿದ್ಯಾಗುರುಗಳನ್ನು ಸ್ಮರಿಸಿದ್ದು ಸ್ತುತ್ಯಾರ್ಹ, ಔಚಿತ್ಯಪೂರ್ಣವಾಗಿತ್ತು ಅಂತ ಹೇಳಿದರೆ. ಟಿ ಆರ್ ಮಿಲ್ ಚಾಮರಾಜಪೇಟೆ ಗಣೇಶನ್ ಅವರ ಮೆಸೇಜ್ ಬಂದಿದೆ. ಮಂಡಿಕಲ್ ಕೃಪಾ ಅವರು, ನಮಸ್ಕಾರ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಇವರು ಹೇಳ್ತಾ ಇದ್ದಾರೆ, ಆತ್ಮೀಯ ಸಂಗಾತಿ ಅನ್ನೋ ದಿನದ ಸಂಗಾತಿ, ವಿವಿಧ ಭಾರತಿ, ಉತ್ತಮ ವಿಚಾರಗಳು, ಉಪಯುಕ್ತ ಮಾಹಿತಿ, ಮನರಂಜನೆಯ ಜೊತೆಗೆ ದಿನವನ್ನು ಸುಂದರವನ್ನಾಗಿ ಮಾಡ್ತೀರಿ, ಸುಮಧುರವಾದ ಗೀತೆಗಳು ಎಲ್ಲವೂ ಕೂಡ ಮನಸ್ಸಿಗೆ ನೆಮ್ಮದಿ, ಸಂತೋಷ, ಚೈತನ್ಯವನ್ನು ಕೊಡುತ್ತೆ ಅಂತಾರೆ. ಚಂದ್ರಲಾಲ್ ಅವರು ಕಲಬುರಗಿಯಿಂದ, ವಿಜಯಕುಮಾರ್ ಆರಾಧ್ಯ ರಕ್ಷಿತ ಪಾರ್ವತಿ ಹಳೆಯೂರು ಕಾಕನಕೋಟೆಯಿಂದ, ಉಮೇಶ್ ಅವರು ಸಿರಿಗೆರೆಯಿಂದ ಮೆಸೇಜ್

ಮೆಸೇಜ್ ಮಾಡಿದರೆ ಮತ್ತೆ ಯಾರೊಬ್ಬರು ಹೆಸರೇ ಹಾಕಿಲ್ಲ, ನಿಮ್ಮ ಹೆಸರು ನಿಮ್ಮ ಊರನ್ನ ಜೊತೆಗೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ನೀವು ಹಂಚಿಕೊಳ್ಳಬಹುದು.

0: ಕಂಡನು.
1: ನಮ್ಮ ಪ್ರಾಚೀನ ಕಲೆಗಳು, ವಾಸ್ತುಶಿಲ್ಪ, ನೃತ್ಯ, ಪುರಾಣಗಳು ಸಾರುವ ಶುಭ ಸಂದೇಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ಮಕ್ಕಳು ಬೆಳೆಯಲಿ. ಭಾವಿ ಭರತ ಖಂಡಕ್ಕೆ ಸದೃಢ ಸುಸಂಸ್ಕೃತ ಪ್ರಜೆಗಳನ್ನು ನೀಡುವ ಹೊಣೆ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಯದು.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ರ. ಟ್ಯೂನ್ ಮಾಡಿ ಕೇಳ್ತಾ ಕೇಳ್ತಾ ನೀವು ಸಂದೇಶಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೀರಿ. ಬೆಳಗಿನ 5:30 ಕೂಡ ಸಂದೇಶಗಳು ನಮಗೆ ಬಂದಿದೆ. ಹೊನ್ನೂರಲ್ಲಿ ಅವರು ಹೇಳ್ತಾ ಇದ್ದಾರೆ, ವೈಚಾರಿಕತೆಯ ಬೆಳಕು ಮನದೊಳಗೆ ಮೂಡಿದಾಗ ಬೇಡದ ಆಸೆಗಳೆಲ್ಲ ತಾನಾಗಿ ದೂರ ಆಗುತ್ತೆ. ಬೇಕಾದದ್ದನ್ನು ಅರಿತ ಮನಸ್ಸು ಯಾವತ್ತೂ ಬೇಡವಾದದರ ಹಿಂದೆ ಹೆಜ್ಜೆ ಹಾಕೋದಿಲ್ಲ ಅನ್ನುವಂಥ ಮೆಸೇಜ್ ಮಾಡಿದರೆ. ಕಸಲ್ಲಿ ಅವರು ಬನಶಂಕರಿಯಿಂದ ಶುಭೋದಯ, ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ಹೇಳಿದ್ರೆ. ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ ಗುಡ್ ಮಾರ್ನಿಂಗ್ ಅಂತಾರೆ. ದಿಲೀಪ್ ದೊಡ್ಮನಿ ಹೂವಿನ ಹಡಗಲಿಯಿಂದ ಮೆಸೇಜ್ ಮಾಡಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸ್ ಕಡಬ ಗುಬ್ಬಿ ಇಲ್ಲಿಂದ ಮೆಸೇಜ್ ಮಾಡಿ ಶುಭೋದಯ ಅಂತ ಹೇಳಿದರೆ. ಶಿವಗಂಗಾ ಹೆಬ್ಬಾಳದಿಂದ, ಹಾಗೆ ಬೀದರ್ ಗಣೇಶ್ ನಗರದಿಂದ ಮದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ, ಚಂದ್ರಶೇಖರ್ ಅವರು, ಹಾಗೆ ಎಸ್ ಜಗದೀಶ್ವರಾಚಾರ್ಯ ಮಹಾಲಕ್ಷ್ಮಿ ಲೇಔಟಿಂದ ಸ್ವಾಗತ ಅಂತ ಹೇಳಿದರೆ. ಪ್ರಶಾಂತ್, ಸ್ನೇಹ, ಆರ್ಯನ್, ಧೀಮಂತ್ ಮಯೂರ್ ನಗರದಿಂದ. ಪ್ರಕಾಶ್ ಅವರು ವಿದ್ಯಾರಣ್ಯಪುರಮಿಂದ ನಮಸ್ಕಾರ, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ರೆ. ಖಂಡಿತ ನಾವೆಲ್ಲರೂ ಚೆನ್ನಾಗಿದ್ದೀವಿ, ನೀವೆಲ್ಲ ಹೇಗಿದ್ದೀರಿ? ಬಸಯ್ಯ ಸ್ವಾಮಿ, ಶಿವಕುಮಾರ್ ಸ್ವಾಮಿ ಬೀದರ್ ಇಮಾಮಾಬಾದ್ನಿಂದ ಮೆಸೇಜ್ ಮಾಡಿದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ಹಾಗೆಯೇ ನಮಗೆ ಮೆಸೇಜ್ ಮಾಡಿರುವಂತಹ ಕೇಳುಗರಿಗೆ, ಹಾಗೆ ಮೆಸೇಜ್ ಕಳಿಸದೆಯೂ ಕೂಡ ನಿರಂತರವಾಗಿ ವಿವಿಧ ಭಾರತಿಯನ್ನು ಕೇಳ್ತಾ ಇರುವ ಎಲ್ಲ ಕೇಳುಗರಿಗೆ ಗುಡ್ ಮಾರ್ನಿಂಗ್, ಶುಭೋದಯ. ಕಬಾಡಿ ವಿನುತಾ ಮತ್ತು ಕಿಶನ್ ಹರ್ಷ ಮಾಗಡಿ ರೋಡ್ನಿಂದ ಗುಡ್ ಮಾರ್ನಿಂಗ್, ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳಿದರೆ. ವಿಜಯಪುರ ಜಿಲ್ಲೆ ರಾಜು ಹಿಪ್ಪರಗಿ ಮುಂಜಾನೆಯ ಕಾರ್ಯಕ್ರಮ ತುಂಬಾ ಇಷ್ಟ ಆಗ್ತಾ ಇದೆ ಅಂತಾರೆ. ಬಾದಾಮಿ ಇಲ್ಲಿಂದ ಕೆರೂರು ಕುಬೇರ ಆರ್ಣವ ಬಂಗಾರಿಯವರ ಮೆಸೇಜ್ ಬಂದಿದೆ. ನಿರ್ಮಲಾ ಅವರು ಗೊರಗುಂಟೆಪಾಳ್ಯದಿಂದ ನವರಾತ್ರಿಯ ಶುಭಾಶಯಗಳು ಅಂತ ಹೇಳಿದರೆ. ಸುಬ್ರಾಯ ಹೆಗಡೆ ತ್ಯಾಗ್ಲಿ ಸಿದ್ದಾಪುರ ಉತ್ತರ ಕನ್ನಡದಿಂದ ಹೇಳ್ತಾ ಇದ್ರೆ, ಸರಗೂರ ಸಂತೆಯಲ್ಲಿ ಎನ್ನುವ ಭಾವಗೀತೆ ಬಹಳ ಸೊಗಸಾಗಿತ್ತು ಅಂತ. ವೆಂಕಟೇಶ್ ಅವರು ಸುಂಕದಕಟ್ಟೆಯಿಂದ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಶುಭಾಶಯ, ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ, ಜೈ ದುರ್ಗಾ ಅಂತ ಹೇಳ್ತಾರೆ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ ಶುಭ ಮುಂಜಾನೆ ಅಂತ ಹೇಳಿದರೆ. ಬಾಬು ಮಲ್ಲಪ್ಪನಹಳ್ಳಿಯಿಂದ, ರೇವಣ ಸಿದ್ದಪ್ಪ ಹಿಕ್ಕಲಿಂದ ಹೆಣ್ಣು ಮಕ್ಕಳ ಅಂತಾರಾಷ್ಟ್ರೀಯ ದಿನದ ಶುಭಾಶಯಗಳು ಅಂತ ಹೇಳಿದರೆ ತುಂಬ ಚೆನ್ನಾಗಿರುವಂಥ ಹಾಡುಗಳು ಬರ್ತಾ ಇದೆ ವಿವಿಧ ಭಾರತಿಯಲ್ಲಿ ಅಂತ. ಹೆಬ್ಬಾಳದ ರಮೇಶ್ ಅವರು ಹೇಳ್ತಾ ಇದ್ರೆ, ನಮಸ್ತೆ ವಿವಿಧ ಭಾರತಿ, ಪ್ರತಿದಿನ ಹೊಸ ವಿಷಯಗಳಿಂದ, ವಿನೂತನ ನಿರೂಪಣೆಯಿಂದ, ಮಧುರ ಗೀತೆಗಳಿಂದ ನಮ್ಮನ್ನು ರಂಜಿಸ್ತಾ ಇರುವ ವಿವಿಧ ಭಾರತಿಗೆ ಶರನ್ನವರಾತ್ರಿಯ ಶುಭಾಶಯಗಳು. ಹೀಗೆ ಸವಿಸವಿಯಾಗಿ ಸಾಗಲಿ ನಮ್ಮ ನಿಮ್ಮ ಅನುಬಂಧ ಅಂತ ವಾಣಿರಾವ್ ಮೈಸೂರಿನಿಂದ ಚಂದದ ಮೆಸೇಜ್ ಕಳಿಸಿದರೆ. ಇಳಕಲ್ಲಿಂದ ಶ್ಯಾಮೂರ್ತಿಯವರ ಮೆಸೇಜ್ ಬಂದಿದೆ. ಹಾಗೆಯೇ ಮತ್ತಷ್ಟು ಜನರ ಮೆಸೇಜ್ಗಳು ಕೂಡ ಬಂದಿದೆ, ಎಲ್ಲವನ್ನು ನೋಡ್ತಾ ಹೋಗೋಣ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ. ನಾಡಹಬ್ಬ ದಸರಾ ಶುರುವಾಗಿದೆ. ದಸರಾ ಹಬ್ಬದ ಕುರಿತಾಗಿ ಒಂದಷ್ಟು ಮಾತಾಡ್ತಾ, ಅದರಲ್ಲೂ ಇವತ್ತಿನ ಒಂದು ಮೊದಲ ದಿನ ಶೈಲಪುತ್ರಿಯನ್ನು ಪೂಜಿಸುವಂತಹ ದಿನ ಅಂತ ಕೂಡ ನಾವು ತಿಳ್ಕೊಂಡಿದ್ದೇವೆ. ನಾಡಹಬ್ಬ ದಸರೆ, ತಾಯಿ ಚಾಮುಂಡೇಶ್ವರಿ ಎಲ್ಲರನ್ನ ಹರಸಲಿ, ಆಶೀರ್ವದಿಸಲಿ. 9 ಜನ ದುರ್ಗೆಯರು ಕೂಡ 9 ರೀತಿಯ ಸಾಮರ್ಥ್ಯವನ್ನು, ಶಕ್ತಿಯನ್ನು, ಬದುಕಿಗೆ ಬೆಳಕನ್ನು ತರಲಿ ಅನ್ನುವ ಶುಭ ಹಾರೈಕೆಯೊಂದಿಗೆ ವಿವಿಧ ಭಾರತಿ 102.9 FM ಎಲ್ಲರಿಗೂ ಕೂಡ ದಸರಾ ಹಬ್ಬದ ಪ್ರೀತಿಯ ಶುಭಾಶಯಗಳನ್ನು ಹೇಳ್ತಾ ಇದೆ. ನಾವೀಗ ಕೇಳೋಣ ಸ್ವರ್ಣಗೌರಿ ಚಿತ್ರದ ಒಂದು ಗೀತೆ. ಎಸ್ ಜಾನಕಿಯವರು ಹಾಗೆ ಚಿತ್ತರಂಜನ್ ಅವರ ಧ್ವನಿಯಲ್ಲಿದೆ. ಎಸ್ ಕೆ ಕರೀಂ ಖಾನ್ ಅವರು ಬರೆದ ಗೀತೆ. ಎಂ ವೆಂಕಟರಾಜು ಅವರ ಸಂಗೀತ ಇದೆ. ಈ ಗೀತೆಯನ್ನು ಕೇಳ್ಕೊಂಡು ಬನ್ನಿ.

0: ಕವಿರತ್ನ ಕಾಳಿದಾಸ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಒಂದು ಸಾಂಪ್ರದಾಯಿಕ ರಚನೆಯನ್ನ ಕೇಳಿದ್ರಿ. ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಗೀತೆಗಿತ್ತು. ನವರಾತ್ರಿಯ ಮೊದಲ ದಿನ 2026 ದಸರಾ ಹಬ್ಬದ ಆರಂಭ, ನಾಡಹಬ್ಬ ಶುರುವಾಗಿದೆ. ವಿಶ್ವವಿಖ್ಯಾತ ಮೈಸೂರು ಮತ್ತು ನಾಡಿನ ಬೇರೆ ಬೇರೆ ಊರುಗಳಲ್ಲಿ ಕೂಡ ದಸರಾ ಹಬ್ಬದ ಆಚರಣೆ ನಡೀತಾ ಇದೆ. ಕೇಳ್ತಾ ಇರೋದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಬೆಳಗ್ಗೆಯಿಂದನೂ ನವರಾತ್ರಿಯ ಹಾಡುಗಳನ್ನು ಕೇಳ್ತಾ ಆನಂದಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳಿದರೆ ಬಗ್ಗೂರಪ್ಪ ಅಂಗಡಿ ಸಿರುಗುಪ್ಪ ಬಳ್ಳಾರಿಯಿಂದ, ಹಾಗೆ ಬಸವರಾಜ್ ಕಣಬರ್ಗಿಯವರ ಮೆಸೇಜ್ ಕೂಡ ಬಂದಿದೆ, ಶುಭೋದಯ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ. ಗುಳೇದಗುಡ್ಡದಿಂದ ವಿರೂಪಾಕ್ಷ ಅವರು ನವರಾತ್ರಿ ಹಬ್ಬದ ಶುಭಾಶಯ ಹೇಳಿದರೆ, ಹಾಗೆಯೇ ಶುಭೋದಯ ವಿವಿಧ ಭಾರತಿ ನಾದೋಪಾಸನೆ ಕನ್ನಡ ರತ್ನ ಭಂಡಾರ ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ಮಮತಾ ಮೇಘ ಧ್ರುವ ಭಟ್ನಿ ಕೇಶವಾಪುರದಿಂದ ಮೆಸೇಜ್ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ್ ತಾಲೂಕು ಹಲಗಲಿ ಗ್ರಾಮದ ವೀರಯ್ಯ ಶ್ರೀ ಗುರುಮಠ ಮತ್ತು ಮನೆಯವರು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ, ಶುಭೋದಯ ದಸರಾ ಹಬ್ಬದ ಶುಭಾಶಯಗಳು, ಹೇಗಿದ್ದೀರಿ ಅಂತ ಕೇಳ್ತಾ ಇದ್ರೆ ಶಶಿ ಕಮ್ಮಾರ್ ಬೇಲೂರು ರಾಣೆಬೆನ್ನೂರಿನಿಂದ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್, ಶುಭೋದಯ, ನಾಡ ಹಬ್ಬ ದಸರಾ ಶುಭಾಶಯಗಳು.
1: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
4: ಕೇಳ್ರಪ್ಪೋ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
1: ಸಾವಧಾನ ಸಮಾಧಾನ,
5: ಆ ಪಾತ್ರನೇ ನಮ್ಗೆ ಹೇಳುತ್ತದು. ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಈ ಕಡೆ ಹೋಗೋದಕ್ಕೆ ಅವಕಾಶ

0: ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು ಭಾವ ಜಗತ್ತಿನ ಭೋರ್ಗರತ.
2: ನಿನ್ನಿಂದಲೇ ಕನಸೊಂದು ಶುರುವಾಗಿದೆ
1: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
2: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ
1: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ
3: ಆಕಾಶವಾಣಿ ಕನ್ನಡ ವಿವಿಧ ಭಾರತಿ 102.9 FM ಟ್ಯೂನ್ ಮಾಡಿ ಕೇಳ್ತಾ ಇರೋದು. 8:47:55 ಸಮಯ ಆಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಸಾಗ್ತಾ ಇದೆ. ನಾಡಹಬ್ಬ ದಸರೆಯ ಆರಂಭ ಆಗಿದೆ. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತ ಕೂಡ ಆಚರಣೆ ಮಾಡಲಾಗುತ್ತೆ. ಅದರ ಜೊತೆಗೆ ಭಾರತೀಯ ಚಿತ್ರರಂಗದ ಮೇರು ನಟ ಅಮಿತಾಬ್ ಬಚ್ಚನ್ ಅವರ ಜನ್ಮದಿನ ಕೂಡ October 11. 1942 October 11 ಜನಿಸಿದವರು ಅಮಿತಾಬ್ ಬಚ್ಚನ್ ಅವರು. ಭಾರತೀಯ ಚಿತ್ರರಂಗದ ಮೇರು ನಟ. 1970 ಕೂಡ ಸಿನಿಮಾ ಕ್ಷೇತ್ರದಲ್ಲಿದ್ದಾರೆ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಅಮಿತಾಬ್ ಬಚ್ಚನ್ ಅವರು ನಟ, ಗಾಯಕ, ಕಿರುತೆರೆಯ ಕಾರ್ಯಕ್ರಮ ನಿರೂಪಕರು, ರಾಜಕಾರಣಿಯಾಗಿದ್ದರು. ಜೊತೆಗೆ ಅನೇಕ ಅಭಿಯಾನಗಳಿಗೆ ಕೂಡ ಅಮಿತಾಬ್ ಬಚ್ಚನ್ ಅವರು ರಾಯಭಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ, ಮಕ್ಕಳಿಗೆ ಹಾಕಿಸುವಂತಹ ಪೋಲಿಯೋ ಲಸಿಕೆ, ಏಡ್ಸ್ ಜಾಗೃತಿ, ಹೀಗೆ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಕೂಡ ಅಮಿತಾಬ್ ಬಚ್ಚನ್ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ದೇಶದ ಅತ್ಯಂತ ಪ್ರಮುಖವಾದ ಸೆಲೆಬ್ರಿಟಿಯಾಗಿ ಕೂಡ ಅಮಿತಾಬ್ ಬಚ್ಚನ್ ಅವರನ್ನ ಗೌರವಿಸಲಾಗುತ್ತೆ. ಅಮಿತಾಬ್ ಬಚ್ಚನ್ ಅವರು ಭಾರತೀಯ ಸಿನಿಮಾ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ವಿಶೇಷತೆಯನ್ನು ಹೊಂದಿದ್ದಾರೆ. ದೇಶದ ಅತ್ಯಂತ ಪ್ರೀತಿಪಾತ್ರ ಅಂತ ಕೂಡ ಹೇಳ್ತಾರೆ. ಮೆಚ್ಚುಗೆ, ಗೌರವಾನ್ವಿತ ಸೆಲೆಬ್ರಿಟಿ, ಸಾಕಷ್ಟು ಸಾಮಾಜಿಕ ಅಭಿವೃದ್ಧಿ ಉದ್ದೇಶಗಳಲ್ಲಿ, ಜಾಹೀರಾತುಗಳಲ್ಲಿ, ಅಭಿಯಾನಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅಮಿತಾಬ್ ಬಚ್ಚನ್ ಅವರ ಜನ್ಮದಿನ ಎಂದು ಬನ್ನಿ ಕೇಳೋಣ. ಅಮೃತಧಾರೆ ಚಿತ್ರದ ಒಂದು ಗೀತೆ ಹರೀಶ್ ರಾಘವೇಂದ್ರ ಹಾಗೂ ಸುಪ್ರಿಯಾ ಆಚಾರ್ಯ ಅವರ ಧ್ವನಿಯಲ್ಲಿದೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದ ಗೀತೆಗೆ ಮನೋಮೂರ್ತಿ ಅವರ ಸಂಗೀತ.

0: ರಜನಿಕಾಂತ, ಏನಪ್ಪ ಚೆನ್ನಾಗಿದ್ಯಾ? ಒಂದ್ ನಿಮಿಷ ಇರೋ ಮರಿ. ಹಲೋ,
1: ನಮಸ್ಕಾರ, ನಾನು ಮುಖ್ಯಮಂತ್ರಿ ಚಂದ್ರು. ನನಗೆ ಬಹಳ ಸಂತೋಷ ಆಗುತ್ತೆ ಒಂದು ವಿಚಾರಕ್ಕೆ. ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಕೇಳ್ತಾ ಇದ್ದೀನಿ, ನೀವು ಕೇಳಿ. ಕೇವಲ ಮನೋರಂಜನೆ ಅಲ್ಲ, ವಿಚಾರಪೂರ್ವಕವಾದ ವಿಚಾರಗಳಿರ್ತವೆ ಮತ್ತು ಪರಿವರ್ತನೆಗೆ ಅನುಕೂಲಗಳಾಗುತ್ತೆ. ಅದರಲ್ಲಿ ಭಾವನೆಗಳಿಗೆ ಮತ್ತು ಬದುಕಿಗೆ ಮತ್ತು ಪ್ರಗತಿಪರ ಚಿಂತನೆಯನ್ನು ಇಟ್ಟುಕೊಂಡು ಶುದ್ಧವಾದ ಅಚ್ಚ ಕನ್ನಡದಲ್ಲಿ ಕಾರ್ಯಕ್ರಮ ಕೊಡ್ತಾ ಇರತಕ್ಕಂಥ ವಿವಿಧ ಭಾರತೀನ ಕೇಳಿ ಆನಂದಿಸಿ ದಯಮಾಡಿ ಎಲ್ಲರೂ ಕೇಳಬೇಕು, ಕೇಳೋರಿಗೂ ಪುಸ್ತಲಾಯಿಸಿ ಅಂತ ಹೇಳಿ ನಾನು ನಮಸ್ಕಾರ ಮಾಡ್ತೀನಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಚಿತ್ರದ ಗೀತೆ ನೀವು ಕೇಳಿದ್ದು. ಎಂಡಿ ಪಲ್ಲವಿ ಅವರ ಧ್ವನಿಯಲ್ಲಿತ್ತು. ಬಿಎಂ ಹನೀಫ್ ಅವರು ಬರೆದ ಗೀತೆಗೆ ವಿ ಮನೋಹರ್ ಅವರ ಸಂಗೀತವಿತ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. 102.9 FM ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ.

ಸಮಯಾಗಿದೆ 9:55. ಗುಡ್ ಮಾರ್ನಿಂಗ್, ಶುಭ ದಿನ, ನಮಸ್ಕಾರ. ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಆತ್ಮೀಯ ಸಂಗಾತಿ, 102.9 FM. ಈ ದಿನ ಭಾನುವಾರ, ವಿಶೇಷವಾಗಿ ದಸರಾ ಹಬ್ಬದ ಮೊದಲ ದಿನ. ವಿದ್ಯುಕ್ತವಾಗಿ ಹಬ್ಬದ ಅಂದರೆ ನಾಡ ಹಬ್ಬ ದಸರೆಯ ಉದ್ಘಾಟನೆ ಆಗಲಿದೆ. ಹೌದು, ತಾಯಿ ಚಾಮುಂಡೇಶ್ವರಿಯನ್ನ ಪೂಜಿಸುವಂತಹ ವಿಶೇಷವಾದಂತಹ ಸಂದರ್ಭ ಈಗ ಈ ಒಂದು ದಸರಾ ಹಬ್ಬದ ಒಂದಿಷ್ಟು ವಿಶೇಷತೆಗಳು. ವಿಶೇಷವಾಗಿ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮೈಸೂರಿನ ಅರಮನೆ ಮತ್ತು ವಿದ್ಯುತ್ ದೀಪಗಳ ಅಲಂಕಾರ, ಈ ವಿಷಯವಾಗಿ ಮಾತಾಡ್ತಾ ನಾವು ಚಂದದ ಹಾಡುಗಳ ಜೊತೆಗೆ ಈ ಒಂದು ಗಂಟೆಯ ಸಮಯವನ್ನು ಕಳೆಯೋಣ. ವಿವಿಧ ಭಾರತಿಯನ್ನು ಕೇಳ್ತಾ ರೀ, ನಮ್ಮ ಜೊತೆಯಾಗಿರಿ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ಳಿ. 102.9 FM ವಿವಿಧ ಭಾರತಿಯಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೇನೆ ಚಂದು ಬಾನುಲಿ ಬಂಧು.

ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮೈಸೂರು ದಸರಾಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ತಿಳ್ಕೊಳ್ತಾ ನಾವು ಸಾಕ್ತೇವೆ. ಚಂದದ ಹಾಡುಗಳು ಕೂಡ ಜೊತೆಯಾಗಿರುತ್ತೆ. ಈಗ ತಾನೇ ನೀವು ಕೇಳಿದ್ರಿ ಉಯ್ಯಾಲೆ ಚಿತ್ರದ ಗೀತೆ ಕುನಾಲ್ ಗಾಂಜವಾಲ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿತ್ತು. ಜಮಖಂಡಿ ಶಿವು ಅವರ ಬರೆದ ಗೀತೆಗೆ ರೆಕ್ಕಿ ಅವರ ಸಂಗೀತ ಇತ್ತು. ಇನ್ನು ಮೈಸೂರು ದಸರಾ ಇಂದಿನಿಂದ ವಿದ್ಯುಕ್ತವಾಗಿ ಆರಂಭ ಆಗುತ್ತೆ. ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಈ ಒಂದು ನಾಡ ಹಬ್ಬ ದಸರೆ ಉತ್ಸವದ ಉದ್ಘಾಟನೆ ಆಗುತ್ತೆ. ಚಾಮುಂಡೇಶ್ವರಿಗೆ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಹಾಗೆಯೇ ದಸರಾ ಪ್ರಯುಕ್ತ ಸಾಕಷ್ಟು ಕಾರ್ಯಕ್ರಮಗಳು ಮೈಸೂರಿನಲ್ಲಿ ಆಯೋಜನೆಗೊಂಡಿದೆ. ಯುವ ದಸರಾ ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳು ನಡೆಯುತ್ತೆ. ಆಮೇಲೆ ಆಹಾರ ಮೇಳಗಳು, ದಸರಾ ಫಲ ಪುಷ್ಪ ಪ್ರದರ್ಶನಗಳಿರುತ್ತೆ. ಮಹಾನವಮಿ ಮತ್ತು ಆಯುಧ ಪೂಜೆ, ವಿಜಯದಶಮಿಯ ಭವ್ಯವಾದ ಜಂಬೂ ಸವಾರಿ ಕೂಡ ಇರುತ್ತೆ, ಮತ್ತು ಪಂಜಿನ ಕವಾಯತ್ತಿರುತ್ತೆ. ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮೈಸೂರು ದಸರಾ ಸಂದರ್ಭದಲ್ಲಿ ನೋಡಬಹುದು, ಕೇಳಬಹುದು, ಕಣ್ತುಂಬಿಸ್ಕೊಳ್ಬಹುದು, ಮನಸ್ಸಿಗೆ ಕೂಡ ಆನಂದವನ್ನು ತಂದುಕೊಳ್ಬಹುದು. ನಾಡಹಬ್ಬ ಕರ್ನಾಟಕದ ಶ್ರೀಮಂತ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಬಿಂಬಿಸುವಂಥ ಒಂದು ಭವ್ಯವಾದ ಆಚರಣೆ ಇದು. ನಮ್ಮ ರಾಜ ಮನೆತನದ ವೈಭವವನ್ನು ಕೂಡ ಇದು ನೆನಪಿಸುತ್ತೆ. ನಮ್ಮ ರಾಜ್ಯದ ಅತಿ ದೊಡ್ಡ ಹಬ್ಬಗಳಲ್ಲಿ ಒಂದು ಅಂತ ಪರಿಗಣಿಸಲಾದ ದಸರಾ ಆಗಿನ ಕಾಲದ ಮೈಸೂರು ರಾಜವಂಶದ ಅರಸರ ನೇತೃತ್ವದಲ್ಲಿ ಇದು ಜನಸಾಮಾನ್ಯರ ಹಬ್ಬವಾಗಿ ಕೂಡ ಬೆಳೀತಾ ಬಂತು. ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಅರಮನೆ ನಗರಿ ಮೈಸೂರು ಸಜ್ಜಾಗಿದೆ. ಇದು ಪಾರಂಪರಿಕ ದಸರಾ ನವರಾತ್ರಿ ಆಚರಣೆಗೆ ಅಂತ ಹೇಳಿ ಸಾಕಷ್ಟು ಹಗಲಿನಲ್ಲಿ ಮತ್ತು ಎರುಳಿನಲ್ಲಿ ಕೂಡ ಬೇರೆ ಬೇರೆ ರೀತಿಯ ಬಣ್ಣ ಬಣ್ಣಗಳಿಂದ ಮೈಸೂರು ಅಲಂಕಾರಗೊಂಡು ಒಂದು ರೀತಿ ನವ ವಧುವಿನ ಹಾಗೆ ಅಲಂಕಾರಗೊಂಡು ಒಂದು ರೀತಿ ಚೆಂದವಾಗಿ ಕಾಣುತ್ತೆ. ನಾಡ ಹಬ್ಬ ದಸರೆ ವಿಶೇಷವಾದಂಥ ಒಂದು ಮೆರುಗನ್ನು ಪಡ್ಕೊಂಡಿದೆ. ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿರುವಂಥ ಈ ನಾಡ ಹಬ್ಬದ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗೋಣ. ಚಂದದ ಹಾಡುಗಳು ಕೂಡ ನಿಮ್ಮ ಜೊತೆಯಾಗಿರುತ್ತೆ. ಕೇಳ್ತಾ ಇರಿ, ನಾನು ಬಾನುಲಿ ಬಂಧು ಚಂದು. ಇದು ಇಂದಿನ ವಿಶೇಷ ಕಾರ್ಯಕ್ರಮ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಸಾಗ್ತಾ ಇದೆ ಕಾರ್ಯಕ್ರಮ. ಮತ್ತೊಂದು ಗೀತೆ ಬರ್ತಾ ಇದೆ, ಮುಂಗಾರು ಮಳೆ ಚಿತ್ರದ ಗೀತೆ ಇದು. ಅರ್ಮಾನ್ ಮಲ್ಲಿಕ್ ಹಾಗೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿದೆ. ಕವಿರಾಜ್ ಅವರು ಬರೆದ ಗೀತೆ, ಅರ್ಜುನ್ ಜನ್ಯ ಅವರ ಸಂಗೀತ.

ಹೌದು, ನೆನಪುಗಳ ಪಾಕಶಾಲೆ ಮೈಸೂರು ದಸರಾ. ದಸರಾ ಹಬ್ಬ ಅಂತ ಹೇಳಿದ್ರೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಕೂಡ ಅನೇಕ ನೆನಪುಗಳನ್ನು ಹೊತ್ತು ತರುವಂಥ ಹಬ್ಬ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕೂಡ ನಾವು ಮೈಸೂರು ದಸರಾ ಬಗ್ಗೆ, ನಾಡಹಬ್ಬ ದಸರಾದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ, ದಸರಾಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ. ದಸರಾ ಹಬ್ಬದ ಒಂದು ಈ ಒಂದು ಉತ್ಸವದ ಉದ್ಘಾಟನೆ ಕೂಡ ಆಗುತ್ತೆ. ಆಮೇಲೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಗರಿಗೆದರುತ್ತೆ. ಯುವ ದಸರಾ, ಆಹಾರ ಮೇಳ, ಫಲಪುಷ್ಪ ಪ್ರದರ್ಶನ, ಆಯುಧ ಪೂಜೆ, ವಿಜಯದಶಮಿ, ಪಂಜಿನ ಕವಾಯತ್ತು ಅಂತ ಹೀಗೆ ಸಾಕಷ್ಟು ಕಾರ್ಯಕ್ರಮಗಳು ಸಾಗ್ತಾ ಹೋಗುತ್ತೆ. ಹಾಗೆಯೇ ಈ ಸರ ಅಂದರೆ 2026 ದಸರಾ ಪ್ರಮುಖ ಆಕರ್ಷಣೆಗಳು ಅಂತ ಹೇಳಿದ್ರೆ, ಈ ಬಾರಿ 146 ಕಿಲೋಮೀಟರ್, ಮೈಸೂರು ನಗರದಾದ್ಯಂತ 146 ಕಿಲೋಮೀಟರ್ ಇಡೀ ಮೈಸೂರು ನಗರ ಒಂದು ಬೆಳಕಿನ ಕಡಲಾಗಿ ಮಾರ್ಪಟ್ಟಿದೆ ಅಂತ ಹೇಳ್ತಾರೆ. 146 ಕಿಲೋಮೀಟರ್ಗೆ ದೀಪಾಲಂಕಾರ ಮಾಡೋದು ಅಂದ್ರೆ ಏನು ಸುಮ್ಮನೆನಾ? ಹಾಗೆ 199 ಬೀದಿ ದೀಪ, 123 ಸರ್ಕಲ್ಗಳು ಅಂದರೆ ವೃತ್ತಗಳನ್ನು ವಿದ್ಯುತ್ ದೀಪಗಳಿಂದ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ. 11 ರಿಂದ 31 ತಾರೀಕಿನವರೆಗೆ ಅಕ್ಟೋಬರ್ 31ರವರೆಗೆ ಇಡೀ ಮೈಸೂರು ಕಣ್ಣಿಗೆ ಹಬ್ಬವನ್ನು ನೀಡ್ತಾ ಇದೆ. ಅಂದರೆ ನಾವು ಇತ್ತೀಚೆಗೆ ಗಮನಿಸಿರಬಹುದು, ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅಥವಾ ವಾಟ್ಸಪ್ಗಳೆಲ್ಲ ಬಂದ ಮೇಲೆ ಈ ಒಂದು ವಿಶೇಷವಾದಂಥ ಮೈಸೂರು ದಸರಾ ಎಲ್ಲಿ ನೋಡಿದ್ರು ಹೋದವರೆಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ, ಸೆಲ್ಫಿ ತಗೊಳ್ತಾರೆ. ಎಂಥೆಂಥ ಬಣ್ಣ ಬಣ್ಣದ ಚಿತ್ರಗಳಿಗೆ ವಿದ್ಯುತ್ ದೀಪಗಳನ್ನು ಅಲಂಕರಿಸಿರ್ತಾರೆ. ತುಂಬ ವಿಶೇಷವಾಗಿ ಶೈನಿಂಗ್ ಇರಬಹುದು, ಆ ಮೂಮೆಂಟ್ಸ್ ಇರಬಹುದು, ಆ ಡೆಕೋರೇಷನ್, ಇದೆಲ್ಲನೂ ಕೂಡ ನಿಜವಾಗ್ಲೂ ದೊಡ್ಡವ್ರಿಗೆ, ಚಿಕ್ಕವ್ರಿಗೆ, ಮಕ್ಕಳಿಗೆ ಎಲ್ರಿಗೂ ತುಂಬ ತುಂಬ ವಿಶೇಷವಾದಂಥ ಅನುಭವವನ್ನು ಕೊಡುತ್ತೆ. ಹಾಗಾಗಿ ಸುಮಾರು 146 ಕಿಲೋಮೀಟರ್, ಅದು ಚಿಕ್ಕ ರಸ್ತೆ ಇರಬಹುದು, ದೊಡ್ಡ ರಸ್ತೆ ಇರಬಹುದು, ಬೇರೆ ಬೇರೆ ರೀತಿಯ ಸ್ಟ್ಯಾಚ್ಯೂಗಳು, ಹೀಗೆ ಎಲ್ಲಕ್ಕೂ ಕೂಡ ಒಂದು ವಿಶೇಷವಾದಂಥ ಬೆಳಕಿನ ಅಲಂಕಾರ ಏನು ನಡೀತಾ ಇದೆ ಅದು 31ರವರೆಗೆ ಕೂಡ ಇಡೀ ಮೈಸೂರಿನಾದ್ಯಂತ ಇರುತ್ತೆ. ಮತ್ತು ಒಂದು ರೀತಿಯ ದಾಖಲೆ ಅನ್ನುವ ಹಾಗೆ 3000

500 LED ಡ್ರೋನ್ ಶೋ ಕೂಡ ಈ ಒಂದು ಬಾರಿಯ ದಸರಾದಲ್ಲಿ ಇರುತ್ತೆ. ಅಂದರೆ ಇದು ಒಂದು ರೀತಿ ಗಿನ್ನಿಸ್ ರೆಕಾರ್ಡ್ ಆಗುತ್ತೇನೋ ಅನ್ನುವ ಹಾಗೆ 3,500 ಡ್ರೋನ್ಗಳನ್ನು ಬಳಸಿ ಏನು ಇಡೀ ಮೈಸೂರು ನಗರ ಅದ್ಭುತವಾದ ಒಂದು ಚಿತ್ತಾಕರ್ಷಕ ವಿದ್ಯುತ್ ದೀಪಾಲಂಕಾರವನ್ನು ಒಳಗೊಂಡಿದೆಯಲ್ಲ, ಒಂದು ದೃಶ್ಯ ಕಾವ್ಯವನ್ನೇ ಕೂಡ ಕಟ್ಟಿಕೊಡುವಂಥ ಒಂದು ಪ್ರಯತ್ನ ಈ ಬಾರಿ ಮೈಸೂರು ದಸರಾದಲ್ಲಿ ಆಗುತ್ತೆ. ಇದರ ಜೊತೆಗೆ ಭಾರತೀಯ ವಾಯುಪಡೆಯ ಒಂದು ಪ್ರಸಿದ್ಧ ಸೂರ್ಯಕಿರಣ ತಂಡದವರು ಮೈಸೂರಿನ ಆಕಾಶದಲ್ಲಿ ಒಂದು ಸಾಹಸಮಯ ವೈಮಾನಿಕ ಪ್ರದರ್ಶನ ಕೂಡ ಕೊಡ್ತಾರೆ. ಇನ್ನು ಮೈಸೂರು ಅರಮನೆಯ ನಗರಿ ಅಂತಲೇ ಕರೆಸ್ಕೊಳ್ಳುತ್ತೆ. ಅರಮನೆ ಒಳಗೆ ರಾಜವಂಶದವರು ಸಾಂಪ್ರದಾಯಿಕವಾಗಿ ರಾಜ ಗಾಂಭೀರ್ಯದಿಂದ ಖಾಸಗಿ ದರ್ಬಾರನ್ನು ನಡೆಸ್ತಾರೆ. ಆಯುಧ ಪೂಜೆಯ ವೈಭವ ಇದೆಲ್ಲ ಕೂಡ ಇರುತ್ತೆ. ಮತ್ತು ಎಲ್ಲರೂ ಕೂಡ ಒಂದು ಸೌಹಾರ್ದತೆಯಿಂದ ಸರ್ವ ಧರ್ಮ ಪರಿಪಾಲನೆಯ ದೃಷ್ಟಿಯಿಂದ ಎಲ್ಲರೂ ಕೂಡ ಈ ಒಂದು ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಆದಂಥ ಒಂದು ಭಾಗವಹಿಸುವಿಕೆಯಿಂದ ಮೈಸೂರು ದಸರಾ ಇನ್ನಷ್ಟು ಮತ್ತಷ್ಟು ಕಳೆಗಟ್ಟುತ್ತೆ. ನಿಜಕ್ಕೂ ಮೈಸೂರು ಅಂದರೆ ಅರಮನೆಗಳ ನಗರ, ಹಾಗೆಯೇ ಸ್ವಚ್ಛತೆ ಸಾಂಸ್ಕೃತಿಕ ಪರಂಪರೆಗೆ ಹೆಸರಾದಂಥ ಮೈಸೂರು ಸುಂದರವಾದ ನಗರ. ಐತಿಹಾಸಿಕ ಅರಮನೆಗಳು ಮತ್ತು ದಸರಾ ಮಹೋತ್ಸವದ ಒಂದು ರೋಮಾಂಚನ ಈ ಎಲ್ಲವೂ ಸೇರಿ ಈ ಬಾರಿಯ ಮೈಸೂರು ದಸರಾ ತುಂಬ ವಿಶೇಷ ಅಂತಲೇ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಹೇಳಿ ನಮ್ಮ ಹಿರಿಯರು ಅನೇಕರು ಬಹಳಷ್ಟು ಮೈಸೂರು ದಸರಾ ವರ್ಣನೆಯನ್ನು ಮಾಡಿದ್ದಾರೆ. 9:19 ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮತ್ತಷ್ಟು ಮಾಹಿತಿಗಳು ಪ್ರಸಾರ ಆಗುತ್ತೆ, ಕೇಳ್ತಾ ಇರಿ. ನಮ್ಮ ಜೊತೆಯಾಗಿರಿ. ವಿವಿಧ ಭಾರತಿ 102.9 FM ಇದು.

ಚಲುವಿನ ಚಿಲುಪುಲಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ, ಮಿಕ್ಕಿ ಜೆ ಮೇಯರ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು.

ಮೈಸೂರು ದಸರಾಕ್ಕೆ, ನಾಡಹಬ್ಬ ದಸರಾಕ್ಕೆ ಮೈಸೂರು ಸಿದ್ಧ ಆಗಿದೆ. ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಭರದಿಂದ ಸಾಗ್ತಾ ಇದೆ. ದಸರಾ ಮಹೋತ್ಸವದ ಕೇಂದ್ರ ಬಿಂದು ಮೈಸೂರು ಮತ್ತು ಅರಮನೆ. ಅರಮನೆಯನ್ನು ವಿದ್ಯುತ್ ಬೆಳಕಿನಿಂದ, ಈಗಾಗಲೇ ಹೇಳಿದ ಹಾಗೆ, ಬಣ್ಣ ಬಣ್ಣದ ಬೆಳಕಿನ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ಅರಮನೆ ದೀಪಾಲಂಕಾರ ದಸರಾ ಸಂದರ್ಭದಲ್ಲಿ ಹೆಚ್ಚಿನ ಆಕರ್ಷಣೆ. ಹಾಗಾಗಿ ಮೈಸೂರು ಅರಮನೆ, ಅರಮನೆ ಆವರಣದಲ್ಲಿರುವಂಥ ದೇವಸ್ಥಾನಗಳಿಗೆ ಮತ್ತು ಪ್ರವೇಶ ದ್ವಾರಗಳಿಗೆ ವಿಶೇಷವಾದಂಥ ಒಂದು ಬೆಳಕಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ದಸರಾ ಸಂದರ್ಭದಲ್ಲಿ ಅರಮನೆಯ ಆವರಣದಲ್ಲಿ, ಆ ಒಂದು ವೇದಿಕೆಯಲ್ಲಿ ಪ್ರತಿದಿನವೂ ಕೂಡ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತೆ. ಇದರ ಜೊತೆಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿಗೆ ಕೂಡ ಅರಮನೆಯ ಆವರಣ ಸಾಕ್ಷಿಯಾಗುತ್ತೆ. ಹಾಗಾಗಿ ಅರಮನೆಯ ಮುಂಭಾಗದಲ್ಲಿ ಒಂದಷ್ಟು ಆಸನಗಳ ವ್ಯವಸ್ಥೆ, ಹಾಗೆಯೇ ಅಲ್ಲಲ್ಲಿ ಬೇಕಾದಂಥ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡೋದಕ್ಕೆ ಬೇಕಾದಂಥ ಬೆಳಕಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ವೇದಿಕೆಗಳ ನಿರ್ಮಾಣ ಕೂಡ ಆಗುತ್ತೆ. ಮೈಸೂರು ಅರಮನೆ ದಸರಾ ಅಂತ ಹೇಳಿದಾಗ ವಿಶೇಷವಾಗಿ ಆನೆಗಳು ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಹಾಗಾಗಿ ಮೈಸೂರು ಅರಮನೆಯ ಆನೆ ಬಿಡಾರದಲ್ಲಿ ಆನೆಗಳನ್ನು, ಆನೆಗಳಿಗೆ ಬೇಕಾದಂಥ ತರಬೇತಿಗಳನ್ನು ಕೊಟ್ಟು ಅವುಗಳ ನಡಿಗೆಯನ್ನು, ಅಂದರೆ ಏನು ಅಂಬಾರಿ ಹೊತ್ತಂಥ ಆನೆಗಳ ಆ ಸಾಲು ಸಾಗತ್ತೆ, ಅದಕ್ಕೆ ಬೇಕಾದಂಥ ತಾಲೀಮುಗಳನ್ನು ಕೊಟ್ಟಿರ್ತಾರೆ. ಇದು ಕೂಡ ಒಂದು ಅಂಬಾರಿ ಮೆರವಣಿಗೆ. ಮೈಸೂರು ಅರಮನೆಯ ವಿದ್ಯುತ್ ಅಲಂಕಾರಗಳು, ಮೈಸೂರಿನ ಬೀದಿಗಳು ಕೂಡ ಸ್ವಚ್ಛವಾಗಿ ಸುಂದರವಾಗಿ ಬಣ್ಣ ಬಣ್ಣದ ದೀಪಗಳಿಂದ ಅಲಂಕರಿಸಲ್ಪಟ್ಟಂತಹ ದೀಪಗಳು ಕೂಡ ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಮತ್ತು ಹೂವಿನ ಆಕರ್ಷಣೆಗಳು ಕೂಡ, ಮೈಸೂರು ದಸರಾ ಅಂತ ಹೇಳಿದಾಗ ಅರಮನೆ ಆವರಣದ ಬಣ್ಣ ಬಣ್ಣದ ಹೂವುಗಳು ಕೂಡ ನೋಡುಗರನ್ನು, ಪ್ರವಾಸಿಗರನ್ನು ಕೈಬೀಸಿ ಕರೀತಾ ದಸರಾ ಹಬ್ಬಕ್ಕೆ ಒಂದು ರೀತಿಯ ವಿಶೇಷವಾದಂಥ ಸಿದ್ಧತೆಯನ್ನೇ ನಡೆಸುತ್ತಿವೆ ಅಂತ ಹೇಳಬಹುದು. ಅರಮನೆ ಆವರಣದಲ್ಲಿ ಬೇರೆ ಬೇರೆ ರೀತಿಯ ದೇಶ ವಿದೇಶಗಳ ಹೂವುಗಳ ಒಂದು ಗಿಡ, ಅವುಗಳ ಒಂದು ಹಾರಗಳು ಎಲ್ಲವೂ ಕೂಡ ಅಲ್ಲಿ ಇರುತ್ತೆ. ಸುಮಾರು 500ಕ್ಕೂ ಹೆಚ್ಚು ಬಗೆಯ ಗುಲಾಬಿ ಗಿಡಗಳನ್ನು ಅರಮನೆಯ ಆವರಣದಲ್ಲಿ ನೋಡಬಹುದು. ನವರಾತ್ರಿಯ ಸಂದರ್ಭದಲ್ಲಿ ರಾಜವಂಶದವರು ನಡೆಸುವಂಥ ದರ್ಬಾರ್, ವಿಶ್ವವಿಖ್ಯಾತ ಅಂಬಾವಿಲಾಸ್ ಅರಮನೆಯಲ್ಲಿ ಕೂಡ ಒಂದಷ್ಟು ಸಾಂಪ್ರದಾಯಿಕ ಚಟುವಟಿಕೆಗಳು ಗರಿಗೆದರುತ್ತೆ. ರಾಜ ಮನೆತನದವರ ಸಮ್ಮುಖದಲ್ಲಿ ಖಾಸಗಿ ದರ್ಬಾರ್ ಕೂಡ ನಡೀತಾ ಹೋಗುತ್ತೆ. ಮೈಸೂರು ಅರಮನೆಗಳ ನಗರಿ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅಲ್ಲಿ ಅಂಬಾವಿಲಾಸ್ ಅರಮನೆ ಇದೆ, ಲಲಿತ ಮಹಲ್ ಅರಮನೆ, ಜಗನ್ಮೋಹನ ಅರಮನೆ, ಜಯಲಕ್ಷ್ಮಿ ವಿಲಾಸ್, ಹಾಗೆ ಚಲುವಾಂಬಾ ಮ್ಯಾನ್ಷನ್ ಅಂತ ಕೂಡ ಕರೀತಾರೆ, ರಾಜೇಂದ್ರ ವಿಲಾಸ್ ಅರಮನೆ, ಚಿತ್ತರಂಜನ್ ಅರಮನೆ, ಹೀಗೆ 7 ಅರಮನೆಗಳನ್ನು ನಾವು ಮುಖ್ಯವಾಗಿ ಮೈಸೂರಿನಲ್ಲಿ ಗುರುತಿಸಬಹುದು.

0: ನಿನ್ನಿಂದಲೇ ಚಿತ್ರದ ಗೀತೆ ಕೇಳಿದ್ರಿ. ಕಾರ್ತಿಕ್ ಮತ್ತು ಅನುರಾಧ ಭಟ್ ಅವರ ಧ್ವನಿ, ಕೆ ಕಲ್ಯಾಣ್ ಅವರ ರಚನೆ, ಮಣೀಶ್ ಶರ್ಮಾ ಅವರ ಸಂಗೀತ, ಹಾಗೆ ಚಲುವಿನ ಚಿಲುಪಿಲಿ ಚಿತ್ರದ ಗೀತೆ ಕೂಡ ಪ್ರಸಾರವಾಯಿತು. ಸೆಕೆಂಡುಗಳು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಇಂದಿನ ವಿಶೇಷ ಮೈಸೂರು ದಸರಾ ಅರಮನೆ ವಿದ್ಯುತ್ ಅಲಂಕಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ತಾ ಇದ್ದೇವೆ. ಮೈಸೂರು ಅರಮನೆಗಳ ವಿಶೇಷತೆ ಅಂತ ಹೇಳಿದ್ರೆ, ಮೈಸೂರು ಅರಮನೆಯ ಒಳಗಡೆ ಸಾಕಷ್ಟು ದೇವಸ್ಥಾನಗಳನ್ನು ನೀವು ಗಮನಿಸಿರಬಹುದು. ಹೌದು, ಅರಮನೆಯ ಒಳಗೆ ಶ್ರೀ ಲಕ್ಷ್ಮೀ ರಮಣ ಸ್ವಾಮಿ ದೇವಸ್ಥಾನ ಇದೆ. ಇದು ಅರಮನೆಯಲ್ಲಿರುವಂತಹ ಅತ್ಯಂತ ಪ್ರಾಚೀನವಾದ ದೇವಸ್ಥಾನ. ಅಂದರೆ ಕ್ರಿಸ್ತಶಕ 1499ಕ್ಕೂ ಹೆಚ್ಚು ಇತಿಹಾಸವನ್ನು ಹೊಂದಿದೆ ಈ ಒಂದು ದೇವಸ್ಥಾನ. ಅಂದರೆ ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರು 5 ವರ್ಷದ ಮಗು ಆಗಿದ್ದಾಗ ಅವರ ಪಟ್ಟಾಭಿಷೇಕ ಮಹೋತ್ಸವ ಕೂಡ ಇಲ್ಲೇ ಆಗಿತ್ತು. 1799ರಲ್ಲಿ ಇದೇ ದೇವಸ್ಥಾನದಲ್ಲಿ ನಡೆದಿತ್ತು ಅನ್ನೋದು ಬಹಳ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಹಾಗೆಯೇ ಮೈಸೂರು ಅರಮನೆಯ ಒಳಗೆ ಶ್ವೇತ ವರಾಹಸ್ವಾಮಿ ದೇವಸ್ಥಾನ ಕೂಡ ಇದೆ. ಈ ದೇವಸ್ಥಾನದ ಗೋಡೆಗಳ ಮೇಲೆಲ್ಲ ರಾಮಾಯಣ ಮತ್ತು ಭಾಗವತದ ಕಥೆಗಳನ್ನು ಹೇಳುವಂಥ ಸುಂದರವಾದ ತೈಲ ಚಿತ್ರಗಳು ಇಲ್ಲಿದೆ. ಇವತ್ತಿಗೂ ಕೂಡ ತುಂಬ ಸುಂದರವಾಗಿ ಕಾಣುತ್ತೆ ಇಲ್ಲಿಯ ಈ ಒಂದು ದೇವಸ್ಥಾನದ ಮೇಲೆ ಇರುವಂಥ ಭಿತ್ತಿಚಿತ್ರಗಳು ಅಂತ ಹೇಳ್ತಾರೆ. ಇದರ ಜೊತೆಗೆ ಶ್ರೀ ತ್ರಿನಯನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ, ಇದು ಹಳೆಯ ಶಿವನ ದೇವಸ್ಥಾನ. ಇದು ಅರಮನೆಯ ಈಶಾನ್ಯ ಭಾಗದಲ್ಲಿದೆ ಅಂತ ಹೇಳಲಾಗುತ್ತೆ. ಮೈಸೂರು ಅರಮನೆಯ ಒಳಗಡೆ ಮಹಾರಾಜರು ಸಾಕಷ್ಟು ದೇವಸ್ಥಾನಗಳನ್ನು ಕಟ್ಟಿಸಿದ್ರು. ಅಲ್ಲಿ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾಯಿದ್ರು. ಅಲ್ಲಿ ಪಟ್ಟಾಭಿಷೇಕ ಇರಬಹುದು, ದೇವಸ್ಥಾನದ ಪಟ್ಟಾಭಿಷೇಕ, ದೈವಗಳ ಆರಾಧನೆ, ಮತ್ತು ಅರಮನೆಗೆ ಸಂಬಂಧಿಸಿದ ಧಾರ್ಮಿಕ ಪರಂಪರೆಗಳು, ಸಾಂಪ್ರದಾಯಿಕ ಆಚರಣೆಗಳನ್ನು ಕೂಡ ದೇವಸ್ಥಾನಗಳಲ್ಲಿ ಮಾಡ್ತಾಯಿದ್ರು ಅನ್ನೋದು ಬಹಳ ಮೈಸೂರು ಅರಸರ ವಿಶೇಷತೆ.
1: Zoom, zoom, zoom. Zoom, zoom, zoom.

ನೆನಪಿರಲಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಬಂತು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಮೈಸೂರು ಮಲ್ಲಿಗೆ, ಮೈಸೂರು ಅರಮನೆ, ಮೈಸೂರು ಪಾಕು, ಮೈಸೂರು ರೇಷ್ಮೆ, ಮೈಸೂರು ಅರಸರ ಕಾಲದಿಂದ ಮೈಸೂರು ಒಡೆಯರ ಕೊಡುಗೆಗಳು ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಒಂದು ಮಾದರಿ ಎನ್ನುವ ಹಾಗೆ ಮೈಸೂರಿನ ಪರಂಪರೆ ಇದೆ. ನಿಜಕ್ಕೂ ಮೈಸೂರಿನವರು ಖಂಡಿತವಾಗ್ಲೂ ಪುಣ್ಯವಂತರು. ಮೈಸೂರು ದಸರಾವನ್ನು ಕಣ್ತುಂಬಿಕೊಳ್ತಾರೆ, ಹಾಗೆಯೇ ದಸರಾ ಬಂದರೆ ಸಾಕು ಮೈಸೂರು ಮಿರ ಮಿರ ಮಿರ ಅಂತ ಮಿಂಚ್ತಾ ಇರುತ್ತೆ. ಎಲ್ಲೆಲ್ಲಿ ನೋಡಿದ್ರೂ ಕೂಡ ಮಿನುಗುವ ದೀಪಗಳ ಕಾರು ಬಾರು. ಹಾಗೆ ನವರಾತ್ರಿಯಲ್ಲಿ ತಾಯಿ ಚಾಮುಂಡೇಶ್ವರಿ ಸೌಂದರ್ಯವತಿಯಾಗಿ ಕಂಗೊಳಿಸ್ತಾಳೆ. ಅಂದರೆ ಕಾರ್ತೀಕದಲ್ಲಿ ಬರುವ ಶಿವನಿಗಾಗಿ ಕಾದು ಕುಳಿತ ಹಾಗೆ ಚಾಮುಂಡೇಶ್ವರಿಯ ಅಲಂಕಾರವನ್ನು ಮಾಡಲಾಗುತ್ತೆ. ಒಂದು ರೀತಿಯಲ್ಲಿ ಮೈಸೂರಿನಲ್ಲಿ ಸೃಷ್ಟಿಸಿರುವಂಥ ಒಂದು ತಾಯಿ ಚಾಮುಂಡೇಶ್ವರಿಯ ಈ ನೆಲೆ ಘಮಘಮ ಮೈಸೂರು ಮಲ್ಲಿಗೆಯ ತೋಟ, ಮೈಸೂರು ಸಿಲ್ಕ್ ಸೀರೆಯನ್ನು ಉಟ್ಟಂಥ ಸೌಂದರ್ಯವತಿ ತಾಯಿ ಚಾಮುಂಡೇಶ್ವರಿ. ಇಂಥ ಮೈಸೂರು ದಸರಾ ಹಬ್ಬದ ಒಂದು ಸವಿಯಾದ ಭೋಜನ ಮೈಸೂರಿನವರಿಗೆ, ಹಾಗೆ ಕರ್ನಾಟಕದವರಿಗೆ, ಭಾರತ ದೇಶದವರಿಗೆ, ಹೊರಗಡೆಯವ್ರಿಗೂ ಕೂಡ ಸಿಗೋದಕ್ಕೆ ಸಾಧ್ಯ ಇದೆ. ಮೈಸೂರು ಅಂದರೆ ಅರಮನೆಗಳ ನಗರಿ. ಅರಮನೆಯಲ್ಲಿ, ಅರಮನೆಗಳ ಒಂದು ಆವರಣದಲ್ಲಿ ಕೂಡ ಸಾಕಷ್ಟು ದೇವಸ್ಥಾನಗಳಿದೆ ಅಂತ ನಾವು ತಿಳ್ಕೊಂಡ್ವಿ. ತ್ರಿನಯೇಶ್ವರ ಸ್ವಾಮಿ ದೇವಸ್ಥಾನ, ಭುವನೇಶ್ವರಿ ಮತ್ತು ಗಾಯತ್ರಿ ದೇವಸ್ಥಾನ, ಹಾಗೆಯೇ ಕಿಲ್ಲಾ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇದು ಟಿಪ್ಪು ಸುಲ್ತಾನನ ಕಾಲದಲ್ಲಿ ಶ್ರೀರಂಗಪಟ್ಟಣದಿಂದ ಇಲ್ಲಿಗೆ ಬಂತು, ಮೈಸೂರಿಗೆ ಬಂತು. ಅದಾದಮೇಲೆ ಅರಮನೆ ಆವರಣದಲ್ಲಿ ಪ್ರತಿಷ್ಠಾನ ಆಯಿತು ವೆಂಕಟೇಶ್ವರನ ಸನ್ನಿಧಿ ಅಂತ ಹೇಳಲಾಗುತ್ತೆ. ಸೋಮೇಶ್ವರನ ದೇವಸ್ಥಾನವನ್ನು ಕೂಡ ನಾವು ಅರಮನೆಯ ಒಳಗೆ ಗಮನಿಸಬಹುದು. ಇದು ಕೂಡ ಬಹಳ ಹಳೆಯ ಪುರಾತನ ದೇವಸ್ಥಾನ, ಶಿವನನ್ನು ಪೂಜಿಸುವಂಥ ಸ್ಥಳ. ಹಾಗೆ ಆಂಜನೇಯ ಸ್ವಾಮಿ ಮತ್ತು ಗಣೇಶನಿಗೂ ಕೂಡ ಮೈಸೂರು ಅರಮನೆಯಲ್ಲಿ ಸ್ಥಾನವನ್ನು ಮೀಸಲಿಡಲಾಗಿದೆ. ಅರಮನೆಯ ಒಂದು ಮುಖ್ಯ ಕಟ್ಟಡಕ್ಕೆ ಹೊಂದಿಕೊಂಡ ಹಾಗೆ ರಾಜಮನೆತನದ ಖಾಸಗಿ ಪೂಜೆ, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿಗೆ ಕೂಡ ಗಣೇಶ ಹಾಗೆ ಆಂಜನೇಯನ ದೇವಸ್ಥಾನಗಳಲ್ಲಿ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಹೀಗಾಗಿ ಮೈಸೂರು ಅರಮನೆ ಅಂತ ಹೇಳಿದ್ರೆ ಅಲ್ಲಿ ಏನುಂಟು ಏನಿಲ್ಲ ಎಲ್ಲವನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಇನ್ನು ಅರಮನೆಗಳು ಅಂತ ಹೇಳಿದಾಗ ಅರಮನೆ

ಅರಮನೆಗಳು ಕೂಡ, ಏನು ಏಳು ಅರಮನೆಗಳಿತ್ತು ಆ ಏಳು ಅರಮನೆಗಳು ಕೂಡ ಬಹಳ ವಿಶೇಷವಾಗಿದ್ದು ಅವನ್ನು ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆ ಬೇರೆ ಕೆಲಸಕ್ಕಾಗಿ ಉಪಯೋಗ ಮಾಡಲಾಗ್ತಾ ಇದೆ.

0: ಪ್ರಸಾದ್ ಚಿತ್ರದಾಗಿದೆ. ನೀವು ಕೇಳಿದ್ದು ಈಗ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ರು, ಇಳೆಯ ರಾಜ ಅವರ ಸಂಗೀತ ಸಂಯೋಜನೆ, ಮತ್ತು ಇಳೆಯರಾಜ ಅವರು ಅನಿತಾ ರೀತಾ ಸುಮುಖಿ ಇವರ ಜೊತೆಗೆ ಧ್ವನಿಯಾಗಿದ್ರು ಕೂಡ ಈ ಗೀತೆಗೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮೈಸೂರು ಅರಮನೆಗಳ ವಿಶೇಷತೆ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ನವರಾತ್ರಿಯ ಸಂದರ್ಭ ಇದು, 9 ದಿನಗಳ ಕಾಲ 9 ದೇವಿಯರನ್ನು 9 ರೂಪದಲ್ಲಿ ಪೂಜಿಸುವ ಸಮಯ ನವರಾತ್ರಿ. ನಾಡಹಬ್ಬ ದಸರೆ. ನವರಾತ್ರಿಯಲ್ಲಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಷ್ಮಾಂಡ, ಸ್ಕಂದಮಾತೆ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ, ಹೀಗೆ 9 ದೇವಿಯರು ಪ್ರತಿನಿಧಿಸುವ ಬಣ್ಣಗಳು. ಅಂದರೆ ಇತ್ತೀಚೆಗೆ ಇದು ಒಂದು ಕೂಡ ಟ್ರೆಂಡ್ ಅಂತಲೇ ಹೇಳಬೇಕು. ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಬಣ್ಣಗಳನ್ನು ಆಯಾಯ ದಿನಕ್ಕೆ ಅನುಸರಿಸಿ ಬಣ್ಣಗಳನ್ನು ಕೂಡ ಧರಿಸುವಂಥ ಪದ್ಧತಿ ಇದೆ. ಹಾಗಾಗಿ ಈ ಸಲ 2026ರಲ್ಲಿ ಶೈಲಪುತ್ರಿ 11ನೇ ತಾರೀಕು, ಹೀಗೆ ಎಲ್ಲ ರೀತಿಯ ದೈವಗಳನ್ನು ಪೂಜಿಸುವಂಥ ಪದ್ಧತಿ ಇದೆ. 9 ದಿನಗಳ ನವರಾತ್ರಿ ಹಬ್ಬದ ಪ್ರತಿಯೊಂದು ದಿನವೂ ಕೂಡ ದೇವಿಗೆ ಇಷ್ಟ ಆಗುವಂಥ ಒಂದು ರೀತಿ ನಂಬಿಕೆಯಿಂದ 9 ದಿನಗಳ ಕಾಲ ಬೇರೆ ಬೇರೆ ರೀತಿಯ ಬಣ್ಣಗಳನ್ನು ಅಂದರೆ ಧರಿಸುವಂಥ ಒಂದು ನಂಬಿಕೆ ಪದ್ಧತಿ ಕೂಡ ಇದೆ. ಮೊದಲಿಗೆ ಕಿತ್ತಳೆ, ನಂತರ ಬಿಳಿ, ಕೆಂಪು, ಕಡು ನೀಲಿ, ಹಳದಿ, ಮತ್ತು ಹಸಿರು, ಬೂದು, ನೇರಳೆ, ನವಿಲು ಹಸಿರು, ಹೀಗೆ ಒಂದು ರೀತಿ ಶಕ್ತಿ ಮತ್ತು ಹೊಳಪು, ಶುದ್ಧತೆ, ಶಾಂತಿ, ಸರಳತೆ, ಉತ್ಸಾಹ, ಪ್ರೀತಿ, ದೈವಿಕ ಶಾಂತಿ, ಸಂತೋಷ, ಆಶಾವಾದ, ಅಭಿವೃದ್ಧಿ, ಸಮತೋಲನ, ಘನತೆ, ಮುಕ್ತವಾದ ಹೃದಯ, ಹೀಗೆ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಕೂಡ ನಾಡಹಬ್ಬ ದಸರಾ ಮೊದಲಿಗಿಂತ ವಿಶೇಷವಾದ ಭಿನ್ನವಾದ ರೂಪವನ್ನು ತಾಳ್ತಾ ತನ್ನದೇ ಆದ ಒಂದು ಐತಿಹ್ಯ ಪರಂಪರೆಯಿಂದಾಗಿ ಜಗತ್ತಿನಾದ್ಯಂತ ಸಾಕಷ್ಟು ಹೆಸರನ್ನು ಗಳಿಸಿದೆ. ಇದಿಷ್ಟನ್ನು ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಇಂದಿನ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಾಗುತ್ತೆ. ಸಮಯ 10 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳೋಣ.
1: ಮಹಿಷಾಸುರ ಮರ್ದಿನಿ ಮಹಾಮಂತ್ರ ಸಮಾಯುಕ್ತ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಶ್ವಿಜ ಮಾಸದ ಮೊದಲ ದಿನವಾದ ಇಂದು ಶರನ್ನವರಾತ್ರಿಯ ಆರಂಭ. ನಾಡಿನಾದ್ಯಂತ 416ನೇ ದಸರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಇಂದು ಬೆಳಗ್ಗೆ 11:50 ಮಧ್ಯಾಹ್ನ 12:13 ಸಲ್ಲುವ ಶುಭ ಧನುರ್ಲಗ್ನದಲ್ಲಿ ಕೊಪ್ಪಳದ ಗವಿಮಠದ ಸಂಸ್ಥಾನದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ವರ್ಷದ ದಸರಾ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಇತರ ಸಚಿವರು

ಆಗಲಿದ್ದಾರೆ. ನವರಾತ್ರಿ ಉತ್ಸವದ ಆರಂಭದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಶೈಲಪುತ್ರಿ ದೇವಿಗೆ ಪ್ರಾರ್ಥನೆ ಸಲ್ಲಿಸಿರುವ ಅವರು ಕರ್ಪೂರ ನಾಯಗಿಯೇ ಎಂಬ ತಮಿಳು ಭಕ್ತಿ ಗೀತೆಯ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ದೇಶದ ಜನರ ಮೇಲೆ ಶೈಲಪುತ್ರಿ ದೇವಿಯ ದಿವ್ಯ ಆಶೀರ್ವಾದ ಸದಾ ಇರಲಿ ಎಂದು ಅವರು ಹಾರೈಸಿದ್ದಾರೆ. ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಇಂದಿಗೆ ಒಂದು ವರ್ಷ ಪೂರೈಸಿದೆ. ದೇಶದಾದ್ಯಂತ 100 ಮಹತ್ವಾಕಾಂಕ್ಷೆಯ ಕೃಷಿ ಜಿಲ್ಲೆಗಳಲ್ಲಿ ಕೃಷಿಯನ್ನು ಬಲಪಡಿಸಲು ಕಳೆದ ವರ್ಷ ಇದೇ ದಿನ ಈ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಜಿಲ್ಲೆಯ ನಿರ್ದಿಷ್ಟ ಕೃಷಿ ಅಗತ್ಯಗಳನ್ನು ಪೂರೈಸಲು ರಾಜ್ಯ ಯೋಜನೆ ಮತ್ತು ಖಾಸಗಿ ವಲಯದ ಭಾಗವಹಿಸುವಿಕೆಯೊಂದಿಗೆ 11 ಸಚಿವಾಲಯ ಮತ್ತು ಇಲಾಖೆಗಳಲ್ಲಿ 36 ಕೇಂದ್ರ ಯೋಜನೆಗಳನ್ನು ಈ ಇಲಾಖೆ ಒಟ್ಟುಗೂಡಿಸಿದೆ. ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ದಾಖಲೆ ಪರಿಶೀಲನೆಗೆ ಇದೇ 31ರವರೆಗೆ ಅವಧಿ ವಿಸ್ತರಿಸಿ ಇಂಧನ ಇಲಾಖೆ ಆದೇಶ ಹೊರಡಿಸಿದೆ. ಭದ್ರತಾ ಕಾರಣಗಳಿಂದಾಗಿ ಮುಚ್ಚಲ್ಪಟ್ಟಿದ್ದಂತಹ ಎಲ್ಲ 45 ಮೆಟ್ರೋ ನಿಲ್ದಾಣಗಳ ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳು ಈಗ ತೆರೆದಿವೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ತಿಳಿಸಿದೆ. ಸಂಬಂಧಪಟ್ಟ ಎಲ್ಲ ಮೆಟ್ರೋ ನಿಲ್ದಾಣಗಳಲ್ಲಿ ಇಂಟರ್ ಚೇಂಜ್ ಸೌಲಭ್ಯಗಳು ಸಹ ಲಭ್ಯವಿದೆ ಎಂದು ಅದು ತಿಳಿಸಿದೆ. ನವೆಂಬರ್ 3ರಂದು ನಡೆಯಲಿರುವ ಮಧ್ಯಂತರ ಚುನಾವಣೆಗೂ ಮುನ್ನ ಅಮೆರಿಕದ ರಾಜಕೀಯ ಹಿತಾಸಕ್ತಿಗಳಿಗೆ ಹಾನಿ ಉಂಟು ಮಾಡುವ ಉದ್ದೇಶದಿಂದ ಇರಾನ್ ತನ್ನ ಕ್ರಮಗಳನ್ನು ತೀವ್ರಗೊಳಿಸಬಹುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಟೆನ್ನೆಸ್ಸಿಯಲ್ಲಿ ನಡೆದಂತಹ ರಾಜಕೀಯ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನ ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬಾ ಇದೆ. ವಿವಿಧ ಭಾರತಿ ಅಂದ್ರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ, ನಾದ ಮಕರಂದ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮೆಲ್ಲ ಕೇಳುಗರು ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು. ಗೀತಾ ಜೋಶಿ ಹೇಳ್ತಾ ಇದ್ದಾರೆ, ನವರಾತ್ರಿ ಹಬ್ಬದ ಶುಭಾಶಯಗಳು ಸಮಸ್ತ ವಿವಿಧ ಭಾರತಿ ಕೇಳುಗರಿಗೆ, ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ಕೂಡ ಶುಭಾಶಯಗಳು. ಮೈಸೂರು ದಸರಾ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟರೆ. ನಾವು ಕೂಡ ನಮ್ಮ ಕ್ಯಾಂಪಸ್ ದೇವಸ್ಥಾನಕ್ಕೆ ಘಟಸ್ಥಾಪನೆಗೆ ಅಂತ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದರೆ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಹಾಗೆಯೇ ಹರೀಶ್ವರ ಮಲ್ಲೇಶ್ವರಂಯಿಂದ ಮತ್ತೆ ಶ್ರೀನಿವಾಸ ರಾಜು ಚಿಕ್ಕಬಳ್ಳಾಪುರದಿಂದ ನಾಗರತ್ನ ಅವರು, ಹೀಗೆ ಬಹಳಷ್ಟು ಜನರ ಸಂದೇಶಗಳು ಬಂದಿದೆ. ಒಂದೆರಡು ಹಾಡುಗಳನ್ನು ಕೇಳೋಣ. ಹಾಡಿನ ನಂತರ ನಿಮ್ಮ ಮೆಸೇಜ್ಗಳು, ನಿಮ್ಮ ಸಂದೇಶಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೆಯ ಹಾಡು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೇಳಿ. ಇದು ಕಿತ್ತೂರು ಚೆನ್ನಮ್ಮ ಚಿತ್ರದ ಗೀತೆ. ಕಪ್ಪಿ ಕಾಳಿಂಗ್ರಾವ್ ಅವರ ಧ್ವನಿಯಲ್ಲಿದೆ. ಜಿ ವಿ ಅಯ್ಯರ್ ಮತ್ತು ಹೆಚ್ ಎನ್ ಹೂಗಾರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳ ಈ ಪ್ರಸಾರ ಈಗ ಸಮಯ 10:07 ಆಗಿದೆ. 11:00 ನಿರಂತರವಾಗಿ ಹಳೆಯ ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. 102.9 FM ವಿವಿಧ ಭಾರತಿಯಲ್ಲಿ ಬಾನುಲಿ ಬಂಧು ಚಂದೋ.

ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. 10:17:55 ಆಗಿದೆ. ಸತಿಶಕ್ತಿ ಚಿತ್ರದ ಗೀತೆ ಪಿ ಲೀಲಾ ಅವರ ಧ್ವನಿಯಲ್ಲಿ ಕೇಳಿಬಂತು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಬರೆದ ಗೀತೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತದಲ್ಲಿತ್ತು. ಪ್ರೇಮಮಯಿ ಚಿತ್ರಕ್ಕಾಗಿ

ವಿಜಯ ನರಸಿಂಹ ಅವರು ಬರೆದ ಗೀತೆ, ಆರ್ ಸುದರ್ಶನ ಅವರ ಸಂಗೀತ ಇತ್ತು, ಟಿ ಎಂ ಸೌಂದರ್ ರಾಜನ್ ಅವರ ಧ್ವನಿಯಲ್ಲಿ ಕೇಳಿದ್ರೆ. ವಿವಿಧ ಭಾರತಿ 102.9 FM ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಪ್ರಸಾರದಲ್ಲಿ ಮುಂದೆ ಕೇಳಿ, ಬೃಂದಾವನ ಚಿತ್ರಕ್ಕಾಗಿ ಬಿ ಕೆ ಸುಮಿತ್ರ ಅವರು ಹಾಡಿದ್ದಾರೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

0: ಹಳೆಯ ಮಧುರವಾದ ಒಂದು ರೀತಿ ಭಕ್ತಿ ಪ್ರಧಾನ ಅಂತ ಹೇಳ್ಬೋದು. ಮನಸ್ಸಿಗೆ ಮುದ ನೀಡುವಂಥ, ಮನಸ್ಸಿಗೆ ಹಿತ ಅನಿಸುವಂಥ, ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ಕೊಡುವಂಥ ಹಾಡುಗಳ ಜೊತೆಗೆ ನಮ್ಮ ಈ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಪ್ರಯಾಣ ಸಾಗ್ತಾ ಇದೆ. ಹೌದು, ಮನೆ ಅಥವಾ ಒಂದು ರೀತಿ ಶಾಂತಿ ಸಮಾಧಾನ ಕೊಡುವಂಥ ಭಾವ ಇರುವಂಥ ಹಾಡುಗಳನ್ನು ನೀವು ಕೇಳ್ತಾ ಇದ್ರೆ ಓಲ್ಡ್ ಈಸ್ ಗೋಲ್ಡ್ನಲ್ಲಿ. ತ್ರಿವೇಣಿ ಚಿತ್ರದ ಗೀತೆ ಕೇಳುವಂತು ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ, ಗುರ ಸೀತಾರಾಮ ಶಾಸ್ತ್ರಿಗಳು ಬರೆದಂಥ ಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು. ಹಾಗೆಯೇ ಈಗ ತಾನೇ ಕೇಳಿದ್ರೆ ಚಂದವಳ್ಳಿಯ ತೋಟ ಚಿತ್ರದ ಗೀತೆ, ಎಸ್ ಜಾನಕಿ ಅವರ ಧ್ವನಿ, ತರಾಸು ಅವರ ಸಾಹಿತ್ಯ, ಟಿ ಜೆ ಲಿಂಗಪ್ಪ ಅವರ ಸಂಗೀತ ಹಾಡಿಗಿತ್ತು.
1: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ, ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ, ತೆರೆದ ಹೃದಯ ಬಳಿಕೆ.
2: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
3: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಬದುಕು ಬಂಗಾರವಾಯ್ತು ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಮನೆಯು ಬೆಳಗಲಿ ಎನ್ನುವ ಗೀತೆ ಚಿವುದೇಶಂಕರ್ ಅವರು ಬರೆದಿದ್ದು, ವಾಣಿಜ್ಯ ರಾಮ್ ಅವರ ಧ್ವನಿಯಲ್ಲಿತ್ತು, ಎಂ ರಂಗರಾವ್ ಅವರ ಸಂಗೀತ ಕೂಡ ಇತ್ತು. ಈಗ ತಾನೇ ಕೇಳಿದ್ರಿ ನಾಗಪೂಜಾ ಚಿತ್ರದ ಗೀತೆ ಬಾರಮ್ಮ ಕಾಮಧೇನು, ಗೀತಾಪ್ರಿಯ ಅವರು ಬರೆದದ್ದು, ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಪಿ ಸುಶೀಲ್ ಅವರು ಹಾಡಿಗೆ ಧ್ವನಿಯಾಗಿದ್ರು.

ಶಾಂತೆ. ನಮಸ್ಕಾರ, ನಾನು ನಿಮ್ಮ ಸುನಿಲ್ ಪುರಾಣಿಕ್. ನನಗೆ ವಿವಿಧ ಭಾರತಿ ಅಂದ್ರೆ ತುಂಬಾ ಇಷ್ಟ, ತುಂಬಾ ಒಳ್ಳೆ ಮಾಹಿತಿ ಮನರಂಜನೆ ಇರುತ್ತೆ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

ವಿವಿಧ ಭಾರತಿಯನ್ನ ಕೇಳ್ತಾ ಕೇಳ್ತಾ ನೀವೆಲ್ಲ ಹೇಳ್ತಾ ಇದ್ದೀರಾ. ಯಾರಪ್ಪ ಅಂತ ಹೇಳಿದ್ರೆ, ಶುಭೋದಯ, ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೇವೆ. ಕಾರ್ಯಕ್ರಮ 9 ಗಂಟೆಗೆ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಮೈಸೂರಿನಿಂದ ಅನಿತಾ ಗುರುಪ್ರಸಾದ್ ಅವರು ಮೆಸೇಜ್ ಮಾಡಿದ್ದಾರೆ. ಹಲೋ, ಗುಡ್ ಮಾರ್ನಿಂಗ್, ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದೇವೆ, ನವರಾತ್ರಿಯ ಶುಭಾಶಯಗಳು ಅಂತ ಕುಷ್ಟಗಿ ಹನುಮಸಾಗರದಿಂದ ಚಂದ್ರಶೇಖರ್ ಅವರು ಮೆಸೇಜ್ ಮಾಡಿದ್ದಾರೆ. ಗುಡ್ ಮಾರ್ನಿಂಗ್, ತುಂಬ ಒಳ್ಳೆಯ ಮಾಹಿತಿ, ಲವ್, ಐ ಲವ್ ಕನ್ನಡ ವಿವಿಧ ಭಾರತಿ ಅಂತ ಸಂಜಯ್ ಅವರು ಕತ್ರಿಗುಪ್ಪೆಯಿಂದ ಮೆಸೇಜ್ ಮಾಡಿದರೆ. ಕೌಸಲ್ಯ ಅವರು ಬನಶಂಕರಿ ಹೇಳ್ತಾ ಇದ್ದಾರೆ, ದಸರಾ ವರ್ಣನೆ ಮಾತಿನಲ್ಲಿ ಮೈಸೂರಿನ ಪ್ರತಿ ರಸ್ತೆ ಕೂಡ ಕಣ್ಮುಂದೆ ಬಂದ ಹಾಗೆ ಆಯಿತು ಅಂತ ಹೇಳ್ತಾರೆ. ಮತ್ತು ಯಾರಿದು ಪ್ರೇಮಲತಾ ವಜ್ರದ್ಯುತಿ ಇವರು ಕೂಡ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ರೆ, ತ್ರಿವೇಣಿ ಸುದರ್ಶನ್ ರಾಜು ಹೊಯ್ಸಳ ಜೆ ಪಿ ನಗರ ಇವರ ಮೆಸೇಜ್ ಕೂಡ ಬಂದಿದೆ. ಸಪ್ನ ಹೊಯ್ಸಳ ದಸರಾ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾರೆ. ಇನ್ನು ನಾಗರಾಜ್ ಕೊಡೇಕಲ್ ಅವರು ಹೇಳ್ತಾರೆ, ಇದೇ ಥರ ಅತ್ಯಂತ ಮಧುರ ಹಳೆಯ ಹಾಡುಗಳು ಪ್ರಸಾರವಾಗುತ್ತೆ 11 ಗಂಟೆಗೆ ವರ್ಗೂ ಅಂತ ಹೇಳಿ, ಇವತ್ತಿನ ಪ್ಲೇಲಿಸ್ಟ್ಗೆ ಕೋಟಿ ಕೋಟಿ ನಮನಗಳು, ಕಾರ್ಯಕ್ರಮ ಮುಗಿಯೋ ಮುಂಚೆನೇ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಿ ಎನ್ ಲಕ್ಷ್ಮಣ ಅವರು ಮಲ್ಲೇಶ್ವರಂಯಿಂದ ಸುಮಧುರವಾದ ಹಾಡುಗಳು ಅಂತ ಹೇಳ್ತಾರೆ. ಹರೀಶ್ ಅವರು, ಬಿ ಕೆ ಸುಮಿತ್ರ ನನ್ನ ಇಷ್ಟದ ಗಾಯಕಿ, ಅವರ ಹಾಡು ಹಾಕಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ, 60-70ರ ದಶಕದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಹೆಸರಿಗೆ ತಕ್ಕ ಹಾಗೆ ಬಂಗಾರದಂತಹ ಹಾಡುಗಳು, ಧನ್ಯವಾದ ಅಂತ ಹೇಳ್ತಾರೆ. ಶುಭ ಮುಂಜಾನೆ ಅಂತ ದೀಪ್ತಿ ದಿನೇಶ್ ಖಟಾವ್ಕರ್ ಧಾರವಾಡದಿಂದ ಹೇಳ್ತಾ ಇದ್ರೆ, ನಿಮಗೂ ಕೂಡ ಶುಭ ಮುಂಜಾನೆ, ಎಲ್ಲರಿಗೂ ಕೂಡ ಪ್ರೀತಿಯ ಶುಭ ಮುಂಜಾನೆ, ನಾಡಹಬ್ಬ ದಸರೆಯ ವಿಶೇಷ ಶುಭಾಶಯಗಳು. ಮುಂಜಾನೆಯಿಂದ ಕಾರ್ಯಕ್ರಮಗಳು ಬಹಳ ಖುಷಿ ಕೊಡ್ತಾ ಇದೆ, ನಾಡಿಗೆ ನಾಡೆ ಹಬ್ಬದ ವಾತಾವರಣದಲ್ಲಿದೆ, ಅದನ್ನು ಹೆಚ್ಚು ಮಾಡ್ತಾ ಇರುವಂಥ ಆಕಾಶವಾಣಿಗೆ ಧನ್ಯವಾದ ಅಂತ ಹೇಳಿದ್ರಿ. ನಮಸ್ತೆ ನಾಡಿನ ಎಲ್ಲ ಕೇಳುಗರಿಗೆ, ಮೆಚ್ಚಿನ ನಿಲಯದ ಸಿಬ್ಬಂದಿಗಳಿಗೆ ಮೈಸೂರು ದಸರಾ ಹಬ್ಬ ಹಾಗೆ ಶರನ್ನವರಾತ್ರಿಯ ಶುಭಾಶಯಗಳು ಅಂತ ಚಿದಾನಂದ ಅವರು ಹೊಸದುರ್ಗದಿಂದ ಮೆಸೇಜ್ ಮಾಡಿದರೆ, ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಪತ್ತಾರ್ ಅವರು ಮೆಸೇಜ್ ಮಾಡಿದ್ದಾರೆ. ಮತ್ತು ಲಕ್ಷ್ಮೀಕಾಂತ ಅರಸೀಕೆರೆ ತಾಲೂಕು ಬಾಗೇಶ್ಪುರದಿಂದ, ನವರಾತ್ರಿಯ ಶುಭಾಶಯಗಳು, ಹಳೆಯ ಹಾಡು ಚೆನ್ನಾಗಿದೆ ಅಂತ ಹೇಳ್ತಾರೆ. ಮನೆ ಶೀರ್ಷಿಕೆಯ ಹಾಡುಗಳು ಸೊಗಸಾಗಿದೆ, ಸಮೃದ್ಧವಾಗಿದೆ ಕನ್ನಡ ಅಂತ ಹೇಳಿ ಅರುಣ, ಕಲಾ ಅರುಣ್ ಅವರು ದಸರಾ ಮಹೋತ್ಸವದ ಶುಭಾಶಯಗಳನ್ನು ಹೇಳಿದ್ದಾರೆ. ಹೀಗೆ ಸುಭಾನ್ ಕೋರಿ ಅವರು ಹಂಪಸಾಗರದಿಂದ, ಎನ್ ರಾಜಶೇಖರ್ ಅರಸೀಕೆರೆ ಅರಕೆರೆ ಬನ್ನೇರುಘಟ್ಟ ರಸ್ತೆ, ತುಂಬ ದಿನಗಳಿಂದ ಈ ಹಾಡುಗಳು ಪ್ರಸಾರ ಆಗಿರಲಿಲ್ಲ, ಬಂಗಾರದಂಥ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ಹೇಳಿದರೆ, ನಿರ್ಮಲಾ ಅವರು ಗೊರಗುಂಟೆ ಪಾಳ್ಯದಿಂದ, ವಾ ವಾ ವಾ ಎಷ್ಟು ಚಂದದ ಹಾಡುಗಳು, ತುಂಬ ದಿನ ಆಗಿತ್ತು ಕೇಳಿರಲಿಲ್ಲ ಅಂತ ಹೇಳ್ತಾರೆ. ಎಸ್ ಎಂ ಶೋಭಾ ಹಾಸನದಿಂದ, ಶುಭ ಮುಂಜಾನೆ, ಸೊಗಸಾದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ, ಒಂದಷ್ಟು ಹಾಡುಗಳು ಮರ್ತೇ ಹೋಗಿತ್ತು, ಬದುಕು ಬಂಗಾರವಾಯಿತು, ಆ ಹಾಡು ನಂಗೆ ತುಂಬ ತುಂಬ ಇಷ್ಟ ಅಂತ ಹೇಳಿದರೆ, ಜೆ ಸಿ ನಗರ ಪೋಸ್ಟ್ ಆಫೀಸ್ ರೋಡಿಂದ ಅರುಣ ಮೈತ್ರಿಯವರ ಮೆಸೇಜ್ ಬಂದಿದೆ. ಹೀಗೆ ತುಂಬ ಜನರ ಸಂದೇಶಗಳು ಕೂಡ ಬರ್ತಾ ಇದೆ. ಮತ್ತೆರಡು ಚಂದದ ಹಾಡುಗಳನ್ನು ಕೇಳೋಣ, ಹಾಡಿನ ನಂತರ ನಿಮ್ಮ ಸಂದೇಶಗಳ ಕಡೆಗೆ ಹೋಗೋಣ.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

ಭಾನುವಾರದ ಬೆಳಗಿನ ಸಮಯ 10:49:35. ನಾಡಹಬ್ಬ ದಸರೆಯ ಆರಂಭದ ದಿನ ಶರನ್ನವರಾತ್ರಿ ಶೈಲಪುತ್ರಿಯನ್ನು ಪಾರ್ವತಿಯ ಮತ್ತೊಂದು ವಿಧದಲ್ಲಿ ಪೂಜಿಸುವಂತಹ ದಿನ. ಒಂದು ರೀತಿ ಭಕ್ತಿ ಪ್ರಧಾನವಾದಂತಹ ಹಾಡುಗಳು ವಿವಿಧ ಭಾರತಿಯಲ್ಲಿ ಕೇಳಿ ಬರ್ತಾ ಇದೆ. ಮನಸ್ಸಿಗೆ ಶಾಂತಿ ಸಮಾಧಾನ ಕೊಡುವಂಥ ಒಂಥರ ಪ್ಲೆಸೆಂಟ್ ಅನಿಸುವಂತಹ ಹಾಡುಗಳನ್ನು ಆರಿಸಿ ಪ್ರಸಾರ ಮಾಡಲಾಗ್ತಾ ಇದೆ. ಮಹಿಷಾಸುರ ಮರ್ದಿನಿ ಚಿತ್ರದ ಗೀತೆ ಕೇಳಿದ್ರಿ, ಪಿ ಲೀಲಾ ಅವರ ಧ್ವನಿಯಲ್ಲಿ, ಜಿ ಸದಾಶಿವಯ್ಯ ಅವರ ಬರಹ ಅಂದರೆ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದ್ದಂಥ ಗೀತೆ ಪ್ರಸಾರವಾಯಿತು. ಈಗ ತಾನೇ ಭೂದಾನ ಸಿನಿಮಾದಲ್ಲಿ ಪುರಂದರ ದಾಸರ ರಚನೆಯನ್ನು ಬಳಸಿಕೊಂಡಿದ್ರು ಜಿ ಕೆ ವೆಂಕಟೇಶ್ ಅವರು. ಹಾಡಿಗೆ ದನಿಯಾಗಿದ್ದರು ರಾಧಾ ಜಯಲಕ್ಷ್ಮಿ. ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮ ತುಂಬ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸಾಕಷ್ಟು ಜನರ ಸಂದೇಶಗಳು ಹೇಳ್ತಾ ಇದೆ. ಯಾರೆಲ್ಲ ಮೆಸೇಜ್ ಮಾಡಿದಿರೋದು ಅಂದರೆ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್ ದೀಪ ಮಹಾದೇವ್, ಗುಮ್ಮಟಿ ನವರಾತ್ರಿ ಹಬ್ಬದ ಶುಭಾಶಯಗಳು. ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮೈಸೂರು ದಸರಾ ಕುರಿತಾದ ಮಾಹಿತಿ, ಅರಮನೆ ಪರಿಚಯ, ದೀಪಾಲಂಕಾರ ನೋಡಿ ಬಂದ ಹಾಗೆ ಖುಷಿಯಾಯಿತು ಮಾತುಗಳನ್ನು ಕೇಳಿ. ಓಲ್ಡ್ ಈಸ್ ಗೋಲ್ಡ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹಾಗೆಯೇ ದಸರಾ ಹಬ್ಬದ ವಿಶೇಷ, ತಾಯಿ ಚಾಮುಂಡೇಶ್ವರಿ ದೇವಿ 9 ದಿನಗಳ ಕಾಲ 9 ಅವತಾರವನ್ನು ನೀಡ್ತಾಳೆ. ಮೊದಲನೇ ದಿನ ಶೈಲಪುತ್ರಿ ಅವತಾರದಲ್ಲಿ ತಾಯಿ ಕಂಗೊಳಿಸ್ತಾಳೆ ಅಂತ ಹೇಳಿದ್ರಿ ಅಂತ ಬಿಳೆಭಾವಿಯಿಂದ ಮಂಜುನಾಥ್ ಇಂದರ್ಗಿ ಅವರ ಮೆಸೇಜ್ ಬಂದಿದೆ. ಅನಂತಕುಮಾರ್ ಅರಸ್ ಕಡ್ಬ ತುಮಕೂರು ಜಿಲ್ಲೆಯಿಂದ, ಎಲ್ಲ ಹಳೆಯ ಹಾಡುಗಳು ಅದ್ಭುತವಾಗಿತ್ತು, ಮಾಧುರ್ಯಮಯವಾಗಿತ್ತು, ಕೇಳಿಸಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾರೆ. ರಾಜ್ಕುಮಾರ್ ಕಾತರಕಿ ಕೆ ಎಚ್ ಪಿ ಕಾಲನಿ ಹರಿಹರದಿಂದ ಮೆಸೇಜ್ ಮಾಡಿದ್ದಾರೆ. ಸುಧಾ ಕನಕನಪಾಳ್ಯದಿಂದ ಒಳ್ಳೆಯ ಹಾಡುಗಳು ಅಂತ ಹೇಳ್ತಾರೆ. ಹಿತೇಂದ್ರ ದಾಸ್ ಅವರು ಅಸ್ಸಾಮಿಂದ ಮೆಸೇಜ್ ಮಾಡಿದ್ದಾರೆ. ಶಾಂತ ಅವರು ಬ್ಯಾಂಕ್ ಕಾಲನಿಂದ ಮೆಸೇಜ್ ಮಾಡಿದ್ರೆ, ಅಮರಾವತಿ ಹರಿಕುಮಾರ್ ಅವರು ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ, ಹಳೆಯ ಹಾಡುಗಳು ಚೆನ್ನಾಗಿದೆ ಅಂತಾರೆ, ಅಪರೂಪದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ನಾಗರತ್ನ ಅವರು. ಹಾಗೆ ನಿರ್ಮಲ ಅವರು ಗುರುಗುಂಟೆಪಾಳ್ಯದಿಂದ ಹೇಳಿದ್ರೆ, ಅಂಜನ ಅವರು ಗಾಂಧಿ ಬಜಾರ್ನಿಂದ ಹೇಳ್ತಾ ಇದ್ರೆ, ಈಚ್ ಸಾಂಗ್ ಈಸ್ ಎಕ್ಸಲೆಂಟ್, ಸೂಪರ್ ಟೇಸ್ಟ್, ಥ್ಯಾಂಕ್ ಯು ಅಂತ ಹೇಳಿ, ಎಂಥ ಮಾಧುರ್ಯ, ನಿಜವಾಗ್ಲೂ ಹೋಲಿಕೆನೇ ಇಲ್ಲ, ಅಪರೂಪದಲ್ಲಿ ಅಪರೂಪ, ಎಲ್ಲ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಗಾಂಧಿ ಬಜಾರ್ನಿಂದ ಮೆಸೇಜ್ ಮಾಡಿದ್ರೆ. ಕೋಮಲಾರಾಮು ಶಿವರಾಮ್ ಕಾರಂತ ನಗರದಿಂದ, ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯ, ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಶುಭಾಶಯ. ಬೆಳಗ್ಗೆಯಿಂದನೂ ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಮಾಹಿತಿ ಹಾಡುಗಳು ಅದ್ಭುತವಾಗಿದೆ, ಎಂಥ ಆಯ್ಕೆಯ ಬಾಬಾ ಅಂತ ಹೇಳ್ತಾ ಇದ್ರೆ. ಇನ್ನು ನಮಸ್ಕಾರ ಅಂತ ಬೆಳಗಾವಿ ಕಣಬರ್ಗಿ ಬಸವರಾಜ್ ಕುಂಬಾರ್ ಮತ್ತು ಮನೆಯವರ ಮೆಸೇಜ್ ಬಂದಿದೆ. ಹಾಗೆ ಭಾಸ್ಕರ್ ಅವರು ಯಶವಂತಪುರದಿಂದ, ಇವತ್ತಿನ ಎಲ್ಲ ಹಾಡುಗಳು ಬರೀ ಹಳೆ ಹಾಡುಗಳಲ್ಲ, ನಿಜವಾದ ಪರಿಶುದ್ಧ ಚಿನ್ನದ ಹಾಡುಗಳು ಅಂತ ಹೇಳಿ ಹೇಳ್ತಾ ಇದ್ದೀರಾ. ಇಂದ್ರಾ ಹೈದರಾಬಾದ್ನಿಂದ ಮೆಸೇಜ್ ಮಾಡಿದರೆ, ಶುಭಾಶಯಗಳು, ಹಳೆ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ. ಶಾಂತಾರಾಮ್ ಜೋಗುಪಾಳ್ಯದಿಂದ, ಎಲ್ಲ ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾರೆ. ಹಾಗೆಯೇ ಬೆಳಕವಾಡಿ ಮಳವಳ್ಳಿ ಮಂಡ್ಯ ಜಿಲ್ಲೆ ಮಹೇಶ್ ಕುಮಾರ್ ಕಾವ್ಯ ಇವರು ಹೇಳ್ತಾರೆ, ನಮಸ್ತೆ ವಿವಿಧ ಭಾರತಿ, ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ನಿಮ್ಮ ಈ ಕಾರ್ಯಕ್ರಮಕ್ಕೆ 1001 ನಮನಗಳು. ಹಳೆ ಹಾಡುಗಳನ್ನು ಕೇಳೋದು ಅಂದರೆ ತುಂಬ ಪೀಸ್ಫುಲ್ ಎಕ್ಸ್ಪೀರಿಯನ್ಸ್. ನವರಾತ್ರಿಯ ಶುಭಾಶಯಗಳು ನಿಮಗೆ, ಹ್ಯಾಪಿ ಸಂಡೇ ಅಂತ ಹೇಳಿದ್ರ, ಸೇಮ್ ಟು ಯು, ನಿಮಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ಜಗದಾಂಬಿಕಾ ಹಂಸವೇಣಿ

ನಮಸ್ತೆ, ಇವತ್ತಿನ ಎಲ್ಲ ಕಾರ್ಯಕ್ರಮ ಇಷ್ಟ ಆಯಿತು, ದಿನ ವಿಶೇಷ ಓಲ್ಡ್ ಈಸ್ ಗೋಲ್ಡ್ ಚೆನ್ನಾಗಿತ್ತು ಅಂತ. ನಮಸ್ಕಾರ, ನಾನು ಶಾರ್ಟ್ ವೇವ್ ರೇಡಿಯೋ ಮ್ಯೂಸಿಯಂನಿಂದ ಉದಯ್ ಕಲ್ಬುರ್ಗಿ ಅವರು. ಇವತ್ತು ನಮ್ಮ ಮನೆ ಮುಂದೆ ಇರುವ ಬನಶಂಕರಿ ದೇವಸ್ಥಾನಕ್ಕೆ ಒಂದು 10 ಜನ ದೊಡ್ಡ ಕುಟುಂಬದವರು ಹಾಗೆ ನನ್ನ ಮ್ಯೂಸಿಯಂಗೆ ಕೂಡ ಬಂದು ನಿಂತಿದ್ದರು. ವಿವಿಧ ಭಾರತೀಯ 3 ಹಾಡುಗಳನ್ನು ನಾನು ಕೇಳಿಸಿದೆ, ಅವರು ತುಂಬ ತುಂಬ ಖುಷಿಪಟ್ಟರು. ಸುಮಾರು 70 ವರ್ಷದಿಂದ 12 ವರ್ಷದವರು ಇದ್ದರು, ಎಲ್ಲರೂ ಕೂಡ ವಿವಿಧ ಭಾರತಿಯನ್ನು ತುಂಬ ಮೆಚ್ಚಿಕೊಂಡ್ರು ಅಂತ ಹೇಳಿ ಒಂದು ವಿಶೇಷವಾದಂಥ ಮೆಸೇಜ್ ಮಾಡಿದ್ದಾರೆ ಉದಯ್ ಕಲ್ಬುರ್ಗಿ ಅವರು. ಖಂಡಿತವಾಗ್ಲೂ ತುಂಬ ತುಂಬ ಧನ್ಯವಾದ. ಬನಶಂಕರಿ ತಾಯಿ ನಿಮ್ಮನ್ನು ನಮ್ಮನ್ನು ಎಲ್ಲರನ್ನೂ ಹರಸಲಿ, ಹಾರೈಸಲಿ. ನಿಮ್ಮ ಈ ಸಂದೇಶಕ್ಕೆ ಧನ್ಯವಾದ. ಹಾಗೆಯೇ ಎಸ್ ಜಗದೀಶ್ವರ ಚಾರ್ ಮಹಾಲಕ್ಷ್ಮಿ ಲೇಔಟಿಂದ ಮೆಸೇಜ್ ಮಾಡಿದ್ದಾರೆ. ಹೀಗೆ ತುಂಬ ಜನರ ಸಂದೇಶಗಳು ಕೂಡ ಹರಿದು ಬರ್ತಾ ಇದೆ. ನಾವು ಇನ್ನೊಂದೆರಡು ಹಾಡುಗಳನ್ನು ಕೇಳಲಿಕ್ಕೆ ಸಾಧ್ಯ ಇದೆಯಾ ಅಂತ ನೋಡೋಣ. ಮತ್ತೊಂದು ಚಂದದ ಹಾಡು ಮೂಡಿ ಬರ್ತಾ ಇದೆ, ಎಲ್ಆರ್ ಈಶ್ವರಿಯವರ ಧ್ವನಿಯಲ್ಲಿದೆ. ಈ ಗೀತೆ ಕೇಳಿ.

ಮಹಾಸತಿ ಅನಸೂಯ ಚಿತ್ರದ ಗೀತೆ ಎಲ್ಲಾರೀಶ್ವರಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರೆ ಚಿವುದೇ ಶಂಕರ್ ಅವರ ರಚನೆ, ಎಸ್ ಹನುಮಂತರಾವ್ ಅವರ ಸಂಗೀತ ಸಂಯೋಜನೆ ಇತ್ತು. ಧರ್ಮಸಿರಿ ಚಿತ್ರಕ್ಕಾಗಿ ವಿಜಯ ನರಸಿಂಹ ಅವರು ಬರೆದ ಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಇದಿಷ್ಟು ನಮ್ಮ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರ.

ಗೀತೆಗಳ ಪ್ರಸಾರ ಭಾನುವಾರದ ಬೆಳಗಿನ ಈ ಪ್ರಸಾರದಲ್ಲಿ ವಿವಿಧ ಭಾರತಿಯಲ್ಲಿ ಕಾರ್ಯಕ್ರಮಗಳಿಗೆ ಧ್ವನಿಯಾಗಿದ್ದು ನಾನು ಚಂದು ಬಾನುಲಿ ಬಂಧು ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ವಿವಿಧ ಭಾರತಿ ಜೊತೆಯಾಗಿರಿ. ಇದು 102.9 FM ನಿಮ್ಮ ಆತ್ಮೀಯ ಸಂಗಾತಿ. ಚಟಾ ಬಾಬಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಾಡಹಬ್ಬ ಮೈಸೂರು ದಸರಾ ಇಂದಿನಿಂದ ಆರಂಭಗೊಂಡಿದೆ. ಸಾಂಸ್ಕೃತಿಕ ನಗರಿಯಲ್ಲಿ 416ನೇ ದಸರಾ ಮಹೋತ್ಸವದ ಅಂಗವಾಗಿ ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ. ಚಾಮುಂಡಿಬೆಟ್ಟ ಮತ್ತು ಮೈಸೂರು ಅರಮನೆಯಲ್ಲಿ ಇಂದು ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆಯಲಿದೆ. ಗವಿಮಠದ ಅಭಿನವ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ದಸರಾ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ಈ ವೇಳೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ಮೈಸೂರಿನಲ್ಲಿ ದಸರಾದ ಅಂಗವಾಗಿ ಇಂದು ಹಲವು ಕಾರ್ಯಕ್ರಮಗಳು ಆಯೋಜನೆಗೊಂಡಿದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಚಾಲನೆಯನ್ನು ನೀಡಲಿದ್ದಾರೆ. ಇಂದು ರಾತ್ರಿ 7 ಗಂಟೆಗೆ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಆವರಣದಲ್ಲಿ ವಸ್ತು ಪ್ರದರ್ಶನ ಆಯೋಜನೆಗೊಂಡಿದೆ. ರಾಜವಂಶಸ್ಥರು ಅರಮನೆಯಲ್ಲಿ ಇಂದಿನಿಂದ ಶರನ್ನವರಾತ್ರಿ ಆಚರಣೆ ಮಾಡಲಿದ್ದು ರಾಜವಂಶಸ್ಥರಾದಂತಹ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ 12ನೇ ವರ್ಷದ ಖಾಸಗಿ ದರ್ಬಾರ್ ನಡೆಸಲಿದ್ದಾರೆ. ಇಂದು ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳ ಪ್ರತಿಪಾದಕ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಜನ್ಮವಾರ್ಷಿಕೋತ್ಸವ. ಪ್ರಧಾನಿ ನರೇಂದ್ರ ಮೋದಿಯವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಜಯಪ್ರಕಾಶ್ ನಾರಾಯಣ್ ಅವರಿಗೆ ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಬಾಲ್ಯ ವಿವಾಹ ಕೊನೆಗಾಣಿಸೋಣ, ಬಾಲಕಿಯರ ಹಕ್ಕುಗಳಲ್ಲಿ ಹೂಡಿಕೆ ಮಾಡೋಣ ಎಂಬ ಧ್ಯೇಯದೊಂದಿಗೆ ಅಂತಾರಾಷ್ಟೀಯ ಹೆಣ್ಣುಮಕ್ಕಳ ದಿನಾಚರಣೆ ಇಂದು ಆಚರಣೆ ಮಾಡಲಾಗುತ್ತಿದೆ. ಹೆಣ್ಣುಮಕ್ಕಳ ಹಕ್ಕುಗಳಿಗೆ ಧ್ವನಿಯಾಗಿ ಹೆಣ್ಣುಮಕ್ಕಳ ಕ್ರಿಯಾಶೀಲತೆ ವೃದ್ಧಿಸಲು ಸಹಕಾರ ಮತ್ತು ಹೆಣ್ಣುಮಕ್ಕಳಲ್ಲಿ ನಾಯಕತ್ವಕ್ಕೆ ಮನ್ನಣೆ ನೀಡುವ ಜಾಗತಿಕ ದಿನಾಚರಣೆ ಇದು ಆಗಿದೆ. ಸೌದಿ ಅರೇಬಿಯಾದ ರಿಯಾದ್ನ ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿರುವಂತಹ ಸರಣಿ ದಾಳಿಗಳನ್ನು, ಅದರಲ್ಲೂ ನಿನ್ನೆ ನಡೆದಂತಹ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ದಾಳಿಗಳಿಂದ ಜೀವಹಾನಿ, ಗಾಯ ಮತ್ತು ಆಸ್ತಿಪಾಸ್ತಿಗಳಿಗೆ ಹಾನಿ ಉಂಟಾಗಿದೆ ಎಂದು ಭಾರತ ಹೇಳಿದೆ. ನೇಪಾಳದ ಗೂರ್ಖಾ ಜಿಲ್ಲೆಯಲ್ಲಿ ಬೂಢಿ ಗಂಡಕಿ ನದಿಯಲ್ಲಿ ಇಂದು ಮುಂಜಾನೆ ದಿಢೀರ್ ನೀರಿನ ಮಟ್ಟ ಏರಿಕೆಯಾಗಿ ಹಲವು ಮನೆಗಳು ಕೊಚ್ಚಿ ಹೋಗಿವೆ. ಈ ಹಿನ್ನೆಲೆಯಲ್ಲಿ ನದಿ ತೀರದ ವಸಾಹತುಗಳ ನಿವಾಸಿಗಳಿಗೆ ಅಧಿಕಾರಿಗಳು ಸ್ಥಳಾಂತರಗೊಳ್ಳುವಂತೆ ಸ್ಥಳೀಯ ನಾಗರಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಮುಂದುವರಿದ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಇನ್ನು ಮುಂದೆ ಭಾನುವಾರದ ವಿಶೇಷ ಹೊಸ ಹಾಡು. ಹೌದು, ಇವತ್ತಿನ ಹೊಸ ಹಾಡು ಕಾರ್ಯಕ್ರಮದಲ್ಲಿ 2026 ತೆರೆ ಕಂಡ ಸೂಪರ್ ಹಿಟ್ ಹಾಡುಗಳನ್ನು ಪ್ರಸಾರ ಮಾಡ್ತೀವಿ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಮೊದಲಿಗೆ ಕೇಡಿ ಚಿತ್ರದ ಹಾಡನ್ನು ಕೇಳೋಣ. ಹಾಡಿದ್ದಾರೆ ಕೈಲಾಶ್ ಕೇರ್, ಪ್ರೇಮ್ ಮತ್ತು ಸಂಗಡಿಗರು ಬಿ ಎಸ್ ಮಂಜುನಾಥ್ ಅವರ ರಚನೆ ಇದು. ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಕಲ್ಟ್ ಚಿತ್ರದ ಹಾಡು ಪ್ರಸಾರ ಆಯಿತು. ಹಾಡಿದವರು ಜಸ್ಕರಣ್ ಸಿಂಗ್ ಮತ್ತು ಪೃಥ್ವಿ ಭಟ್ಟ. ಅನಿಲ್ ಕುಮಾರ್ ಅವರು ಬರೆದ ಹಾಡು ಇದಾಗಿತ್ತು. ಸಂಗೀತ ನೀಡಿದ್ದು ಅರ್ಜುನ್ ಜನ್ಯ. ಈಗ ಕರಾವಳಿ ಚಿತ್ರದ ಹಾಡನ್ನು ಕೇಳಿ. ಸಾಯಿ ಗಣೇಶ್, ಸಾಯಿ ವಿಘ್ನೇಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಈ ಹಾಡು ಮೂಡಿಬರ್ತಾ ಇದೆ. ಪ್ರಮೋದ್ ಮರವಂತೆ ಅವರು ಬರೆದ ಹಾಡು. ಸಚಿನ್ ಬಸ್ರೂರು ಅವರ ಸಂಗೀತ

ನೀವು ಕೇಳಿದ ಗೀತೆ ರಕ್ಕಸಪುರದಳ್ ಆಗಿತ್ತು. ಪ್ರೇಮ್ ಅವರ ಧ್ವನಿಯಲ್ಲಿ ಹಾಡು ಮೂಡಿ ಬಂತು. ಕ್ರಾಂತಿ ಕುಮಾರ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿದರು. ಇವತ್ತಿನ ಹೊಸ ಹಾಡು ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಶ್ರೀಮತಿ ಸಿಂಧೂರ ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿ ಬರ್ತಾ ಇದೆ. ಕೆ ಕಲ್ಯಾಣ್ ಅವರ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಈ ಹಾಡಿಗಿದೆ.

ಅನುರಾಧ ಭಟ್ ಮತ್ತು ಸಂಗಡಿಗರು ಹಾಡಿದ ಶ್ರೀಮತಿ ಸಿಂಧೂರ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಹೊಸ ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆತ್ಮೀಯ ಕೇಳುಗರಿಗೆಲ್ಲ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸಮಯ 11:02. ಇನ್ನು ಮುಂದೆ ಕಾರ್ಯಕ್ರಮ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಮಿಂಚುವ ತಾರೆ ನಟಿ ಪ್ರೇಮ. ಹೌದು, ಕನ್ನಡದ ಖ್ಯಾತ ನಟಿ ಪ್ರೇಮ ಅವರನ್ನು ಕುರಿತಾದ ಕಲಾಭಾರತಿ ಕಾರ್ಯಕ್ರಮ ಮೂಡಿ ಬರುತ್ತೆ. ಕನ್ನಡ ಬೆಳ್ಳಿತೆರೆ ಕಂಡ ಬೆಡಗಿಯರಲ್ಲಿ ಪ್ರೇಮ ಕೂಡ ಒಬ್ಬರು. ಅಪ್ಪಟ ಕನ್ನಡತಿ, ಹುಟ್ಟಿದ್ದು January 6, 1977 ಚಂಗಪ್ಪ ಮತ್ತು ಕಾವೇರಿ ದಂಪತಿಯ ಮುದ್ದಿನ ಕೂಸು ಇವರು. ಪ್ರೇಮ ಅವರ ಮೂಲ ಕೊಡಗು ಜಿಲ್ಲೆಯಾದರೂ ಹುಟ್ಟಿ ಬೆಳೆದದ್ದು ಮಾತ್ರ ಬೆಂಗಳೂರಿನಲ್ಲಿ. ಅವರು ಚಿತ್ರರಂಗವನ್ನು ಪ್ರವೇಶಿಸುವ ಮೊದಲು ರಾಷ್ಟ್ರೀಯ ಮಟ್ಟದ ಎತ್ತರ ಜಿಗಿತ ಮತ್ತು ವಾಲಿಬಾಲ್ ಕ್ರೀಡೆಗಳಲ್ಲಿ ಹೆಸರು ಗಳಿಸಿದರು. ಅವರು ಚಿತ್ರರಂಗವನ್ನು ಪ್ರವೇಶಿಸಿದ ಮೊದಲ ಚಿತ್ರ ಸವ್ಯಸಾಚಿ.

ನಟಿ ಪ್ರೇಮ ಅವರನ್ನು ಕುರಿತಾದ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. 1994 ಒಂದು ಜಾಹೀರಾತಿಗೆ ಸಂಬಂಧಿಸಿದ ಒಂದು ಡಾಕ್ಯುಮೆಂಟರಿ ಚಿತ್ರದಲ್ಲಿ ಚಿಕ್ಕ ಪಾತ್ರವನ್ನು ಪ್ರೇಮ ಅವರು ಮಾಡಿದರು. ನಂತರ ದ್ವಿತೀಯ PUC ಓದ್ತಾ ಇರುವಾಗ ಸವ್ಯಸಾಚಿ ಚಿತ್ರಕ್ಕೆ MS ರಾಜಶೇಖರ್ ಅವರಿಂದ ಕರೆ ಬಂತು. 1995 ತೆರೆ ಕಂಡ ಸವ್ಯಸಾಚಿ ಚಿತ್ರದಲ್ಲಿ ಶಿವರಾಜ್ಕುಮಾರ್ ಅವರಿಗೆ ನಾಯಕಿಯಾಗುವುದರ ಮೂಲಕ ಕನ್ನಡ ಚಿತ್ರರಂಗವನ್ನು ಇವರು ಪ್ರವೇಶ ಮಾಡ್ತಾರೆ. ನಂತರ ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆ ಆಟ ಹುಡುಗಾಟ ಚಿತ್ರದಲ್ಲೂ ನಟಿಸಿದರು. ಈ ಎರಡು ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡದೇ ಇದ್ದರೂ ಪ್ರೇಮ ಅವರ ಚಿತ್ರರಂಗದ ಜೀವನದಲ್ಲಿ ಹೊಸ ತಿರುವನ್ನು ತಂದುಕೊಟ್ಟ ಚಿತ್ರವೇ

ಓಂ ಚಿತ್ರಕ್ಕೆ ಆರಂಭದಲ್ಲಿ ನಾಯಕಿಯರ ಆಯ್ಕೆಗೆ ತುಂಬಾ ಸ್ಪರ್ಧೆ ಇತ್ತು. ಸೌಂದರ್ಯ, ಜೂಹಿ ಚಾವ್ಲಾ ಮುಂತಾದ ಘಟಾನುಘಟಿಗಳು ರೇಸ್ನಲ್ಲಿದ್ದರು. ಆದರೆ ಇವರೆಲ್ಲರನ್ನ ಮೀರಿ ಕೊನೆಯ ಹಂತದಲ್ಲಿ ಪ್ರೇಮ ಅವರೇ ಆಯ್ಕೆಯಾದರು. ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿದ ಓಂ ಚಿತ್ರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೂ ಕೂಡ ಮುಖ್ಯ ಚಿತ್ರ ಆಯಿತು. ಈ ಚಿತ್ರದಲ್ಲಿನ ಪ್ರೇಮ ಅವರ ಮುಗ್ಧ ಮುಖ ಮತ್ತು ಮನೋಜ್ಞ ಅಭಿನಯ ಅವರ ವೃತ್ತಿ ಜೀವನಕ್ಕೆ ಭದ್ರ ತಳಹದಿಯನ್ನೇ ಹಾಕ್ತು.

ನಟಿ ಪ್ರೇಮಾ ಅವರನ್ನು ಕುರಿತಾದ ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11:39:40. ಓಂ ಚಿತ್ರವನ್ನು ನಿರ್ದೇಶಿಸಿದ್ದು ಉಪೇಂದ್ರ. ಉಪೇಂದ್ರ ಅವರ ಮಾರ್ಗದರ್ಶನದಲ್ಲಿ ಪ್ರೇಮ ಅವರು ಈ ಚಿತ್ರದಲ್ಲಿ ಅದ್ಭುತ ಅಭಿನಯ ನೀಡಿದರು. ಈ ಚಿತ್ರದಿಂದ ಪ್ರೇಮ ಚಿತ್ರರಸಿಕರ ಪಾಲಿಗೆ ನೆಚ್ಚಿನ ನಾಯಕಿಯಾದರು. ಅಷ್ಟೇ ಅಲ್ಲ, ವರ್ಷದ ಅತ್ಯುತ್ತಮ ನಟಿ ಎಂಬ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡರು. ಓಂ ಸಿನಿಮಾದ ನಂತರ ಬಂದ ಮತ್ತೊಂದು ಸಂಗೀತ ಪ್ರಧಾನ ಚಿತ್ರದಲ್ಲೂ ಕೂಡ ಅವರು ನಟಿಸಿದರು. ಆ ಚಿತ್ರವೇ ನಮ್ಮೂರ ಮಂದಾರ ಹೂವೆ.

1996ರಲ್ಲಿ ತೆರೆ ಕಂಡ ನಮ್ಮೂರ ಮಂದಾರ ಹೂವೆ ಚಿತ್ರವನ್ನು ನಿರ್ದೇಶಿಸಿದ್ದು ಸುನಿಲ್ ಕುಮಾರ್ ದೇಸಾಯಿ ಅವರು. ತ್ರಿಕೋನ ಪ್ರೇಮ ಕಥೆ ಆಧಾರಿತ ಈ ಚಿತ್ರದಲ್ಲಿ ಪ್ರೇಮ ಶಿವರಾಜ್ ಕುಮಾರ್ ಮತ್ತು ರಮೇಶ್ ಅರವಿಂದ್ ಜೊತೆಯಾಗಿ ನಟಿಸಿದರು. ಈ ಚಿತ್ರದ ಮುಖ್ಯ ಆಕರ್ಷಣೆ ಇಳೆಯರಾಜ ಅವರ ಸಂಗೀತ ನಿರ್ದೇಶನ. ಈ ಚಿತ್ರದ ನಂತರ ಪ್ರೇಮ ಅವರು ಗಾಜಿನ ಮನೆ, ಎಲ್ಲರಂತಲ್ಲ ನನ್ನ ಗಂಡ, ತುತ್ತಮುತ್ತ, ಕೌರವ, ಶಾಂತಿ ಶಾಂತಿ ಶಾಂತಿ ಚಿತ್ರಗಳಲ್ಲಿ ಕಾಣಿಸಿಕೊಂಡರು.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಭಾನುವಾರದ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಚಿತ್ರನಟಿ ಪ್ರೇಮ ಅವರನ್ನು ಕುರಿತು ಮಾತಾಡ್ತಿದ್ದೀವಿ. 1996 ತೆರೆ ಕಂಡ ದ ಪ್ರಿನ್ಸ್ ಎಂಬ ಮಲಯಾಳಂ ಚಿತ್ರ ಹಾಗೂ ಧರ್ಮಚಕ್ರಂ ಎಂಬ ತೆಲುಗು ಭಾಷೆಯ ಚಿತ್ರದಲ್ಲೂ ಕೂಡ ಪ್ರೇಮ ಅವರು ನಟಿಸಿದರು. ಇವರ ಚಿತ್ರರಂಗದ ಜೀವನದಲ್ಲಿ ಭಾರೀ ಯಶಸ್ಸನ್ನು ತಂದುಕೊಟ್ಟ ಮತ್ತೊಂದು ಕನ್ನಡ ಚಿತ್ರವೇ ಚಂದ್ರಮುಖಿ ಪ್ರಾಣಸಖಿ. ಈ ಚಿತ್ರದ ಸುಮಧುರ ಹಾಡುಗಳು ಚಿತ್ರ ರಸಿಕರ ಮನಸೂರೆಗೊಂಡವು. ಅದರಲ್ಲೂ ಮನಸ್ಸೇ ಓ ಮನಸ್ಸೇ ಎಂಬ ಗೀತೆಯನ್ನು ಸ್ವತಃ ಪ್ರೇಮ ಅವರೇ ತುಂಬ ಇಷ್ಟಪಟ್ಟರು.
3: ಮನಸ್ಸೆ

ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ನಂತರ ಚಂದ್ರೋದಯ ಮತ್ತು ನಾನು ನನ್ನ ಹೆಂಡತಿಯರು ಚಿತ್ರದಲ್ಲಿ ಪ್ರೇಮ ಅವರು ಅಭಿನಯಿಸಿದರು. ನಂತರ ಬಂದ ಚಿತ್ರವೇ ಉಪೇಂದ್ರ. ಪ್ರೇಮ ಅವರು ಉಪೇಂದ್ರ ಚಿತ್ರದಲ್ಲಿ ವಿಭಿನ್ನ ಪಾತ್ರವನ್ನು ನಿರ್ವಹಿಸುವುದರ ಮೂಲಕ ಎಲ್ಲ ಪಾತ್ರಗಳಿಗೂ ಸೈ ಎನಿಸಿಕೊಂಡರು. ಮೂವರು ನಾಯಕಿಯರನ್ನು ಒಳಗೊಂಡ ಈ ಚಿತ್ರದಲ್ಲಿ ಜನ ಹೆಚ್ಚು ಇಷ್ಟಪಟ್ಟದು ಪ್ರೇಮ ಅವರ ಅಭಿನಯವನ್ನು. ಅದರಲ್ಲೂ ಏನಿಲ್ಲ ಏನಿಲ್ಲ ಎಂಬ ಗೀತೆ ಈಗಲೂ ಚಿತ್ರರಸಿಕರ ಪಾಲಿನ ನೆಚ್ಚಿನ ಗೀತೆಯಾಗಿದೆ.

ನಟಿ ಪ್ರೇಮ ಅವರನ್ನು ಕುರಿತಾದ ಕಲಾಭಾರತಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ನಿಮ್ಮ ಮೆಚ್ಚಿನ 102.9 FM. 1995 ಪ್ರೇಮ ಅವರು ಧರ್ಮಚಕ್ರಂ ಚಿತ್ರದ ಮೂಲಕ ತೆಲುಗು ಚಿತ್ರರಂಗವನ್ನು ಪ್ರವೇಶಿಸಿದರು. ಆದರೆ ಅವರಿಗೆ ಹೆಚ್ಚು ಖ್ಯಾತಿಯನ್ನು ತಂದುಕೊಟ್ಟ ಚಿತ್ರವೇ ದೇವಿ. ಈ ಚಿತ್ರ 18 ಕೋಟಿ ರೂಪಾಯಿಗಳಷ್ಟು ಆದಾಯವನ್ನು ತಂದುಕೊಟ್ಟಿತ್ತು ಆ ಕಾಲದಲ್ಲಿ. ಈ ಚಿತ್ರದಲ್ಲಿ ಪ್ರೇಮ ಅವರು ನಿರ್ವಹಿಸಿದ ಸ್ನೇಕ್ ರೋಲ್ ಅನೇಕ ಜನರಿಗೆ ತುಂಬ ಇಷ್ಟ ಆಯಿತು. ಜನ ಸಿನಿಮಾ ಮಂದಿರಗಳ ಒಳಗೆ ಪ್ರವೇಶಿಸುವಾಗ ಪೂಜೆ ಮಾಡಿ ಒಳಗೆ ಬರ್ತಾ ಇದ್ರಂತೆ. ಅಷ್ಟರ ಮಟ್ಟಿಗೆ ಪ್ರೇಮ ಅವರು ಈ ಚಿತ್ರದಲ್ಲಿ ಅಭಿನಯಿಸಿದರು. ದೇವಿ ಚಿತ್ರದ ನಂತರ ಕನ್ನಡದಲ್ಲಿ ನಾಗದೇವತೆ, ಮಾಯಾಬಜಾರ್, ನನ್ನವಳು ನನ್ನವಳು ಮುಂತಾದ ಚಿತ್ರಗಳಲ್ಲಿ ಇವರು ನಟಿಸಿದರು. ನಂತರ ವಿಷ್ಣುವರ್ಧನ್ ಅವರ ಜೊತೆ ನಟಿಸಿದ ಯಜಮಾನ ಚಿತ್ರ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಭಾರೀ ಯಶಸ್ವಿ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು.

ಯಜಮಾನ ಚಿತ್ರದ ಯಶಸ್ಸಿನ ನಂತರ ಪ್ರೇಮ 2001 ವಿ ರವಿಚಂದ್ರನ್ ಅವರೊಂದಿಗೆ ಕನಸುಗಾರ ಚಿತ್ರದಲ್ಲಿ ನಟಿಸಿದರು. ಈ ಚಿತ್ರದ ಎಲ್ಲೋ ಅದು ಎಲ್ಲೋ ಎನ್ನುವ ಗೀತೆ ಕೂಡ ಸೂಪರ್ ಹಿಟ್ ಆಯಿತು. ಅಷ್ಟೇ ಅಲ್ಲ, 2001 ಈ ಚಿತ್ರಕ್ಕೆ ಫಿಲಂ ಫೇರ್ ಉತ್ತಮ ನಟಿ ಪ್ರಶಸ್ತಿಯನ್ನು ಕೂಡ ಇವರು ತಮ್ಮ ಮುಡಿಗೇರಿಸಿಕೊಂಡರು.

ಟ್ರೆಡಿಷನಲ್ ಲುಕ್, ತಟ್ ಅಂತ ಡೈಲಾಗ್ ಹೇಳೋ ಸಾಮರ್ಥ್ಯ, ತಿದ್ದಿ ತೀಡಿದಂತಹ ಹುಬ್ಬು, ಅರಳು ಕಂಗಳು, ಸದಾ ಹಸನ್ಮುಖಿಯಾದ ಪ್ರೇಮ ಅವರ ಸಿನಿ ಜೀವನ ಇನ್ನಷ್ಟು ಉಜ್ವಲವಾಗಲಿ ಅನ್ನೋದೇ ವಿವಿಧ ಭಾರತೀಯ ಹಾರೈಕೆ.

ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇದುವರೆಗೆ ನಟಿ ಪ್ರೇಮ ಅವರನ್ನು ಕುರಿತಾದ ಕಾರ್ಯಕ್ರಮ ಮೂಡಿ ಬಂತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 12 ಗಂಟೆ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

0: ಶವಾಣಿ ಧಾರವಾಡ, ಇದೀಗ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಶ್ವಿಜ ಮಾಸದ ಶರನ್ನವರಾತ್ರಿಯ ಪ್ರಥಮ ದಿನವಾದ ಇಂದು ಘಟಸ್ಥಾಪನೆ. ಮೈಸೂರಿನಲ್ಲಿ 416ನೇ ದಸರಾ ಮಹೋತ್ಸವಕ್ಕೆ ಚಾಮುಂಡಿ ಬೆಟ್ಟ ಹಾಗೂ ಮೈಸೂರು ಅರಮನೆಯಲ್ಲಿ ವಿದ್ಯುಕ್ತ ಚಾಲನೆ ದೊರೆತಿದೆ. ಇಂದು ಬೆಳಗ್ಗೆ 11:50 ಮಧ್ಯಾಹ್ನ 12:13 ಧನುರ್ಲಗ್ನದಲ್ಲಿ ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳ ಅಮೃತಹಸ್ತದಿಂದ ತಾಯಿ ಶ್ರೀ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಅಗ್ರಪೂಜೆ ಸಲ್ಲಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ 100ಕ್ಕೂ ಹೆಚ್ಚು ಧರ್ಮಗುರುಗಳು ಪಾಲ್ಗೊಂಡಿರುವುದು ವಿಶೇಷ. ಅಂಬಾವಿಲಾಸ ಅರಮನೆಯಲ್ಲಿ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕಂಕಣ ಧರಿಸಿ ಖಾಸಗಿ ದರ್ಬಾರ್ ಆರಂಭಿಸಿದ್ದಾರೆ. ಉತ್ಸವದ ಪ್ರಮುಖ ಆಕರ್ಷಣೆಯಾದ ವಿಜಯದಶಮಿ ಮೆರವಣಿಗೆ ಹಾಗೂ ಜಂಬೂ ಸವಾರಿ 21ನೇ ತಾರೀಕು ನಡೆಯಲಿದೆ. ಸಂಜೆ 4:10-4:35 ಒಳಗೆ ಅರಮನೆ ಆವರಣದಲ್ಲಿ ಮುಖ್ಯಮಂತ್ರಿ ಚಾಲನೆ ನೀಡಲಿದ್ದಾರೆ. ಸಂಜೆ ಬನ್ನಿ ಮಂಟಪದಲ್ಲಿ ನಡೆಯುವ ಪಂಜಿನ ಕವಾಯತಿನೊಂದಿಗೆ ನಾಡಹಬ್ಬಕ್ಕೆ ತೆರೆ ಬೀಳಲಿದೆ. ಮೈಸೂರು ದಸರಾ ಅಂಗವಾಗಿ ಇಂದು ಬೆಳಗ್ಗೆ 11:30 ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ದೊರೆತಿದೆ. ಇಂದು ಮಧ್ಯಾಹ್ನ 12:30 ಪುಷ್ಪಮೇಳ ಹಾಗೂ ಸಸ್ಯ ತೋಟದ ಉದ್ಘಾಟನೆ ನಡೆಯಲಿದೆ. ಸಂಜೆ 4:00 ದಸರಾ ಕುಸ್ತಿ ಪಂದ್ಯಾವಳಿ ಆಯೋಜಿತವಾಗಿದ್ದು, ಕನ್ನಡ ಪುಸ್ತಕಗಳ ಮಾರಾಟ ಮೇಳ, ಸಂಜೆ 4:30 ಲಲಿತಕಲೆ ಮತ್ತು ಕರಕುಶಲ ಕಲಾ ಶಿಬಿರ ಹಾಗೂ ಸಂಜೆ 5:00 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ದಸರಾ ಮಹೋತ್ಸವದ ಅಂಗವಾಗಿ ಪುರಾತತ್ವ ಇಲಾಖೆ 16ನೇ ತಾರೀಕು ಪಾರಂಪರಿಕ ಸೈಕಲ್ ಸವಾರಿ ಆಯೋಜಿಸಿದೆ. ಪರ್ವತಾರೋಹಿ ಪ್ರೀತ್ ಅಪ್ಪಯ್ಯ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಸೇವೆ ಮತ್ತು ಸುಶಾಸನದ ದೃಷ್ಟಿಕೋನದಿಂದ ಪ್ರೇರಿತ 2047ರ ವಿಕಸಿತ ಭಾರತದ ಗುರಿ ಸಾಧನೆಗೆ ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಕೇಂದ್ರ ಸರ್ಕಾರ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ 2025ನ್ನು ಉಮ್ಮೀದ್ ಕಾಯ್ದೆ ಎಂದು ಮರುನಾಮಕರಣಗೊಳಿಸಲಾಗಿದೆ. ನೂತನ ಕಾಯ್ದೆ ವಕ್ಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡಿದ್ದ ನಿಬಂಧನೆಯನ್ನು ತೆಗೆದುಹಾಕಿದೆ. ವಕ್ಫ್ ಮಂಡಳಿ ನಿರ್ಧಾರಗಳ ವಿರುದ್ಧ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿಗೆ ಉಮ್ಮೀದ್ ಕಾಯ್ದೆ ಅವಕಾಶ ಕಲ್ಪಿಸಿದೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ ಬೆಳಗಾವಿಯ ಡಾ ನಾಸು ಹರಡೀಕರ್ ಸೇವಾದಳದ ರಾಷ್ಟೀಯ ಅಕಾಡೆಮಿಯಲ್ಲಿ 2 ದಿನಗಳ ಪವಾಡ ರಹಸ್ಯ ಬಯಲು ಶಿಬಿರ ಆಯೋಜಿಸಿದೆ. ಬೆಳಗಾವಿ ವಿಭಾಗದ 10 ಶೈಕ್ಷಣಿಕ ಜಿಲ್ಲೆಗಳಿಂದ 120 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮೂಢನಂಬಿಕೆಗಳ ನಿರ್ಮೂಲನೆಗೆ ಜನಜಾಗೃತಿ ಮೂಡಿಸಲಿದ್ದಾರೆ ಎಂದು ಶಿಬಿರದ ನಿರ್ದೇಶಕ ಡಾ ಹುಲಿಕಲ್ ನಟರಾಜ್ ತಿಳಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪವಾಡ ರಹಸ್ಯ ಬಯಲು ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು.
2: ಮಕ್ಕಳಂಗ ಕ್ಯಾರಿ ಆಗ್ತಾರ, ಯಾಕಂದ್ರೆ ಸಣ್ಣಾಗ ಏನ್ ಕಲಿತಾರ ಅದನ್ನ ಅವ್ರ ಹಂಗೆ ಮುಂದುವರಿಸ್ತಾರ. ನಾವ್ ಮಾಡಿದ ತಪ್ಪನ್ನ ಇವತ್ತು ಸಮಾಜ ಭೋಗಿಸ್ತಾ ಇದೆ. ಇಂತ ಕಾರ್ಯಕ್ರಮ ಮೂಲಕ, ಸಂವಾದ ಮೂಲಕ ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವೊಂದು ಪ್ರಯೋಗ ಮಾಡ್ತಾ ಇದೀವಿ. ಅದಕ್ಕಾಗಿ ಇದು ಕಷ್ಟದ ಕೆಲಸ, ಅದು ಕೂಡ ನಾವ್ ಇನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಿಂತ ನೇತೃತ್ವನ ನೀವೆಲ್ಲ ವಹಿಸಿ ಜಿಲ್ಲೆ ಪರಿವರ್ತನೆ ಮಾಡ್ಲಿಕ್ಕೆ ನೀವು ಬಂದಂತವ್ರು ಇಷ್ಟು ಆದ್ರೆ ಡೆಡಿಕೇಟ್ ಆಗಿ ವರ್ಕ್ ಮಾಡಿದ್ರೆ ಸಮಾಜದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಮೇಲಿದ ಮೇಲೆ ಕಾರ್ಯಕ್ರಮ ಮಾಡೋಣ, ಇಲ್ಲಿ 3 ತಿಂಗಳೊಂದ್ಸಾರಿ ಇಟ್ಟರೆ ಸ್ವಲ್ಪ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜ ಹಂಗೆ ಕ್ಯಾರಿ ಮಾಡ್ತದೆ, ಅದೆಲ್ಲ ಒಂದ್ ಕಡೆ ಡಿಸ್ಕನೆಕ್ಟ್ ಆಗುದು ಬಹಳ ಅವಶ್ಯಕತೆ ಇದೆ. ಹೀಗಾಗಿ ನಾವು ಮುಂದಿನ ಡಿಸೆಂಬರ್ನಲ್ಲಿ ವಿಜ್ಞಾನ ಪರಿಷತ್ ಸಭೆಯನ್ನ ಬೆಳಗಾವಿಯಲ್ಲಿ ಮಾಡ್ತಾ ಇದೀವಿ. ಹೆಚ್ಚು ಶಾಲಾ ಮಕ್ಕಳು ಕೂಡ ಅದರಲ್ಲಿ ಭಾಗವಹಿಸಿದ್ರೆ ಅದು ಅನುಕೂಲ ಆಗ್ತದೆ.
1: ರಾಜ್ಯದ ವನ್ಯಜೀವಿ ಸಫಾರಿಗಳಲ್ಲಿ ಮೊಬೈಲ್ ಫೋನ್ ಬಳಕೆಯನ್ನು ಸಂಪೂರ್ಣ ನಿರ್ಬಂಧಿಸಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ವನ್ಯಜೀವಿ ಕ್ಷೇಮಪಾಲಕ ಕುಮಾರ್ ಪುಷ್ಕರ್ ಆದೇಶಿಸಿದ್ದಾರೆ. ಜ್ಞಾನಪೀಠ ಪುರಸ್ಕೃತ ಡಾ ಕೋಟಾ ಶಿವರಾಮ ಕಾರಂತರ 123ನೇ ಜಯಂತ್ಯುತ್ಸವದಲ್ಲಿ ವೈದೇಹಿ ಕಾವ್ಯನಾಮದ ಸಾಹಿತಿ ಜಾನಕಿ ಶ್ರೀನಿವಾಸಮೂರ್ತಿ ಅವರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಕಾರಂತ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಿದರು. ರಾಮನಗರದಲ್ಲಿ ಗೃಹರಕ್ಷಕರ ಜಿಲ್ಲಾ ಮಟ್ಟದ ಎರಡು ದಿನಗಳ ಕ್ರೀಡಾಕೂಟ ಚನ್ನಪಟ್ಟಣದ ಜಿಲ್ಲಾ ಪೊಲೀಸ್ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ಜರುಗಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸ್ಟುಡಿಯೋ ಸಮಯ 12:06:37. ಇನ್ನು ಮುಂದೆ ಕಾರ್ಯಕ್ರಮ ಕರೆಗೊಂದು ಹಾಡು. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ಭಾನುವಾರ, ಹೀಗಾಗಿ ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕೇವಲ ಮಕ್ಕಳಿಗೆ ಮಾತ್ರ ಅವಕಾಶ ಇರುತ್ತೆ. ತುಂಬ ಜನ ದೊಡ್ಡವರು ನಿರಂತರ ಕರೆ ಮಾಡ್ತಾ ಇದ್ದೀರಿ. ಬೇರೆ ದಿನಗಳಲ್ಲಿ ದೊಡ್ಡವ್ರು ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ತಾ ಇದ್ದೀರಿ. ಇವತ್ತು ಭಾನುವಾರ, ಅದರಲ್ಲೂ ಕೂಡ ದಸರಾ ರಜೆ ಮಕ್ಕಳಿಗಿರುತ್ತೆ. ಹೀಗಾಗಿ ಇವತ್ತಿನ ಕರೆಗೊಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮಾತ್ರ ಅವಕಾಶ ಇರುತ್ತೆ. ದೊಡ್ಡವರು ಕರೆ ಮಾಡದೆ ಮಕ್ಕಳಿಗೆ ಅವಕಾಶ ಮಾಡಿಕೊಡಿ ಅಂತ ವಿವಿಧ ಭಾರತಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದೆ. ಮಕ್ಕಳು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 0802237 0799. ಮತ್ತೊಮ್ಮೆ ಗಮನಿಸಿ ಮಕ್ಕಳೇ, 0802237 0799. ಇನ್ನೊಂದು ಸಂಖ್ಯೆ 0802226 3927. ಮತ್ತೊಮ್ಮೆ 0802226 3927. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮಕ್ಕಳು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಬಹುದು.

0: ಮ್ಯಾಜಿಕ್ ಅಜ್ಜಿ ಚಿತ್ರದ ಹಾಡು ಪ್ರಸಾರ ಆಯಿತು ನಂದಿತ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ. ಚಂದ್ರ ಭಾರ್ಕರ್ ಅವರು ಬರೆದ ಈ ಹಾಡಿಗೆ ಆದಿಯವರ ಸಂಗೀತವಿತ್ತು. ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ರ ಭಾನುವಾರದ ವಿಶೇಷ ಕೇವಲ ಮಕ್ಕಳಿಗೋಸ್ಕರ ಮಾತ್ರ ಅಂತ ಹೇಳಿದ್ವಿ. ಹಲೋ
1: ಹಲೋ ಸರ್.
0: ಹಲೋ, ನಿಮ್ಮ ಹೆಸರು?
1: ಮಧು ಸರ್.
0: ಮಧು, ಅಬ್ಬ ನಿಮ್ಮ ಧ್ವನಿ ಕೂಡ ಬಹಳ ಮಧುರವಾಗಿದೆ ಮಧು ಅವರೇ. ಎಷ್ಟನೇ ಕ್ಲಾಸ್ ನಿಮಗೆ? ಸಿಕ್ಸ್ ಸ್ಟ್ಯಾಂಡರ್ಡ್. ಈಗ ರಜಾನಾ, ದಸರಾ ಹಾಲಿಡೇನಾ?
1: ಇಲ್ಲ ಸರ್, ಇನ್ನೂ ಹಾಲಿಡೇ ಕೊಟ್ಟಿಲ್ಲ ಸರ್.
0: ಓಕೆ, ನಿನ್ನ ಇಷ್ಟದ ಸಬ್ಜೆಕ್ಟ್ ಯಾವುದು?
1: ಗಣಿತ ಎಲ್ಲ ಸರ್.
0: ಓ, ಎಲ್ಲ ಎಲ್ಲ ವಿಷಯನೂ ಇಷ್ಟನಾ? ವಿವಿಧ ಭಾರತಿ ಕೇಳ್ತೀರಾ ನೀವು? ಯಾವ ಕಾರ್ಯಕ್ರಮ ಇಷ್ಟ ನಿಮಗೆ? ಪ್ರೇಮ ಪದನಿ. ಸೊ ರಾತ್ರಿ 10:02 ಹನ್ನೊಂದು ಗಂಟೆವರೆಗೆ ನಿದ್ದೆ ಬಿಟ್ಕೊಂಡು ಕೇಳ್ತೀರಾ? ಹೌದಾ? ಓಕೆ ಮಧು ಅವರೇ, ಯಾವ ಊರು ನಿಮ್ದು? ಓಕೆ, ಹಾನಗಲ್ ತಾಲೂಕು ಅಲ್ವಾ? ಯಾವ ಹಾಡು ನಿಮ್ಗೆ ಕೇಳ್ಬೇಕು ಅನಿಸ್ತಾ ಇದೆ? ಕೃಷ್ಣಂ ಪ್ರಣಯ ಸಖಿ. ಅದರಲ್ಲಿ ಯಾವ ಹಾಡು? ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಇಷ್ಟದ ಹಾಡನ್ನು ನಾವು ಪ್ರಸಾರ ಮಾಡ್ತೀವಿ. ಮಧು ಅವರು ಕರೆ ಮಾಡಿದ್ರು, ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಚಿನ್ನಮ್ಮ ಚಿನ್ನಮ್ಮ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಅವರಿಗೋಸ್ಕರ ಈ ಹಾಡು.

0: ನೀವು ಕೇಳಿದ ಗೀತೆ ಕೃಷ್ಣಂ ಪ್ರಣಯ ಸಖಿ ಚಿತ್ರದಾಗಿತ್ತು. ಕೈಲಾಶ್ ಖೇರ್ ಇಂದು ನಾಗರಾಜ್ ಅವರು ಹಾಡಿದ ಗೀತೆ. ಕವಿರಾಜ್ ಅವರ ರಚನೆಗೆ ಅರ್ಜುನ್ ಜೈನ್ ಅವರ ಸಂಗೀತವಿತ್ತು. ಹಾನಗಲ್ ತಾಲೂಕಿನ ಮಧು ಅವರು ಕರೆ ಮಾಡಿ ಹಾಡನ್ನು ಇಷ್ಟಪಟ್ಟರು. ಮುಂದಿನ ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ
1: ಹಲೋ
0: ಹಲೋ, ನಿಮ್ಮ ಹೆಸರು?
1: ನನ್ನ ಹೆಸರು ಶ್ರಾವಣಿ ಅಂತ ಸರ್.
0: ಶ್ರಾವಣಿ ಅವರಿಗೆ ಎಷ್ಟು ವರ್ಷ?
1: ನನಗೆ 13 ವರ್ಷ.
0: 13 ವರ್ಷ. 6th standard ಆರ್ 7th standard?
1: 7th standard ಸರ್.
0: ಹೌದಾ? ಶ್ರಾವಣಿ ಅವರೇ ಈ ಸಂದರ್ಭದಲ್ಲಿ ಕರೆ ಮಾಡಿದ್ರಿ ವಿವಿಧ ಭಾರತಿಗೆ. ಮೊದ್ಲೇನಾದ್ರೂ ಕರೆ ಮಾಡಿದ್ರ?
1: ಹ್ಞೂ ಸರ್, ಮಾಡಿದ್ದೆ. ನಾನು 3 ವಾರ ಆಯ್ತು ಕರೆ ಮಾಡಿ.
0: ಓಕೆ, 3 ವಾರದ ನಂತರ ಮತ್ತೆ ಕರೆ ಮಾಡಿದ್ದೀರಲ್ವಾ? ವಿವಿಧ ಭಾರತಿಯಲ್ಲಿ ಯಾವ ಕಾರ್ಯಕ್ರಮ ನಿಮಗೆ ತುಂಬಾ ಇಷ್ಟ ಆಗುತ್ತೆ?
1: ನನಗೆ ಇದು ಕಲಾಭಾರತಿ.
0: ಓ, ಕಲಾಭಾರತಿ ಅಲ್ವಾ, ಚಿತ್ರರಂಗದ ನಟ ನಟಿಯರನ್ನು ಕುರಿತಾದಂತ ಕಾರ್ಯಕ್ರಮ ಅಲ್ವಾ?
1: ಹಾಂ ಸರ್.
0: ಈ ಸಂದರ್ಭದಲ್ಲಿ ನಿಮಗೆ ಯಾವ ಹಾಡು ಕೇಳಬೇಕು ಅನಿಸ್ತಾ ಇದೆ?
1: ನನಗೆ ಫಿಲಂ ಉಪಾಸನೆಯಿಂದ ಭಾರತ ಭೂಷಣ ಮಂದಿರ ಸುಂದರಿ ಹಾಡು ಕೇಳಬೇಕು ಸರ್.
0: ಓಕೆ, ಖಂಡಿತವಾಗಿಯೂ ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತೀವಿ. ಶ್ರಾವಣಿ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು?
1: ನಾನು ಬ್ಯಾಂಗ್ಲೋರಿಂದ ವಿಲ್ಸನ್ ಗಾರ್ಡನ್ ಇಂದ ಕರೆ ಮಾಡ್ತಿರೋದು ಸರ್.
0: ಓಕೆ, ವಿಲ್ಸನ್ ಗಾರ್ಡನ್ನ ಶ್ರಾವಣಿ ಅವರಿಗೆ ಧನ್ಯವಾದಗಳು.

0: ಉಪಾಸನೆ ಚಿತ್ರದ ಹಾಡು ಮೂಡಿಬಂತು. ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಈ ಹಾಡು ಪ್ರಸಾರ ಆಯಿತು. ವಿಜಯ ನರಸಿಂಹ ಅವರ ರಚನೆಗೆ ವಿಜಯಭಾಸ್ಕರ್ ಅವರ ಸಂಗೀತವಿತ್ತು. ಶ್ರಾವಣಿಯವರು ವಿಲ್ಸನ್ ಗಾರ್ಡನ್ನಿಂದ ಕರೆ ಮಾಡಿ ಹಾಡನ್ನು ಪ್ರಸಾರ ಮಾಡಿ ಅಂದರು. ಮುಂದಿನ ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ ಹಲೋ, ಮಾತಾಡಿ. ಹೌದಾ? ಓಕೆ. ನಿಮ್ಮ ಹೆಸರು? ನಿಮ್ಮ ಹೆಸರೇನು ಪಾಪು? ಹಲೋ, ನಿಮ್ಮ ಹೆಸರೇನು? ಅಭಿಜ್ಞಾ. ಎಷ್ಟು ವರ್ಷ?
1: ಸೆವೆನ್
0: ಇಯರ್ಸಾ? ಓಕೆ. 7 ವರ್ಷದ ಅಭಿಜ್ಞಾ ಅವರು ನಮಗೆ ಕರೆ ಮಾಡಿದ್ದಾರೆ. ನಿಮ್ಮ ಊರ ಹೆಸರೇನು? ಶೃಂಗೇರಿನಾ? ಶೃಂಗೇರಿಯಿಂದ ಕರೆ ಮಾಡ್ತಿರೋದಾ? ಓಕೆ. ಯಾವ ಗೀತೆ ಬೇಕಂದ್ರೆ ನೀವು?
1: ಸೇವಂತಿಗೆ ಚೆಂಡಿನಂತ ಮುದ್ದುಕೊಳ್ಳಿ.
0: ಓಕೆ, ನೋಡಿ, ನಾ ಆ ಗೀತೆ 1964 ತೆರೆಗಂಡ ಚಿನ್ನದ ಗೊಂಬೆ ಚಿತ್ರದಲ್ವಾ? ನೋಡಿ, ನಾವು ನೀವೆಲ್ಲ ಹುಟ್ಟೇ ಇಲ್ಲ ಅವಾಗ, ಆದರೂ ಆ ಗೀತೆಯನ್ನು ಕೇಳಬೇಕು ಅನ್ಸುತ್ತಲ್ವಾ? ಓಕೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ಖುಷಿ ಆಯಿತು. ಹೀಗೆ ಕರೆ ಮಾಡ್ತಾ ಇರಿ, ವಿವಿಧ ಭಾರತಿ ಕೇಳ್ತಾ ಇರಿ.
1: ಥ್ಯಾಂಕ್ ಯು.
0: ವೆಲ್ಕಮ್.

0: ಎಸ್, ರಾಜಲಕ್ಷ್ಮಿ ಅವರ ಧ್ವನಿಯಲ್ಲಿ ಚಿನ್ನದ ಗೊಂಬೆ ಚಿತ್ರದ ಹಾಡು ಪ್ರಸಾರ ಆಯಿತು. ವಿಜಯ ನರಸಿಂಹ ಅವರ ರಚನೆಗೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿತ್ತು. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಚಿನ್ನರ ಕಲರವ, ಯಾಕಂದರೆ ಮಧು ಶ್ರಾವಣಿ ಅಭಿಜ್ಞ ಅವರು ಕರೆ ಮಾಡಿದ್ರು, ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ರು. ಅವರು ಕೇಳಿದಂಥ ಗೀತೆಗಳು ನಮ್ಮ ಕೇಳುಗರಿಗೆ ಇಷ್ಟ ಆಗಿದೆ ಅಂತ ಸಾಕಷ್ಟು ಜನರು ಸಂದೇಶಗಳನ್ನು ಕಳಿಸ್ಕೊಡ್ತಿದ್ದಾರೆ. ಮುಂದಿನ ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ
1: ಹಲೋ
0: ಹಲೋ, ನಿಮ್ಮ ಹೆಸರು?
1: ನಾನು ಸದ್ಭವಂತ ಪಾಳ್ಯದಿಂದ ಜಯಂತ್ ಸುಬ್ರಹ್ಮಣ್ಯ.
0: ಓ, ನಿಮ್ಮ ಹೆಸರು ಜಯಂತ್ ಸುಬ್ರಹ್ಮಣ್ಯನಾ? ಓಕೆ, ಒಂದು ಹೆಸರು ವಿವಿಧ ಭಾರತಿ.
1: ನಮ್ಮಪ್ಪನ ಹೆಸರು ಸುಬ್ರಹ್ಮಣ್ಯ, ನನ್ನ ಹೆಸರು ಜಯಂತ್.
0: ಓಕೆ, ನೀವು ಸುಬ್ರಹ್ಮಣ್ಯ ಜಯಂತ್ ಅವ್ರ ಮಗನಾ? ಹೌದೌದು, ತುಂಬಾ ವರ್ಷದಿಂದ ರೇಡಿಯೋ ಕೇಳ್ತಾ ಇರ್ತಾರೆ, ಕೇಳೋದ್ರ ಜೊತೆಗೆ ಸಂದೇಶವನ್ನ ಕಳಿಸಿ ಕಾರ್ಯಕ್ರಮವನ್ನ. ಹೌದೌದು, ನೋಡಿ ನಿಮ್ ಡ್ಯಾಡಿ 39 ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ದಾರಲ್ವಾ? ಹೌದು, ನೀವು ಕಾಯಂ ಶ್ರೋತೃಗಳು, ಜೊತೆಗೆ ವಿವಿಧ ಭಾರತಿಯನ್ನ ಅಪಾರವಾಗಿ. ಓಕೆ ಜಯಂತ್, ನಿಮ್ ಜೊತೆ ಮಾತಾಡಿದ ಕೂಡ ಖುಷಿ ಆಯ್ತು. ನೋಡಿ, ನಿಮ್ ಡ್ಯಾಡಿ ಫೋನ್ ಮಾಡಿದಾಗ್ಲೆಲ್ಲ ಸುಬ್ರಹ್ಮಣ್ಯ ಜಯಂತ್, ಸುಬ್ರಹ್ಮಣ್ಯ ಜಯಂತ್ ಅಂತ ನಿಮ್ ಹೆಸರು ಕೂಡ ಅವರು ಸೇರ್ಸ್ಕೊಂಡಿದ್ದಾರೆ ಹೆಸರಲ್ಲಿ ಅಲ್ವಾ? ಬರೇ ಸುಬ್ರಹ್ಮಣ್ಯ ಅನ್ನಲ್ಲ ನೋಡಿ. ಓ, ದೇಶದಲ್ಲಿ ವಿದೇಶ ಇಲ್ವಾ? ದೇಶ ವಿದೇಶಗಳಲ್ಲಿ ನಿಮ್ಮಂತ ಡ್ಯಾಡಿ. ಹೌದಾ? ನೋಡಿ, ನಿಮ್ ಡ್ಯಾಡಿ ಸುಬ್ರಹ್ಮಣ್ಯ ಜಯಂತ್ ಅಂತ ಹೆಸರಿಟ್ಕೊಂಡಿದ್ದಾರೆ, ನೀವ್ ಏನ್ ಮಾಡಿದ್ದೀರಿ, ಜಯಂತ್ ಸುಬ್ರಹ್ಮಣ್ಯ ಅಂತ ಹೆಸರಿಟ್ಕೊಂಡಿದ್ದೀರಲ್ವಾ? ಅಲ್ವಾ? ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ಯಾವ ಹಾಡು ಕೇಳ್ಬೇಕನ್ನಿಸ್ತಾ ಇದೆ?
1: ವಿಜಯದಶಮಿ ಚಿತ್ರದಿಂದ ದಸರಾ ದಸರಾ ಸಾಂಗ್.
0: ಓಕೆ, ನಿಮಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದ.
1: ನಿಮಗೂ ಕೂಡ.
0: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

ಸುದ್ಗುಂಟೆ ಪಾಳ್ಯದ ಜಯಂತ್ ಅವರು ಕರೆ ಮಾಡಿದ್ರು, ವಿಜಯದಶಮಿ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂದರು. ಅವರಿಗಾಗಿ ಈ ಹಾಡು ಪ್ರಸಾರ ಆಯಿತು. ಗೀತೆಗೆ ದನಿಯಾದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸ್ವರ್ಣಲತ್ತ ಮತ್ತು ಸಂಗಡಿಗರು ದೇವ ಅವರ ಸಂಗೀತ, ಆರ್ ಎನ್ ಜಿ ಗೋಪಾಲ್ ಅವರ ರಚನೆ ಈ ಚಿತ್ರಕ್ಕಿತ್ತು. ಮುಂದಿನ ಕಾಲರೊಬ್ಬರು ರೆಡಿ ಇದ್ದಾರೆ. ಹಲೋ, ನಮಸ್ಕಾರ, ಯಾರಿದು? ಸಿದ್ಧಾರ್ಥ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೌದಾ, ಯಾವ ಜಿಲ್ಲೆ ಅದು? ಓ, ದಾವಣಗೆರೆ ಜಿಲ್ಲೆಯ ಸಿದ್ಧಾರ್ಥ್ ಅವರು ಕರೆ ಮಾಡಿದ್ದಾರೆ. ಯಾವ ಹಾಡು ಕೇಳ್ಬೇಕನ್ಸ್ತಾ ಇದೆ? ಒಬ್ಬ ಬಾಸು ಖರಾಬು. ಓಕೆ, ಬಾಸು ಖರಾಬು. ಯಾವ ಚಿತ್ರದ ಗೀತೆ ಗೊತ್ತಾ ಇದು? ಪಗರ್. ಓಕೆ, ಖರಾಬ್ ಅಂದ್ರೆ ಏನಂತ ಗೊತ್ತಾ? ಖರಾಬು, ಬಾಸು ಖರಾಬು. ಖರಾಬ್ ಅಂದ್ರೆ ಏನು ಗೊತ್ತಾ ಸಿದ್ಧಾರ್ಥ್? ಖರಾಬ್ ಅಂದ್ರೆ ಗೊತ್ತಾ? ಎಷ್ಟನೇ ಕ್ಲಾಸ್ ನಿನಗೆ? ಓಕೆ, ಸೆಕೆಂಡ್ ಸ್ಟ್ಯಾಂಡರ್ಡ್. ಬಾ, ಖರಾಬ್ ಅಂದ್ರೆ ಕೆಟ್ಟದ್ದು, ಹಾಳಾದದ್ದು, ದುಷ್ಟ ಅಂತ. ಓಕೆನಾ?

ಚಂದನ್ ಶೆಟ್ಟಿ ಮತ್ತು ಸಂಗಡಿಗರು ಹಾಡಿದ ಪೊಗರು ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಈ ಹಾಡನ್ನು ಬರೆದು ಸಂಗೀತ ನೀಡಿದ್ದು ಚಂದನ್ ಶೆಟ್ಟಿ ಅವರು. ಕೇಳುಗರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 12:28:20. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮ ಕೇವಲ ಮಕ್ಕಳಿಗಾಗಿ ಮಾತ್ರ ಅಂತ ಹೇಳಿದ್ವಿ. ಸಾಕಷ್ಟು ಜನ ನಮ್ಮ ಪ್ರೀತಿಯ ಮಕ್ಕಳು ಕರೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ನಮ್ಮ ಸಂಖ್ಯೆಯನ್ನು ಗಮನಿಸಿ, 0802223799. ಇನ್ನೊಂದು ಸಂಖ್ಯೆ 0802226397.

0: ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ನಾನು ನನ್ನ ಕನಸು ಚಿತ್ರದ ಹಾಡು ಮುಡಿಬಂತು ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಹಲೋ
1: ಹಲೋ
0: ಹಲೋ, ನಿಮ್ಮ ಹೆಸರು? ನಿಮ್ಮ ಹೆಸರೇನು? ನಿಮ್ಮ ಹೆಸರು? ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ನಿಮ್ಮ ಹೆಸರು?
1: ನಂದಿತಾ.
0: ನಂದಿತಾ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಳಗಾಡಿ. ಯಾವ ಜಿಲ್ಲೆ? ಬೆಳಗಾಡಿ. ಓಕೆ, ಯಾವ ಜಿಲ್ಲೆ? ರಾಯಚೂರಿನ ನಂದಿತಾ. ಓ, ಮೈಸೂರಾ? ಓಕೆ ಓಕೆ ಓಕೆ. ವಿವಿಧ ಭಾರತಿ ಕೇಳ್ತೀರಾ? ಬೆಂಗಳೂರು ವಿವಿಧ ಭಾರತಿ ಕೇಳ್ತೀರಾ? ಕೇಳ್ತಾನೆ ಇರ್ತೀರಾ? ಯಾವ ಕಾರ್ಯಕ್ರಮ ಇಷ್ಟ ಆಗತ್ತೆ ನಿಮಗೆ? ಓ, ವಿವಿಧ ಭಾರತೀಯ ಪ್ರತಿಯೊಂದು ಕಾರ್ಯಕ್ರಮಗಳು ನಮ್ಮ ನಂದಿತಾ ಅವರಿಗೆ ಖುಷಿ ಕೊಡ್ತವೆ ಅಲ್ವಾ? ದಸರಾ ಹಬ್ಬ ಆರಂಭವಾಗಿದೆಯಾ ನಿಮ್ಮಲ್ಲಿ? ರಜಾನ? ಈಗ ಎಲ್ಲಿವರೆಗೆ ರಜಾ ಇದೆ? ಓ, ಅಕ್ಟೋಬರ್ 22ರವರೆಗೆ ರಜಾ ಅಲ್ವಾ? ವಿವಿಧ ಭಾರತಿ ಕೇಳ್ತಾ ಕರೆ ಮಾಡ್ತಾ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಬೇಕು ಅಂದ್ಕೊಂಡಿದ್ದೀರಲ್ವಾ? ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಯಾವ ಹಾಡು ಕೇಳಬೇಕು ನಿಮಗೆ? ಸಾಂಗ್ ಹೆಸರು ಯಾವ ಸಾಂಗ್ ಕೇಳ್ಬೇಕು ಅನಿಸ್ತಾ ಇದೆ? ಓಕೆ, ಪುನೀತ್ ರಾಜ್ಕುಮಾರ್ ಅವರಲ್ವಾ? ಅಪ್ಪು ಅವರ ಅಭಿನಯದ ಯಾವ ಗೀತೆಯನ್ನಾದರೂ ಹಾಕಿ ಅಂತಿದ್ದೀರಲ್ವಾ? ಖಂಡಿತವಾಗಿಯೂ ನಿಮ್ಮ ಇಷ್ಟದ ಹಾಡನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್.

0: ನಂದಿತ್ ಅವರು ಬೆಳಗಾಡಿಯಿಂದ ಕರೆ ಮಾಡಿ ಯುವರತ್ನ ಚಿತ್ರದ ಹಾಡನ್ನು ಇಷ್ಟಪಟ್ಟರು. ಅರ್ಮಾನ್ ಮಲ್ಲಿಕ್, ಶ್ರೇಯ ಘೋಷಾಲ್ ಅವರು ಹಾಡಿದ ಗೀತೆ, ಗೌಸ್ಪೀರ್ ಅವರ ರಚನೆ, SS ತಮ್ಮನ್ ಅವರ ಸಂಗೀತ ಈ ಗೀತೆಗಿತ್ತು. ಸ್ಟುಡಿಯೋ ಸಮಯ 12:51:30. ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇವತ್ತು ಭಾನುವಾರ, ಹೀಗಾಗಿ ಮಕ್ಕಳು ಕರೆ ಮಾಡ್ತಾ ಇದ್ದಾರೆ. ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ನಿಮ್ಮ ಹೆಸರು?
1: ನನ್ನ ಹೆಸರು ರುಹಿಕಾ.
0: ಓಕೆ ರುಹಿಕಾ ಅವರು, ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಬೆಂಗಳೂರಿಂದ.
0: ಬೆಂಗಳೂರಲ್ಲಿ ಯಾವ ಏರಿಯಾ?
1: ಭರತ್ ನಗರ.
0: ಹೌದಾ, ಎಷ್ಟು ವರ್ಷ ನಿಮಗೆ?
1: ನನಗೆ 8 ವರ್ಷ.
0: 8 ವರ್ಷದ ರುಹಿಕಾ. ಓಕೆ, ಯಾವ ಗೀತೆ ಕೇಳಬೇಕು ಅನಿಸ್ತಾ ಇದೆ ನಿಮಗೆ?
1: ಸರಿ,
0: ಯಾವ ಹಾಡು ಕೇಳಬೇಕು ಅನ್ಕೊಂಡಿದ್ದೀರಿ?
1: ಚಪ್ಪಾಳೆ ಚಪ್ಪಾಳೆ ಸಾಂಗ್.
0: ಓಕೆ, ಚಪ್ಪಾಳೆ ಚಪ್ಪಾಳೆ ಅಲ್ವಾ?
1: ಹೌದು.
0: ಕರೆ ಮಾಡಿದ್ದಕ್ಕೆ ನಿಮಗೂ ಸಹ ನಮ್ಮ ಕಡೆಯಿಂದ ಚಪ್ಪಾಳೆ ಚಪ್ಪಾಳೆ.
1: ಥ್ಯಾಂಕ್ ಯು.
0: ವೆಲ್ಕಮ್.

0: ಚಪ್ಪಾಳೆ ಚಿತ್ರದ ಹಾಡು ಪ್ರಸಾರ ಆಯಿತು. ಕವಿರಾಜ್ ಅವರ ರಚನೆಗೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿತ್ತು. ಹಲೋ ಹಲೋ
1: ಹಲೋ,
0: ನಿಮ್ಮ ಹೆಸರು?
1: ಅಕ್ಷಯ್ ಕುಮಾರ್.
0: ಅಕ್ಷಯ್ ಕುಮಾರ್, ಎಲ್ಲಿಂದ ಮಾತಾಡ್ತಿರೋದು? ಹೌದಾ, ಯಾವ ಜಿಲ್ಲೆ?
1: ಕೊಪ್ಪಳ ಜಿಲ್ಲೆ.
0: ಕೊಪ್ಪಳ ಜಿಲ್ಲೆಯ ಅಕ್ಷಯ್ ಕುಮಾರ್, ಯಾವ ಹಾಡು ಕೇಳಬೇಕು ಅನ್ಕೊಂಡಿದ್ದೀರಿ ಈಗ? ಯಜಮಾನ ಚಿತ್ರದ ಹಾಡು. ಓಕೆ, ಯಾವ ಗೀತೆ? ನಮ್ಮ ಮನೆಯಲ್ಲಿ ದಿನವೂ ಬೆಳಗು ಅಲ್ವಾ. ಖುಷಿ ಆಯ್ತು ಅಕ್ಷಯ್ ಕುಮಾರ್ ನಿಮ್ ಜೊತೆ ಮಾತಾಡಿದಕ್ಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 1 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಚೆನ್ನೈನಲ್ಲಿ ಇಂದು 13,000 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದರು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸ್ವಾತಂತ್ರ್ಯ ಹೋರಾಟಗಾರ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಜಯಂತಿಯ ಸಂದರ್ಭದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರ ಸಚಿವರುಗಳಾದಂತಹ ಅಮಿತ್ ಶಾ, ರಾಜನಾಥ್ ಸಿಂಗ್, ವಿ ಸೋಮಣ್ಣ ಗೌರವ ನಮನ ಸಲ್ಲಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವಕ್ಕೆ ಇಂದು ವಿದ್ಯುಕ್ತ ಚಾಲನೆ ದೊರೆತಿದೆ. ಚಾಮುಂಡಿ ಬೆಟ್ಟದಲ್ಲಿ ನಾಡ ಅಧಿದೇವತೆ ಚಾಮುಂಡೇಶ್ವರಿ ದೇವಿ ಮೂರ್ತಿಗೆ ಕೊಪ್ಪಳದ ಗವಿಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಪುಷ್ಪಾರ್ಚನೆ ಸಲ್ಲಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವರು ಹಾಗೆ ಗಣ್ಯರು ಪುಷ್ಪಾರ್ಚನೆ ಮಾಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನವರಾತ್ರಿ ಆಚರಣೆ ಆರಂಭವಾಗಿದೆ. ದಸರಾ ಅಂಗವಾಗಿ ಜಿಲ್ಲೆಯ ವಿವಿಧ ಶಕ್ತಿ ದೇಗುಲಗಳ ಆಲಯದಲ್ಲಿ ವಿಶೇಷ ಅಲಂಕಾರ, ಪೂಜೆ ಮತ್ತು ಪ್ರಾರ್ಥನೆಗಳು ಜರುಗುತ್ತಿವೆ. ದೇವಾಲಯ ನವರಾತ್ರಿ ಉತ್ಸವಕ್ಕಾಗಿ ಸಂಪೂರ್ಣವಾಗಿ ಸಜ್ಜುಗೊಂಡಿದ್ದು ದೀಪಾಲಂಕಾರ, ತಳಿರು ತೋರಣಗಳಿಂದ ಅಲಂಕೃತಗೊಂಡಿದ್ದು ಬೆಳಗಿನಿಂದಲೂ ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆಯುತ್ತಿದ್ದಾರೆ. ಕೇರಳ, ಮಾಹೆ, ಲಕ್ಷದ್ವೀಪ, ತಮಿಳುನಾಡು, ಪುದುಚೇರಿ, ಕಾರೈಕಲ್ಗಳಲ್ಲಿ ಮಂಗಳವಾರದವರೆಗೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕದ ಕರಾವಳಿಯ ಕೆಲವೆಡೆ ತೇವಾಂಶಭರಿತ ತಾಪಮಾನ ಇರಲಿದೆ. ವಿಜಯವಾಡದ ಮುಲಪಾಡು ಡಾ ಗೋಕರಾಜು ಕ್ರೀಡಾಂಗಣದಲ್ಲಿ ಇಂದು ಆರಂಭವಾದಂತಹ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ಆಂಧ್ರ ತಂಡದ ವಿರುದ್ದ ಟಾಸ್ ಗೆದ್ದಿರುವಂತಹ ಕರ್ನಾಟಕ ಇತ್ತೀಚಿನ ವರದಿಯ ಪ್ರಕಾರ 4 ವಿಕೆಟ್ನಷ್ಟಕ್ಕೆ 118 ರನ್ ಗಳಿಸಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳು. ಸಿಂಹ ಹಾಕಿದ ಹೆಜ್ಜೆ ಚಿತ್ರದ ಹಾಡು ಮೂಡಿ ಬರ್ತಾ ಇದೆ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೋಹನ್ ಮಲೆಯಮಾರುತ ಅವರ ರಚನೆ ಇದು. ಆರ್ ಹರಿಬಾಬು ಅವರು ಈ ಹಾಡಿಗೆ ಸಂಗೀತ ನೀಡಿದ್ದಾರೆ.

0: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
1: ಈ ಸಿನಿಮಾ ರಂಗಕ್ಕೆ ಹೋದ್ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು.
0: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
2: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
0: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಚೆನ್ನೈನಲ್ಲಿ 13,000 ಕೋಟಿಯ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಇಂದಿನಿಂದ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ, ಗವಿಸಿದ್ದೇಶ್ವರ ಸ್ವಾಮೀಜಿಗಳಿಂದ ಉದ್ಘಾಟನೆ. ನವರಾತ್ರಿಗೆ ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಹಲವು ಗಣ್ಯರಿಂದ ಶುಭಾಶಯ. ಭಾರತ ವೆಸ್ಟ್ ಇಂಡೀಸ್ ಟಿ20 ಕ್ರಿಕೆಟ್ ಸರಣಿ, ಇಂದೋರ್ನಲ್ಲಿ ಇಂದು 3ನೇ ಪಂದ್ಯ. ವಾರ್ತೆಗಳ ವಿವರ. ತಮಿಳುನಾಡು ಭೇಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚೆನ್ನೈನಲ್ಲಿಂದು 13,000 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಚೆನ್ನೈ ಮೆಟ್ರೋ ರೈಲು ಯೋಜನೆಯ ರೈಲು ಸೇವೆಗೆ ಪ್ರಧಾನಿ ಹಸಿರು ನಿಶಾನೆ ತೋರಿದರು. ಇದೇ ಸಂದರ್ಭದಲ್ಲಿ ಅವರು ಪೋರೂರು ಬೈಪಾಸ್ ನಿಲ್ದಾಣದಿಂದ ಪೂನಮಲ್ಲಿ ಬೈಪಾಸ್ ನಿಲ್ದಾಣದವರೆಗೆ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿ ಬಳಿಕ ಹಿಂದಿರುಗಿದರು. ಪೂನಮಲ್ಲಿ ಪೋರೂರು ಮಾರ್ಗದಲ್ಲಿ 3.7 ಕಿಲೋಮೀಟರ್ ಉದ್ದದ ವಿಶಿಷ್ಟ ದ್ವಿಮಹಡಿ ರಚನೆ ನಿರ್ಮಿಸಲಾಗಿದ್ದು, ಚಾಲಕರಹಿತ ರೈಲು ಸಂಚಾರಕ್ಕೆ ಅನುಕೂಲವಾಗುವ ಸುಧಾರಿತ ಸಂಕೇತ ವ್ಯವಸ್ಥೆಯನ್ನು ಅಳವಡಿಸಲಾಗಿತ್ತು. ಇದಲ್ಲದೆ 5 ಅಮೃತ್ ರೈಲು ನಿಲ್ದಾಣಗಳು ಸೇರಿದಂತೆ 750 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಪ್ರಧಾನಿ ರಾಷ್ಟಕ್ಕೆ ಸಮರ್ಪಿಸಿದ್ದು, ಕೆಲವು ಯೋಜನೆಗಳನ್ನು ಉದ್ಘಾಟಿಸಿದರು. ಈ ವೇಳೆ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ತಮಿಳುನಾಡು ಉಪಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. 416ನೇ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಕೊಪ್ಪಳ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಬೆಳಿಗ್ಗೆ 11:50 ಮಧ್ಯಾಹ್ನ 12:13 ನಡುವಿನ ಶುಭ ಧನುರ್ ಲಗ್ನದಲ್ಲಿ ಚಾಮುಂಡೇಶ್ವರಿ ದೇವಿಯ ಅಗ್ರಪೂಜೆ ನೆರವೇರಿಸುವ ಮೂಲಕ ಉತ್ಸವವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಂಪತಿ ಪೂಜೆ ಸಲ್ಲಿಸಿದರು. ಈ ವೇಳೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವ ಸಂಪುಟದ ಹಲವು ಸಚಿವರು, ಶಾಸಕರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ವೇಳೆ ಸಾರ್ವಜನಿಕರಿಗೆ ನಿರ್ಬಂಧ ವಿಧಿಸಲಾಗಿತ್ತು. ಮಧ್ಯಾಹ್ನದ ಬಳಿಕ ಸಾರ್ವಜನಿಕರಿಗೆ ಎಂದಿನಂತೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ದಸರಾ ಹಿನ್ನೆಲೆ ಅರಮನೆಯಲ್ಲಿ ಯದುವೀರ್ ಒಡೆಯರ್ ಅವರಿಂದ ಖಾಸಗಿ ದರ್ಬಾರ್ ಸಹ ಇಂದು ಆರಂಭಗೊಂಡಿದೆ. ಇನ್ನು ದಸರಾ ಭದ್ರತೆಗೆ 6,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದ್ದು, 5,161 ಸಿವಿಲ್ ಹಾಗೂ ಸಂಚಾರಿ ಪೊಲೀಸರು, 33 ಕೆಎಸ್ಆರ್ಪಿ ತುಕಡಿ, 25 ಕಾರ್ ಮತ್ತು ಡಿಎಆರ್ ತುಕಡಿ, 24 ಎಎಸ್ಸಿ ತುಕಡಿ ಮತ್ತು 1,500 ಹೋಂಗಾರ್ಡ್ಗಳನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಸಿಸಿಟಿವಿಗಳ ಮೂಲಕ ಎಲ್ಲೆಡೆ ಕಣ್ಗಾವಲು ಇಡಲಾಗಿದೆ. ಸಾಂಸ್ಕೃತಿಕ ನಗರಿಯ ಪ್ರಮುಖ ರಸ್ತೆಗಳು ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದು, ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರ ಮನ ಸೆಳೆಯುತ್ತಿದೆ. ದುರ್ಗಾದೇವಿಯ ಆರಾಧನೆಯ 9 ದಿನಗಳ ನವರಾತ್ರಿ ಉತ್ಸವವು ದೇಶದಾದ್ಯಂತ ಇಂದು ಧಾರ್ಮಿಕ ಶ್ರದ್ಧೆ ಮತ್ತು ಸಂಭ್ರಮದಿಂದ ಆರಂಭವಾಗುತ್ತಿದೆ. ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾದೇವಿಯ 9 ರೂಪಗಳನ್ನು ಪೂಜಿಸಲಾಗುತ್ತದೆ. ಮೊದಲ ದಿನದಂದು ದುರ್ಗಾದೇವಿಯನ್ನು ಶೈಲಪುತ್ರಿ ದೇವಿಯ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಶೈಲಪುತ್ರಿ ದೇವಿಯು ಶಕ್ತಿ, ಸ್ಥಿರತೆ ಹಾಗೂ ಹೊಸ ಆರಂಭಗಳ ಸಂಕೇತವಾಗಿದ್ದಾಳೆ. ನವರಾತ್ರಿಯ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟ್ರಪತಿ, ಜಗದಂಬೆಯ ಕೃಪೆಯಿಂದ ಬಲಿಷ್ಠ, ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸಂಕಲ್ಪವನ್ನು ಸರ್ಕಾರ ಈಡೇರಿಸಲಿ ಎಂಬ ಆಶಯ ವ್ಯಕ್ತಪಡಿಸಿದ್ದಾರೆ. ಮಾತೆ ಜಗದಂಬಾ ಅವರ ಆಶೀರ್ವಾದವು ಎಲ್ಲರಿಗೂ ಸಂತೋಷ, ಶಾಂತಿ, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಕರುಣಿಸಲು ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪ್ರಾರ್ಥಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟಗಾರ, ಸಮಾಜವಾದಿ ನಾಯಕ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳ ಪ್ರತಿಪಾದಕರಾದ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಜನ್ಮ ವಾರ್ಷಿಕೋತ್ಸವ ಇಂದು. 1902 ಅಕ್ಟೋಬರ್ 11 ಬಿಹಾರದ ಸಿತಾಬ್ದಿಯಾರ ಗ್ರಾಮದಲ್ಲಿ ಜನಿಸಿದ ಜಯಪ್ರಕಾಶ್ ನಾರಾಯಣ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. 1979 ಅಕ್ಟೋಬರ್ 8 ಅವರು ನಿಧನರಾದರು. ಅವರ ಜನ್ಮದಿನದಂದು ದೇಶವು ಅವರ ಸೇವೆ ಮತ್ತು ಆದರ್ಶಗಳನ್ನು ಸ್ಮರಿಸುತ್ತದೆ. ಪ್ರಧಾನಿ

0: ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಜಯಪ್ರಕಾಶ್ ನಾರಾಯಣ್ ಜನ್ಮದಿನದ ಅಂಗವಾಗಿ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಜಯಪ್ರಕಾಶ್ ನಾರಾಯಣ್ ಅವರ ಕರೆ ಪೀಳಿಗೆಗಳನ್ನು ಮೀರಿ ಜನರಿಗೆ ಸ್ಫೂರ್ತಿ ನೀಡಿದ್ದು ಸಾರ್ವಜನಿಕ ಜೀವನವನ್ನು ರಾಷ್ಟ್ರದ ಪುನರುತ್ಥಾನದ ಸಾಧನವಾಗಿ ಕಾಣುವಂತೆ ಪ್ರೇರೇಪಿಸಿದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯೇ ದೇಶಸೇವೆ ಎಂಬ ಮನೋಭಾವದೊಂದಿಗೆ ನಾಗರಿಕರ ಅಭ್ಯುದಯಕ್ಕೆ ಬದ್ಧತೆಯಿಂದ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಉತ್ತಮ ಆಡಳಿತದ ಮುನ್ನೋಟದೊಂದಿಗೆ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ಹಲವು ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 ಕುರಿತ ಒಂದು ವರದಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 November 11, 2022 ತೆರೆಯಲಾಯಿತು ಮತ್ತು ಬೆಂಗಳೂರಿನ ವಾರ್ಷಿಕ ಪ್ರಯಾಣಿಕರ ಸಾಮರ್ಥ್ಯವನ್ನು ಸುಮಾರು 2.5 ಕೋಟಿಯಿಂದ 5-6 ಕೋಟಿಗೆ ದ್ವಿಗುಣಗೊಳಿಸಿತು. 10,000 ಚದರ ಮೀಟರ್ಗಿಂತ ಹೆಚ್ಚು ಹಸಿರು ಗೋಡೆಗಳು, ನೇತಾಡುವ ಉದ್ಯಾನಗಳು ಮತ್ತು ಹೊರಾಂಗಣ ಉದ್ಯಾನಗಳು, 100% ನವೀಕರಿಸಬಹುದಾದ ಇಂಧನದಿಂದ ಚಲಿಸುವ ಕ್ಯಾಂಪಸ್ ಅನ್ನು ಸುತ್ತುವರೆದಿವೆ. ಟರ್ಮಿನಲ್ ಪಕ್ಕದಲ್ಲಿ 1537 ಬೆಂಗಳೂರಿನ ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡ ಅವರ 108 ಅಡಿ ಎತ್ತರದ ಬೃಹತ್ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಇದು ಅವರ ಅತಿ ಎತ್ತರದ ಕಂಚಿನ ಪ್ರತಿಮೆಯಾಗಿದ್ದು ಅವರ ಕೈಯಲ್ಲಿರುವ ಕತ್ತಿ ಸುಮಾರು 4 ಟನ್ ತೂಕವಿದೆ. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಇಂದಿಗೆ 1 ವರ್ಷ ಪೂರೈಸಿದೆ. ದೇಶಾದ್ಯಂತ 100 ಮಹತ್ವಾಕಾಂಕ್ಷೆಯ ಕೃಷಿ ಜಿಲ್ಲೆಗಳಲ್ಲಿ ಕೃಷಿಯನ್ನು ಬಲಪಡಿಸಲು ಕಳೆದ ವರ್ಷ ಇದೇ ದಿನ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿತ್ತು. ಜಿಲ್ಲೆಯ ನಿರ್ದಿಷ್ಟ ಕೃಷಿ ಅಗತ್ಯಗಳನ್ನು ಪೂರೈಸಲು ರಾಜ್ಯ ಯೋಜನೆಗಳು ಮತ್ತು ಖಾಸಗಿ ವಲಯದ ಭಾಗವಹಿಸುವಿಕೆಯೊಂದಿಗೆ 11 ಸಚಿವಾಲಯಗಳು ಮತ್ತು ಇಲಾಖೆಗಳಲ್ಲಿ 36 ಕೇಂದ್ರ ಯೋಜನೆಗಳನ್ನು ಈ ಯೋಜನೆಯು ಒಟ್ಟುಗೂಡಿಸಿದೆ. ಇಂದು ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3ನೇ T20 ಅಂತಾರಾಷ್ಟೀಯ ಕ್ರಿಕೆಟ್ ನಡೆಯಲಿದೆ. ಪಂದ್ಯವು ಭಾರತೀಯ ಕಾಲಮಾನ 7:00 ಪ್ರಾರಂಭವಾಗಲಿದೆ. ರಾಂಚಿಯಲ್ಲಿ ಶುಕ್ರವಾರ ಸಂಜೆ ನಡೆದ 2ನೇ T20 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ 6 ವಿಕೆಟ್ಗಳಿಂದ ಭಾರತವನ್ನು ಸೋಲಿಸಿದ ನಂತರ 5 ಪಂದ್ಯಗಳ ಸರಣಿ 1-1 ಸಮಬಲಗೊಂಡಿದೆ. ವೆಸ್ಟ್ ಇಂಡೀಸ್ ನಾಯಕ ಶಾಯ್ ಹೋಪ್ 45 ಎಸೆತಗಳಲ್ಲಿ 102 ರನ್ ಗಳಿಸಿದರೆ ಶೆರ್ಫೋನ್ ರುದರ್ಫೋರ್ಡ್ 37 ಎಸೆತಗಳಲ್ಲಿ 84 ರನ್ ಗಳಿಸಿದರು. ಅವರ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಹೋಪ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದರು. ಇದಕ್ಕೂ ಮುನ್ನ ಭಾರತ ತನ್ನ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 249 ರನ್ ಗಳಿಸಿತು. ಚೀನಾದಲ್ಲಿ ನಡೆಯಲಿರುವ 2027 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಅರ್ಹತಾ ಪಂದ್ಯ ಇಂದು ಮಲೇಷ್ಯಾದ ಎಂಪಿ ಸಲಯಾಂಗ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ನಿರ್ಣಾಯಕ ಇ ಗುಂಪಿನ ಪಂದ್ಯದಲ್ಲಿ ಭಾರತ ಮಹಿಳಾ ಫುಟ್ಬಾಲ್ ತಂಡ ಆತಿಥೇಯ ಮಲೇಷ್ಯಾವನ್ನು ಎದುರಿಸಲಿದೆ. ಪಂದ್ಯದಲ್ಲಿ ಡ್ರಾ ಸಾಧಿಸಿದರೂ ಭಾರತಕ್ಕೆ ಅರ್ಹತೆ ಸಿಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಚೆನ್ನೈನಲ್ಲಿ 13,000 ಕೋಟಿಯ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಇಂದಿನಿಂದ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ, ಗವಿಸಿದ್ದೇಶ್ವರ ಸ್ವಾಮೀಜಿಗಳಿಂದ ಉದ್ಘಾಟನೆ. ನವರಾತ್ರಿಗೆ ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಹಲವು ಗಣ್ಯರಿಂದ ಶುಭಾಶಯ. ಮತ್ತು ಭಾರತ ವೆಸ್ಟ್ ಇಂಡೀಸ್ T20 ಕ್ರಿಕೆಟ್ ಸರಣಿ, ಇಂದೋರ್ನಲ್ಲಿ ಇಂದು 3ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಅಪರಾಹ್ನ 2:30 ಕ್ಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸುಂತಿಯೋ ಕಮಾಲ್ ಹೀ ಹೋ ಗಯಾ.
2: ಕ್ಯಾ ಹೋ ಗಯಾ ಐಸಾ?
1: ಸಿಲಿಂಡರ್ ಆನೆ ಮೇ ದೇರಿ ಹೋ ರಹಿ ಥಿ ನಾ, ದೇಖೋ ಆಜ್ ಆ ಗಯಾ.
2: ಯೇ ಕಮಾಲ್ ಕೈಸೆ ಹೋ ಗಯಾ?
1: ಮೇರೆ www.pgportal.gov.in ಪರ್ ಜಾಕರ್ ಅಪ್ನಿ ಕಂಪ್ಲೇಂಟ್ ಕೋ ಬೋಲ್ ಕರ್ ದರ್ಜ್ ಕಿಯಾ ಔರ್ ದೇಖೋ ತುರಂತ ಆಕ್ಷನ್ ಹುವಾ.
2: ಯೇ ತೋ ಬಹುತ್ ಬಡಿಯಾ ಪೋರ್ಟಲ್ ಹೈ.
1: 22 ಭಾರತೀಯ ಭಾಷಾಓ ಮೇ ಆಪ್ ಅಪ್ನಿ ಶಿಕಾಯತ್ ದರ್ಜ್ ಕರಾಯೆ, ಅಪ್ನಿ ಸಮಸ್ಯಾ ಕಾ ಸಮಾಧಾನ ಔರ್ ಪ್ರಾಥಮಿಕತಾ ಕಾ ಅನುಭವ ಪಾಯೆ, ಜೈಸೆ ಹಮ್ನೆ ಪಾಯಾ. ಸಾರಿ ಶಿಕಾಯತೋ ಕಾ ಸಮಾಧಾನ ಸಿಪಿ ಗ್ರಾಮ್ಸ್ ಕಿ ಸಮಾಧಾನ ದೀದಿ.
3: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಇನ್ನು ಮುಂದೆ ಕಾರ್ಯಕ್ರಮ ಸಂದೇಶ ನಮಗೆ, ಸಂಗೀತ ನಿಮಗೆ. ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳು. ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬೇಕು ಅನಿಸಿದ್ರೆ ನೀವು ನಮಗೆ ವಾಟ್ಸಪ್ ಸಂದೇಶಗಳನ್ನು ರವಾನಿಸಬಹುದು. ನಿಮ್ಮ ಇಷ್ಟದ ಹಾಡುಗಳನ್ನು ಕಳುಹಿಸಬೇಕಾದ ನಮ್ಮ ಸಂಖ್ಯೆ 9483091029. ಕಾರ್ಯಕ್ರಮದ ಮೊದಲಿಗೆ ಪ್ರಸಾರ ಆಗ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ದೇವರ ಕಣ್ಣು ಚಿತ್ರದ ಹಾಡು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಅವರ ರಚನೆಗೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ. ಹಾಡನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಸ್ವಾತಿ ಭಟ್, ವಿದ್ಯಾಭಟ್, ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ.

ದುರ್ಗೆ ಚಿತ್ರದ ಹಾಡು ಪ್ರಸಾರ ಆಗ್ತಾ ಇದೆ. ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ ಗೀತೆ ಇದು. ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ ಅವರು. ಹಾಡನ್ನು ಪ್ರಸಾರ ಮಾಡಿ ಅಂತ ಸಂದೇಶ ರವಾನಿಸಿದ್ದಾರೆ ಕಿರಣ್ ಅವರು ದೇವರ ಚಿಕ್ಕನಹಳ್ಳಿಯಿಂದ. ಶಿವಾ

ಕಲ್ಲುವೀಣೆ ನುಡಿಯಿತು, ಚಿತ್ರದ ಹಾಡು ಪ್ರಸಾರ ಆಯಿತು. ಬೆಂಗಳೂರು ಲತಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಎಂ ರಂಗರಾವ್ ಅವರ ಸಂಗೀತ ಈ ಹಾಡಿಗಿತ್ತು. ಗೀತೆಯ ರಚನೆ ವಿಜಯ ನರಸಿಂಹ ಅವರು. ಪ್ರಸಾರಕ್ಕಾಗಿ ಸಂದೇಶ ಕಳಿಸಿದ್ದು ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿಯವರು.

ಬೇಬಿ ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲಿ ಜಗಮೆಚ್ಚಿದ ಮಗ ಚಿತ್ರದ ಹಾಡು ಪ್ರಸಾರ ಆಯಿತು. ಹುಣಸೂರು ಕೃಷ್ಣಮೂರ್ತಿಯವರು ಬರೆದ ಹಾಡು ಇದು. ಸತ್ಯಂ ಅವರ ಸಂಗೀತ ಈ ಹಾಡಿಗಿತ್ತು. ಪ್ರಸಾರಕ್ಕಾಗಿ ಕೋರಿಕೆ ಸಲ್ಲಿಸಿದ್ದು ಸೌಭಾಗ್ಯವರು ರಾಜಾನು ಕುಂಟೆಯಿಂದ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದ ಶ್ರೀಶೈಲ ತೇಲಿ, ಆದಿತ್ಯ ಮತ್ತು ಶಿವಲೀಲ ಅವರು ಕೇಳ್ತಿದ್ದಾರೆ ರಥಸಪ್ತಮಿ ಚಿತ್ರದ ಹಾಡನ್ನು. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಹಾಡಿಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ರಚನೆ ಚಿ ಉದಯಶಂಕರ.

ಚಂದ್ರ ಚಕೋರಿ ಚಿತ್ರದ ಹಾಡು ಪ್ರಸಾರ ಆಯಿತು. ಎಸ್ ಎ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿದ ಗೀತೆ ಇದು. ಎಸ್ ನಾರಾಯಣ ಅವರ ರಚನೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿತ್ತು. ಸ್ಟುಡಿಯೋ ಸಮಯ 1:53. ಕೇಳ್ತಾ ಇದ್ದೀರಾ ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮವನ್ನು. ಸಾಕಷ್ಟು ಜನರು ತಮ್ಮ ಇಷ್ಟದ ಹಾಡುಗಳಿಗಾಗಿ ಸಂದೇಶಗಳನ್ನು ರವಾನಿಸ್ತಾ ಇದ್ದಾರೆ. ಯಾರ್ಯಾರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಸುಧೀಂದ್ರ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸ್ಕೊಟ್ರೆ, ಸುನಿಲ್ ಅವರು ಕೊಣ್ಣೂರು ಬಸವನಗರ ಬನಹಟ್ಟಿ ತಾಲೂಕು ಜಮಖಂಡಿ ಇಲ್ಲಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಾಗರಾಜ್ ಶರ್ಮಾ ಅವರ ಸಂದೇಶ ಕೂಡ ಬಂದಿದೆ. ಸೋಮಶೇಖರ್ ಅವರು ಶಾಮನೂರ್, ಹಾಗೆ ಸುದರ್ಶನ್ ಕಿರಣ್ ಅವರು ಸಂದೇಶ ರವಾನಿಸಿದ್ದಾರೆ. ವರಲಕ್ಷ್ಮಿ ಅವರು ಪೀಣ್ಯದಿಂದ, ವಿಜಯಪುರದಿಂದ ಇಸ್ಮಾಯಿಲ್ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ತ್ರಿವೇಣಿ ಸುದರ್ಶನ್ ಜೆ ಪಿ ನಗರ ಇಲ್ಲಿಂದ, ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ್ ತಾಲೂಕು ಮೈಂದರಗಿಯ ಈರಣ್ಣ ಜೇವೂರ್, ಪಾರ್ವತಿ ಪ್ರತಿಭಾ ಮತ್ತು ರಾಮಚಂದ್ರ ಅವರು ಮುರಳೀಕೃಷ್ಣ ಉಪ್ಪಿನಂಗಡಿಯಿಂದ ಕೇಳ್ತಿದ್ದಾರೆ. ಸಮಯದ ಗೊಂಬೆ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ. ನಾಗರತ್ನ ಅವರು ರಾಜಾಜಿನಗರದಿಂದ, ಗೋಕಾಕ್ ತಾಲೂಕು ಬೈರನಹಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ, ಧನುಷ್ ದರ್ಶನ್ ರಾಜಶ್ರೀ ಪುಂಡಲಿಕ ಸಿದ್ದಲಿಂಗಯ್ಯ ಅವರು ಸಂದೇಶವನ್ನು ಕಳಿಸ್ಕೊಟ್ರೆ, ನಮ್ಮ ರೆಂಟಿಂಗ್ ವಿತ್ 532 ಜಿಮಿಗಲ್ಲು ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಪದ್ಮಾ ವೆಂಕಟೇಶ್ ಲಲಿತ್ ಅವರು ಸುಬ್ರಹ್ಮಣ್ಯ ನಗರದಿಂದ, ಹಾಗೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಹಲಗಲಿ ಗ್ರಾಮದ ವೀರಯ್ಯ ಶ್ರೀ ಗುರುಮಠ ಅವರ ಸಂದೇಶ ಕೂಡ ಬಂದಿದೆ. ಬೋಪ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ, ನಿರ್ಮಲ್ ಅವರು ಗುರುಗುಂಟೆಪಾಳ್ಯದಿಂದ, ಎಸ್ ಎಂ ಶೋಭಾ ಅವರು ಹಾಸನ ಜಿಲ್ಲೆಯಿಂದ ಸಂದೇಶವನ್ನು ರವಾನಿಸಿದರೆ, ಆರ್ ಎಂ ಸಿ ಯಾರ್ಡ್ ಇಲ್ಲಿಂದ ನರಸಿಂಹ ಬೈರೇಗೌಡ, ನಿಖಿಲ್ ವಿದ್ಯಾ ಭವ್ಯ ಲಗ್ಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ, ಆನಂದ ಕುಲಕರ್ಣಿ ಸುಲೇಪೇಟ್ ಇಲ್ಲಿಂದ, ಶ್ವೇತಯಸ್ರಾವ್ ಅವರು ಸುಳ್ಯದಿಂದ, ಚಾಮರಾಜನಗರ ತಾಲೂಕು ಕೆಬ್ಬೇಪುರ ಗ್ರಾಮದ ಮಂಜುನಾಥ್ ಸಿದ್ಧಾರ್ಥ ಅವರ ಸಂದೇಶ ಕೂಡ ಬಂದಿದೆ. ನಾಗರಾಜ್ ಕಲ್ಲೂರ್ ಅವರು ಸಂದೇಶವನ್ನು ರವಾನಿಸಿದ್ದಾರೆ. ಹಾಗೆ ಮಲ್ಲಪ್ಪ ಶೆಟ್ಟರ್ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಚಂದ್ರಮ್ಮ ರಾಜಗೋಪಾಲ್ ಬೇತಮಂಗಲ ಕೋಲಾರ ಜಿಲ್ಲೆಯಿಂದ, ವಿಲ್ಸನ್ ಗಾರ್ಡನ್ನಿಂದ ವಿಜಯ್ ಅವರು, ಹಾಗೆ ರಾಮಮೋಹನ್ ಅಸ್ಪಾರಿ ಪೋಡಿ ಆಂಧ್ರಪ್ರದೇಶದಿಂದ ಸಂದೇಶವನ್ನು ಕಳಿಸ್ಕೊಟ್ರೆ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ರೇಖಾ ಅವರು ಯಲಂಕದಿಂದ, ಹೂವಾಲಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಹಾಗೆ ರಮ್ಯಾ ಅವರು ಚಲ್ಲಹಳ್ಳಿಯಿಂದ ಸುಂದರಕಾಂಡ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಸಂದೇಶವನ್ನು ರವಾನಿಸಿದರೆ, ರಾಜು ಅವರು ವಿಜಯನಗರದಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಚಿದಾನಂದ ಅವರು ಟಿವಿ ಸರ್ಕಲ್ ಹೊಸದುರ್ಗದಿಂದ, ರಾಜಶೇಖರ ಪಾಪನಾಳ ಭೋಪಾಲ್ ಮಧ್ಯಪ್ರದೇಶ ಇಲ್ಲಿಂದ, ಹಾಗೆ ಸರ್ವೇಶ್ ಪಟ್ಟಣ ಗ್ರಾಮ ಕಲಬುರಗಿ ಜಿಲ್ಲೆ ಇಲ್ಲಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಸರ್ವೇಶ ಅವರು ಇಲ್ಕಲ್ ತಾಲೂಕು ಕುಂದಗಲ್ ಗ್ರಾಮದ ಶ್ಯಾಮೂರ್ತಿ ಅವರ ಸಂದೇಶ ಕೂಡ ಬಂದಿದೆ. ಭಾಸ್ಕರ್ ಬಾಬು ಅವರು ಅಡಿಗೇನಹಳ್ಳಿಯಿಂದ, ಹಾಗೆ ಮಲ್ಲೇಶ್ವರಂನಿಂದ ಹರೀಶ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕೆಂಪಣ್ಣ ವಾಡಪ್ಪ ಗೋಳ ಚಿಕ್ಕೋಡಿಯಿಂದ, ದಯಾನಂದ ಮಾವಟ್ಕರ್ ಟಿ ಸಿ ಪಾಳ್ಯ ಬೆಂಗಳೂರಿನಿಂದ, ರೋಹಿತ್ ಅವರು ದಾಸನ್ಪುರದಿಂದ, ಉದಯ್ ಕರ್ಕೇರ ಅವರು ಉಡುಪಿಯಿಂದ ಸಂದೇಶವನ್ನು ಕಳಿಸ್ಕೊಟ್ರೆ, ಮಂಜುನಾಥ ಎನ್ ಕಲ್ಲತಮ್ಮನ ಹಳ್ಳಿಯಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಅಂಕುಶ್ ದೀಪ ಮಹದೇವ ಗುಮ್ಮಟಿ ಅವರು, ಗುರುದೇಗುಡ್ಡದಿಂದ ವಿರೂಪಾಕ್ಷಪ್ಪ ಅವರು ಸಹ ಸಂದೇಶವನ್ನು ರವಾನಿಸಿದರೆ, ಅರುಣಮೈತ್ರಿ ಜಿ ಎಸ್ ಟಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ಟಿ ಆರ್ ಮಿಲ್ ಚಾಮರಾಜಪೇಟೆಯ ಗಣೇಶನ್ ಅವರ ಸಂದೇಶ ಕೂಡ ಬಂದಿದೆ. ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ, ಜಗದಾಂಬಿಕಾ ಹಂಸವೇಣಿಯವರು ಕೌಸಲ್ಯವರು ಬನಶಂಕರಿಯಿಂದ, ಹೊಸಪೇಟ್ ಇಲ್ಲಿಂದ ರಾಜು ಅವರ ಸಂದೇಶ ಕೂಡ ಬಂದಿದೆ. ಎನ್ ಎಂ ಕರ್ಜಗಿಯವರು ಮುರುಗೋಡ್ನಿಂದ ಸಂದೇಶವನ್ನು ರವಾನಿಸಿದ್ದಾರೆ. ರೂಪಾ ಯೋಗೇಶ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಶಿವಮೊಗ್ಗ ಇಲ್ಲಿಂದ ಸಂದೇಶವನ್ನು ರವಾನಿಸಿದ್ದಾರೆ. ಹಾಗೆ ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ ಮತ್ತೊಂದು ಸಂದೇಶವನ್ನು ರವಾನಿಸಿದ್ದು, ಗಣೇಶ್ ಅಕ್ಷಯ್ ಕುಮಾರ್ ಅಪ್ಪಾಜಿ ಬಸವರಾಜ್ ಶಿವಶಂಕರ್ ಗಣೇಶ್ ಶ್ರೇಯ ಇವರು ಇಂದರಗಿಯಿಂದ

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

ಇನ್ನು ಮುಂದೆ ಕಾರ್ಯಕ್ರಮ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್. ಇವತ್ತಿನ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ನಲ್ಲಿ ಮೊದಲಿಗೆ ಏಕಚಿತ್ರ

0: ಮಂಗ್ಲಿಯವರ ಧ್ವನಿಯಲ್ಲಿ ಏಳುಮಲೆ ಚಿತ್ರದ ಹಾಡು ಪ್ರಸಾರ ಆಯಿತು. ನಾಗಾರ್ಜುನ್ ಶರ್ಮಾ ಅವರು ಬರೆದ ಗೀತೆ ಇದು. ಡಿಮಾನ್ ಅವರ ಸಂಗೀತ ಈ ಹಾಡಿಗಿತ್ತು. ಈಗ 45 ಚಿತ್ರದ ಹಾಡನ್ನು ಕೇಳೋಣ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಈ ಹಾಡನ್ನು ಬರೆದವರು ವಿ ನಾಗೇಂದ್ರ ಪ್ರಸಾದ್.
1: ಹರ ಹರ ಶಂಕರ, ಜಯ ಶಿವಶಂಕರ, ನಮೋ ಲೋಕಾಂಕರ, ಜಯ ಪರಮೇಶ್ವರ. ಹರ ಹರ ಶಂಕರ, ಜಯ ಶಿವಶಂಕರ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 2:30 ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ಸಡಗರ ಸಂಭ್ರಮದ ಚಾಲನೆ. ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಂದ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ, ವಿದ್ಯುಕ್ತ ಉದ್ಘಾಟನೆ. ಸಾಮರಸ್ಯದ ಜೀವನಕ್ಕಾಗಿ ಸಂದೇಶ. ಹೆಣ್ಣು ಮಗುವಿನ ಸಶಕ್ತೀಕರಣಕ್ಕೆ ಸರ್ಕಾರ ಬದ್ಧ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಹಾಗೂ ರಣಜಿ ಕ್ರಿಕೆಟ್, ಆಂಧ್ರ ವಿರುದ್ಧ ಬ್ಯಾಟಿಂಗ್ ಆಯ್ದುಕೊಂಡ ಕರ್ನಾಟಕ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಇಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತಿ ಮತ್ತು ಸಡಗರದೊಂದಿಗೆ ಚಾಲನೆ ನೀಡಲಾಯಿತು. ಕೊಪ್ಪಳ ಗವಿಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮಹೋತ್ಸವವನ್ನು ವಿಧ್ಯುಕ್ತವಾಗಿ ಉದ್ಘಾಟಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಪತ್ನಿಕರಾಗಿ ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ದಸರಾ ಕೇವಲ ಒಂದು ಹಬ್ಬವಲ್ಲ, ಅದು ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಸೌಹಾರ್ದತೆಯ ಸಂಕೇತ ಎಂದು ಬಣ್ಣಿಸಿದರು. ಇದೇ ವೇಳೆ ಮಾತನಾಡಿದ ಹಿರಿಯ ಶಾಸಕ ಜಿಟಿ ದೇವೇಗೌಡ ಅವರು, ಲಕ್ಷಾಂತರ ಜನರಿಗೆ ದಾಸೋಹ ಹಾಗೂ ಸಾವಿರಾರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವ ಗವಿಸಿದ್ದೇಶ್ವರ ಶ್ರೀಗಳು ದಸರಾ ಉದ್ಘಾಟಿಸಿರುವುದು ಅತ್ಯಂತ ಪುಣ್ಯದ ಕಾರ್ಯ ಎಂದರು. ದಸರಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು, ಮುಗಿಲಿನಿಂದ ಮಳೆ ಬರಬೇಕು, ಮಣ್ಣಿನಿಂದ ಬೆಳೆ ತೆಗೆಯಬೇಕು ಹಾಗೂ ನಾಡಿನ ಜನತೆ ಮುಖದ ಮೇಲೆ ಕಳೆ ಬರಬೇಕು ಎಂದು ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ಆದಿಕವಿ ಪಂಪನಿಂದ ಹಿಡಿದು ಆಧುನಿಕ ಕವಿ ಕುವೆಂಪುವರೆಗೆ ಎಲ್ಲ ಕವಿಪುಂಗವರು ಸಮಾಜದ ಸಾಮರಸ್ಯಕ್ಕೆ ಒತ್ತು ನೀಡಿದ್ದಾರೆ. ಪಂಥ, ಗ್ರಂಥ, ಸಂತರು ಬೇರೆ ಬೇರೆ ಇದ್ದರೂ ಸಾರಿದ ಸಂದೇಶ ಒಂದೇ ಎಂದು ಹೇಳಿದರು. ರಾಜ್ಯದ ಏಳಿಗೆಗೆ ಮೈಸೂರು ರಾಜರು ನೀಡಿದ ಕೊಡುಗೆಯನ್ನು ಸ್ವಾಮೀಜಿ ಸ್ಮರಿಸಿದರು.
1: ಮಣ್ಣು ಎಷ್ಟು ಅದ್ಭುತ ಇದೆ ನೋಡಿ, ನೀವು ಹೇಳುದು. ನೀವು ಮಣ್ಣಿಗೆ ಹಾಕಿದ್ದು ಕಸ, ಆದ್ರೆ ನಿಮಗದು ಕೊಟ್ಟಿದ್ದು ಕಬ್ಬಿನ ರಸ. ನೀವು ಮಣ್ಣಿಗೆ ಹಾಕಿದ್ದು ಹೊಲಸ, ಅದು ನಿಮಗೆ ಕೊಟ್ಟಿದ್ದು ಹೊಲಸ. ಇಂಥ ಭೂಮಿಯನ್ನು ನಾವು ಪ್ರೀತಿಸಬೇಕಲ್ಲ ಹೇಳಿ. ಇವತ್ತು ಕನ್ನಡ ನಾಡಿನಲ್ಲಿ ಹರಿಯುವ ನದಿಗಳದಾವೆ, ಎಷ್ಟು ನದಿಗಳು ಹರಿತವೆ ಹೇಳಿ. ಭೀಮೆಯಿಂದ ಹಿಡ್ಕೊಂಡು ಕೃಷ್ಣೆ, ತುಂಗಭದ್ರೆ, ಕಾವೇರಿ, ಈ ಎಲ್ಲ ನದಿಗಳೇನದವಲ್ಲ, ಈ ನಾಡಿನ ಜೀವ ನದಿಗಳು. ಇವತ್ತು ಕೃಷ್ಣೆಯ ಅಣೆಕಟ್ಟಿರಬಹುದು, ತುಂಗಭದ್ರೆಯ ಅಣೆಕಟ್ಟಿರಬಹುದು, ಕಾವೇರಿ ಅಣೆಕಟ್ಟಿರಬಹುದು, ಇವು ಬರೇ ನದಿಗೆ ಕಟ್ಟಿದ ಅಣೆಕಟ್ಟುಗಳಲ್ಲ, ಈ ನಾಡಿನ ಜನರ ಅನ್ನದ ತಟ್ಟೆಗಳವಷ್ಟೇ, ಅನ್ನದ ತಟ್ಟೆಗಳು. ಆ ನೀರನ್ನ, ಆ ಜಲವನ್ನು ನಾವು ಕಾಪಾಡ್ಕೋಬೇಕಾಗ್ತದೆ. ನದಿ ಮೂಲವನ್ನು ನಾಶ ಮಾಡಬಾರದು, ನದಿಗಳನ್ನ, ಜನಗಳನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ದಸರಾ ನಾಡಿನ ಅತ್ಯುನ್ನತ ಪರಂಪರೆಯಾಗಿದ್ದು ಅದನ್ನು ಅತ್ಯಂತ ಗೌರವದಿಂದ ಮುನ್ನಡೆಸಿಕೊಂಡು ಬರುತ್ತಿರುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ, ರಾಮಲಿಂಗಾರೆಡ್ಡಿ, ಶಿವರಾಜ್ ತಂಗಡಗಿ, ರಹೀಂ ಖಾನ್, ಹೆಚ್ಸಿ ಮಹದೇವಪ್ಪ, ಕೆ ವೆಂಕಟೇಶ್, ಶಾಸಕರಾದ ತನ್ವೀರ್ ಸೇಠ್, ದರ್ಶನ್ ಧ್ರುವನಾರಾಯಣ್, ಅನಿಲ್ ಚಿಕ್ಕಮಾಧು, ಡಿ ರವಿಶಂಕರ್, ಶ್ರೀವತ್ಸ, ಸಂಸದ ಸುನೀಲ್ ಬೋಸ್ ಸೇರಿದಂತೆ ಪ್ರಮುಖ ಜನಪ್ರತಿನಿಧಿಗಳು ಹಾಗೂ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ದಸರಾ ಮಹೋತ್ಸವದ ಅಂಗವಾಗಿ ಫಲಪುಷ್ಪ ಪ್ರದರ್ಶನ, ಪುಷ್ಪಮೇಳ, ಕುಸ್ತಿ ಪಂದ್ಯಾವಳಿ, ಕನ್ನಡ ಪುಸ್ತಕ ಮಾರಾಟ ಮೇಳ, ಲಲಿತಕಲೆ ಮತ್ತು ಕರಕುಶಲ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ದಸರಾ ಸಿಎಂ ಕಪ್ ಕ್ರೀಡಾಕೂಟ ಹಾಗೂ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಆವರಣದಲ್ಲಿ ವಸ್ತು ಪ್ರದರ್ಶನ, ಮೈಸೂರು ಅರಮನೆ ವೇದಿಕೆಯಲ್ಲಿ ನೃತ್ಯ ರೂಪಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನವರಾತ್ರಿ ಆಚರಣೆ ಆರಂಭವಾಗಿದೆ. ದಸರಾ ಅಂಗವಾಗಿ ಜಿಲ್ಲೆಯ ವಿವಿಧ ಶಕ್ತಿ ದೇವತೆಗಳ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ, ಪೂಜೆ ಹಾಗೂ ಪ್ರಾರ್ಥನೆಗಳು ನಡೆಯುತ್ತಿವೆ. ನವರಾತ್ರಿಯ ಆರಂಭದಿಂದ ವಿಜಯದಶಮಿಯವರೆಗೆ ಪ್ರತಿದಿನ ದೇವತಾ ಮೂರ್ತಿಗಳಿಗೆ ವಿಭಿನ್ನ ರೀತಿಯ ಅಲಂಕಾರಗಳನ್ನು ಮಾಡಲಾಗುತ್ತದೆ. ದೇವಾಲಯಗಳು ನವರಾತ್ರಿ ಉತ್ಸವಕ್ಕಾಗಿ ದೀಪಾಲಂಕಾರ, ತಳಿರು ತೋರಣಗಳಿಂದ ಅಲಂಕೃತಗೊಂಡಿದ್ದು, ಬೆಳಗಿನಿಂದಲೂ ಭಕ್ತಾದಿಗಳು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಮಂಡ್ಯದ ನಾಡಹಬ್ಬ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವದ ಅಂಗವಾಗಿ ನಡೆಯಲಿರುವ ಯುವ ಸಂಭ್ರಮ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಹಾಗೂ ವ್ಯವಸ್ಥಿತವಾಗಿ ಆಯೋಜಿಸಲು ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಶ್ರೀರಂಗಪಟ್ಟಣ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು ಕ್ರೀಡಾಂಗಣದಲ್ಲಿ ನಾಳೆಯಿಂದ ನಡೆಯಲಿರುವ ಯುವ ಸಂಭ್ರಮ ಕಾರ್ಯಕ್ರಮದ ಸ್ಥಳಕ್ಕೆ ಇಂದು ಭೇಟಿ ನೀಡಿದ ಅವರು ವೇದಿಕೆ ನಿರ್ಮಾಣ, ಆಸನ ವ್ಯವಸ್ಥೆ, ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಸೇರಿದಂತೆ ವಿವಿಧ ಪೂರ್ವ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹೆಣ್ಣು ಮಗು ಒಂದು ಕುಟುಂಬದ ಕಣ್ಣು ಮಾತ್ರವಲ್ಲ, ಇಡೀ ಸಮಾಜದ ಪ್ರಗತಿಯ ಚಾಲಕ ಶಕ್ತಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಹೆಣ್ಣು ಮಗುವಿನ ದಿನದ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ಅವರು, ಗುಣಮಟ್ಟದ ಶಿಕ್ಷಣ, ಪೌಷ್ಟಿಕ ಆಹಾರ ಮತ್ತು ಸುರಕ್ಷಿತ ವಾತಾವರಣ ದೊರೆತಾಗ ಹೆಣ್ಣು ಮಗು ಯಾವುದೇ ಕ್ಷೇತ್ರದಲ್ಲಿ ಆದರೂ ಅದ್ಭುತ ಸಾಧನೆ ತೋರಬಲ್ಲಳು. ಹೆಣ್ಣು ಮಕ್ಕಳ ರಕ್ಷಣೆ, ಅವರ ಉನ್ನತ ವ್ಯಾಸಂಗಕ್ಕೆ ಪ್ರೋತ್ಸಾಹ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಕಲ್ಯಾಣ ಯೋಜನೆಗಳು ಅವರ ಕನಸುಗಳಿಗೆ ಗಟ್ಟಿಯಾದ ರೆಕ್ಕೆಗಳನ್ನು ನೀಡಿವೆ ಎಂದು ತಿಳಿಸಿದ್ದಾರೆ. ಹೆಣ್ಣು ಮಕ್ಕಳ ಮೇಲಿನ ತಾರತಮ್ಯ ಮತ್ತು ಅಸಮಾನತೆಯನ್ನು ಬೇರು ಸಹಿತ ಕಿತ್ತೊಗೆದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಹಾಗೂ ನಿರ್ಭಯವಾಗಿ ಮುನ್ನಡೆಯುವ ಸಮಾಜವನ್ನು ನಿರ್ಮಿಸಲು ಎಲ್ಲರೂ ಶ್ರಮಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಹೆಣ್ಣು ಮಗುವಿನ ಸಶಕ್ತೀಕರಣಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಹೆಣ್ಣು ಮಗುವಿನ ಅಂತಾರಾಷ್ಟೀಯ ಕುರಿತಾದ ದಿನಾಚರಣೆ ಸಂದರ್ಭದಲ್ಲಿ ಸಂದೇಶ ನೀಡಿರುವ ಅವರು, ಹೆಣ್ಣು ಮಗು ಮತ್ತು ಬಾಲಕಿಯರು ತಮ್ಮ ಎಲ್ಲಾ ಸಾಮರ್ಥ್ಯಗಳನ್ನು ಗರಿಷ್ಠ ಮಟ್ಟದಲ್ಲಿ ಬೆಳೆಸಿ ಬಳಸಿಕೊಳ್ಳುವಂತೆ ಶ್ರಮಿಸುತ್ತಿದೆ. ಸರ್ಕಾರ ಎಲ್ಲರನ್ನೂ ಒಳಗೊಂಡ ನೀತಿ ಮತ್ತು ಉಪಕ್ರಮಗಳ ಮೂಲಕ ಹಮ್ಮಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಪ್ರತಿ ಬಾಲಕಿಗೆ ಶಿಕ್ಷಣದ ಲಭ್ಯತೆ, ಸುರಕ್ಷತೆ, ಘನತೆ ಮತ್ತು ಸಮಾನ ಅವಕಾಶ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಉಪಮುಖ್ಯಮಂತ್ರಿ ಹೇಳಿದ್ದಾರೆ. ಪ್ರತಿ ಹೆಣ್ಣು ಮಗು ಪ್ರೀತಿ, ಕಾಳಜಿ, ಪ್ರೋತ್ಸಾಹಗಳಿಂದ ಕೂಡಿದ ಬಾಲ್ಯ ಆನಂದಿಸಲು ಅರ್ಹವಾಗಿದೆ. ಅವರ ಕನಸು ಅರಳಬೇಕು, ಉತ್ತಮ ಭವಿಷ್ಯಕ್ಕೆ ಅವಕಾಶವಾಗಬೇಕು. ಹೆಣ್ಣು ಮಕ್ಕಳಿಗೆ ಕಲಿಯಲು, ಬೆಳೆಯಲು ಪರಿಸರ ಒದಗಿಸಿದಾಗ ಸಮಾನ ಸಮಾಜ ನಿರ್ಮಿಸಲು ಸಾಧ್ಯ ಎಂದು ಉಪಮುಖ್ಯಮಂತ್ರಿ ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 ಕುರಿತ ಒಂದು ವರದಿ ಇಲ್ಲಿದೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 2022ರ November 11ರಂದು ತೆರೆಯಲಾಯಿತು ಮತ್ತು ಬೆಂಗಳೂರಿನ ವಾರ್ಷಿಕ ಪ್ರಯಾಣಿಕರ ಸಾಮರ್ಥ್ಯವನ್ನು ಸುಮಾರು 2.5 ಕೋಟಿಯಿಂದ 5-6 ಕೋಟಿಗೆ ದ್ವಿಗುಣಗೊಳಿಸಿತು. 10,000 ಚದರ ಮೀಟರ್ಗಿಂತ ಹೆಚ್ಚು ಹಸಿರು ಗೋಡೆಗಳು, ತೂಗು ಉದ್ಯಾನಗಳು ಮತ್ತು ಹೊರಾಂಗಣ ಉದ್ಯಾನಗಳು 100%ರಷ್ಟು ನವೀಕರಿಸಬಹುದಾದ ಇಂಧನದಿಂದ ಚಲಿಸುವ ಕ್ಯಾಂಪಸ್ ಅನ್ನು ಸುತ್ತುವರೆದಿವೆ. ಟರ್ಮಿನಲ್ ಪಕ್ಕದಲ್ಲಿ 1537ರಲ್ಲಿ ಬೆಂಗಳೂರಿನ ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡ ಅವರ 108 ಅಡಿ ಎತ್ತರದ ಬೃಹತ್ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಇದು ಅವರ ಅತಿ ಎತ್ತರದ ಕಂಚಿನ ಪ್ರತಿಮೆಯಾಗಿದ್ದು ಅವರ ಕೈಯಲ್ಲಿರುವ ಕತ್ತಿ ಸುಮಾರು 4 ಟನ್ ತೂಕವಿದೆ. ವಿಜಯವಾಡದ ಮುಲಪಾಡು ಡಾ ಗೋಕರಾಜು ಕ್ರೀಡಾಂಗಣದಲ್ಲಿ ಇಂದು ಕರ್ನಾಟಕ ಆಂಧ್ರ ತಂಡಗಳ ನಡುವೆ ರಣಜಿ ಕ್ರಿಕೆಟ್ ಪಂದ್ಯ ಆರಂಭವಾಗಿದೆ. ಟಾಸ್ ಗೆದ್ದಿರುವ ಕರ್ನಾಟಕ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಕರ್ನಾಟಕ 5 ವಿಕೆಟ್ ನಷ್ಟಕ್ಕೆ 134 ರನ್ ಗಳಿಸಿದೆ. 50 ರನ್ ಗಳಿಸಿರುವ ಸ್ಮರಣ್ ರವಿಚಂದ್ರನ್ ಹಾಗೂ 1 ರನ್ ಗಳಿಸಿರುವ ಮಾನವಂತ್ ಕುಮಾರ್ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಸಡಗರ, ಸಂಭ್ರಮದ ಚಾಲನೆ. ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಂದ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ, ವಿದ್ಯುಕ್ತ ಉದ್ಘಾಟನೆ, ಸಾಮರಸ್ಯದ ಜೀವನಕ್ಕಾಗಿ ಸಂದೇಶ, ಹೆಣ್ಣು ಮಗುವಿನ ಸಶಕ್ತೀಕರಣಕ್ಕೆ ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಹಾಗೂ ರಣಜಿ ಕ್ರಿಕೆಟ್ ಆಂಧ್ರ ವಿರುದ್ಧ ಬ್ಯಾಟಿಂಗ್ ಆಯ್ದುಕೊಂಡ ಕರ್ನಾಟಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
5: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಇನ್ನು ಮುಂದೆ ಕಾರ್ಯಕ್ರಮ ಚಿತ್ರತಾಣ. ಇವತ್ತಿನ ಚಿತ್ರತಾಣ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕರಿಯ ಚಿತ್ರದ ಹಾಡುಗಳು ಮೂಡಿ ಬರಲಿವೆ. ವಿ ನಾಗೇಂದ್ರ ಪ್ರಸಾದ್ ಮತ್ತು ಕವಿರಾಜ್ ಅವರ ರಚನೆಗಳನ್ನು ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ, ಅನುರಾಧ ಪೌದ್ವಾಲ್, ಗುರುಕಿರಣ್, ಉದಿತ್ ನಾರಾಯಣ್ ಮತ್ತು ಶಮಿತಾ ಮಲ್ನಾಡ್. ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: ಚಿತ್ರತಾಣ ಕಾರ್ಯಕ್ರಮದಲ್ಲಿ ಇದುವರೆಗೆ ಕರಿಯ ಚಿತ್ರದ ಹಾಡುಗಳನ್ನ ಕೇಳಿದ್ರಿ. ಇದರೊಂದಿಗೆ ಇವತ್ತಿನ ಚಿತ್ರತಾಣ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 3 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಸಖಿ ಸಹೇಲಿ.
1: ವಿವಿಧ ಭಾರತಿ ರಾಷ್ಟ್ರೀಯ ಸೇವಾ ದೇಶ್ ಕಿ ಸುರಿಲಿ ಧಡ್ಕನ್ ಪ್ರಸ್ತುತ ಕಾರ್ಯಕ್ರಮ ಮನ್ ಚಾಹೆ ಗೀತ್.
2: ಮನ್ ಚಾಹೆ ಗೀತ್.

0: ಇನ್ನು ಮುಂದೆ ಕಾರ್ಯಕ್ರಮ ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ. ನಾವು ಈ ಹಿಂದೆ ಪ್ರತಿದಿನ 5 ನಿಮಿಷದಂತೆ ನ್ಯಾಯವಾಣಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ನಾವು ವಾರಕ್ಕೊಮ್ಮೆ 15 ನಿಮಿಷದ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಇಲ್ಲಿ ಕೇಳುಗರನ್ನು ಸೇರಿಸಿಕೊಳ್ಬೇಕು, ಕೇಳುಗರನ್ನು ನಾವು ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಒಂದು ಪ್ರಶ್ನೆಯನ್ನು ಕೇಳ್ತೀವಿ. ಅದಕ್ಕೆ ಯಾರು ಪ್ರತಿ ಒಂದು ಸರಣಿನಲ್ಲಿ ಕೊನೆಯಲ್ಲಿ ಕೇಳುವಂಥ ಪ್ರಶ್ನೆಗೆ 3 ಕಾರ್ಯಕ್ರಮಗಳಲ್ಲೂ ಕೂಡ ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿರ್ತಾರೆ ಒಬ್ಬರಿಗೆ ನಾವು ಆಯ್ಕೆ ಮಾಡಿ ಒಂದು ಆಕರ್ಷಕ ಪುರಸ್ಕಾರವನ್ನು ಕೊಡಬೇಕು ಅನ್ನೋ ಹೊಸದಾಗಿ ಮಾಡ್ತಾ ಇದ್ದೀವಿ. ಮೊದಲ ಕಾರ್ಯಕ್ರಮದಲ್ಲಿ ನ್ಯಾಯಸಂಸ್ಥೆ ಕಾರ್ಯಕ್ರಮ ವ್ಯವಸ್ಥಾಪಕರು ಮತ್ತು ವಕೀಲರು ಆಗಿರುವಂಥ ಶಿರೀಶ ಬಿ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ಕಾರ. ಈ ಬದಲಾದಂತಹ ಕಾರ್ಯಕ್ರಮದ ಕುರಿತಾಗಿ ತಾವು ಏನು ಹೇಳ ಬಯಸ್ತೀರಿ?
3: ನಮಸ್ಕಾರ ಸರ್. ಮೊದಲನೇದಾಗಿ ಎಲ್ಲ ಶ್ರೋತೃಗಳಿಗೂ ಧನ್ಯವಾದ. ನ್ಯಾಯವಾಣಿ ಕಾರ್ಯಕ್ರಮ ಆಕಾಶವಾಣಿ ಮತ್ತು ನ್ಯಾಯಸಂಸ್ಥೆ ಸಹಭಾಗಿತ್ವದಲ್ಲಿ ಏನು ಬರ್ತಾ ಇತ್ತು ಬಹಳ ಮೆಚ್ಚಿಕೊಂಡು ಅಭಿನಂದನೆಗಳನ್ನ ವ್ಯಕ್ತಪಡಿಸಿದ್ದಾರೆ.

0: ನಿಮ್ಮ ಪ್ರೇರಣೆಯಿಂದ ನೀವು ಕೇಳಿದ ಹಾಗೆ ಇನ್ನೂ ಹೆಚ್ಚು ಸಮಯ ತಿಳಿಸ್ಬೇಕು, ಇನ್ನೂ ಆಳವಾಗಿ ಮಾಹಿತಿ ಬೇಕು ಅಂದಿರೋದ್ರಿಂದ ಈಗ ಹೊಸ ರೂಪದಲ್ಲಿ ಮಾದರಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನಷ್ಟು ಕೇಳುಗರಿಗೆ ತಲುಪಲಿ, ಕಾನೂನು ಅರಿವು ಮಾಹಿತಿ ಸರಳವಾಗಿ ಅವರಿಗೆ ಅರಿವಾಗ್ಲಿ ಅನ್ನೋ ಉದ್ದೇಶದಿಂದ ಈ ಹೊಸ ರೂಪದಲ್ಲಿ ಈ ಕಾರ್ಯಕ್ರಮವನ್ನ ತರ್ತಾ ಇರೋದು ಬಹಳನೇ ಸಂತೋಷದ ವಿಷಯ.
1: ಆಯ್ತು, ನಾವು ಕಾರ್ಯಕ್ರಮ ಶುರು ಮಾಡೋಣ. ಯಾಕಂದ್ರೆ ಪ್ರತಿ ವಾರ ವಕೀಲರ ಜೊತೆಗಿನೇ ಒಂದು ಸಂವಾದ ಇಲ್ಲಿ ಪ್ರಸಾರ ಆಗ್ತಾ ಇರ್ತದೆ. ಅನೇಕ ವಿಷಯಗಳು, ಬಹುಶಃ ಹಿಂದಿನ ಕಾರ್ಯಕ್ರಮ ಸರಣಿಗಳಲ್ಲಿ ಬಂದಂತಹ ಕೆಲವು ಪ್ರಶ್ನೆಗಳು ಮತ್ತೆ ವಿಸ್ತೃತವಾಗಿ ಇಲ್ಲಿ ಚರ್ಚೆ ಆಗ್ತವೆ, ಅದನ್ನ ತಿಳ್ಕೊಳ್ಬಹುದು. ಯಾಕಂದ್ರೆ ಅನೇಕ ನಮ್ಮ ಕೇಳುಗರು ಕೇಳ್ತಾ ಇದ್ರು, ನೀವು ಸ್ವಲ್ಪ ವಿವರವಾಗಿ ಇದನ್ನ ಇನ್ನೂ ಹೇಳಬೇಕಿತ್ತು ಅಂತಂತೇಳಿ, ಆ ಒಂದು ಆಸೆ ಈಡೇರ್ತಾ ಇದೆ ಅಂತ ಹೇಳಿ ನಾವು ಭಾವಿಸ್ಕೊಳ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೇವೆ. ಶಿರೀಷ ಬಿ ರೆಡ್ಡಿ ಅವರೇ, ನಾವು ಮೊದಲಿಗೆ ತೆಗೆದುಕೊಳ್ತಾ ಇರೋ ವಿಷಯ ಕೌಟುಂಬಿಕ ಹಿಂಸೆ, ಜೀವನಾಂಶ ಮತ್ತು ವಿಚ್ಛೇದನ ಕುರಿತಾಗಿ ಇದೆ. ಈಗ ಮೊದಲಿಗೆ ನಮಗೆ ಪ್ರಶ್ನೆ ಎದುರಾಗೋದೇನೆಂದ್ರೆ, ಈ ಕೌಟುಂಬಿಕ ಹಿಂಸೆ ಅಂದ್ರೆ ಏನು ಅಂತನ್ನೋದನ್ನ ನೋಡ್ಕೋಬೇಕಾಗತ್ತೆ ಮೇಡಮ್.
0: ಇಂದಿಗೂ ಸಹ ಮಹಿಳೆಯರು ಅನ್ನುವಾಗ ಅಥವಾ ನಾವೆಷ್ಟು ಸಮುದಾಯಗಳ ಕೆಲಸ ಮಾಡ್ತಾ ಇದೀವಿ, ಆಗ ಹೆಚ್ಚಾಗಿ ಪ್ರಸ್ತಾಪನೆ ಬರೋದು ಕೌಟುಂಬಿಕ ಹಿಂಸೆ ಆಗ್ತಾ ಇದೆ ಅಂತ. ಆದ್ರೂ ಕೂಡ ಹೆಚ್ಚು ಗುರ್ತಿಗೆ ಬರೋದು ದೈಹಿಕ ಹಿಂಸೆ. ಅದು ಎಲ್ಲರಿಗೂ ಪ್ರಚಲಿತವಾಗಿ ಗೊತ್ತಿದೆ. ದೈಹಿಕ ಹಿಂಸೆ ಅಂತಂದ್ರೆ ಕುಡಿದು ಬಂದು ಹೊಡೆಯುವಂತದ್ದಾಗಿರ್ಬೋದು, ಅಥವಾ ಮನೆಯಲ್ಲಿ ಅವ್ರನ್ನ ಕಟ್ ಹಾಕಿ ಹೊಡೆಯೋದು, ಹೊರಗಡೆ ಹೋಗದೆ ಇರೋಂತೆ ಮಾಡೋದು, ಅದು ಮಾತ್ರ ಹೆಚ್ಚು ಜನರಿಗೆ ಗೊತ್ತಾಗಿದೆ. ಅದನ್ನ ಮೀರಿ ಸಹ ಬೇರೆ ಬೇರೆ ರೀತಿಯ ಕೌಟುಂಬಿಕ ಹಿಂಸೆಗಳು ರೆಕಗ್ನಿಷನ್ ಆಗಿದೆ ಕಾಯ್ದೆ. ಸೊ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ 2005 ವಿವಿಧ ರೀತಿಯ ಹಿಂಸೆಗಳನ್ನ ಗುರುತಿಸಿದರೆ, ಮೊದಲನೇದಾಗಿ ಹೇಳ್ದಂಗೆ ದೈಹಿಕ ಹಿಂಸೆ, ಅದರಲ್ಲೂ ಕೂಡ ಹೊಡಿಯೋದನ್ನು ಮೀರಿ ಸಹ ಹೊಡೆಯೋದಾಗಿರ್ಬೋದು, ಸಿಗರೇಟ್ ಅಲ್ಲಿ ಸುಡೋ ಅಂತದ್ದಾಗಿರ್ಬೋದು. ಮತ್ತೆ ದೈಹಿಕ ಹಿಂಸೆ ಅಂದಾಗ ಡೈರೆಕ್ಟ್ ಆಗಿ ಏನಾದ್ರೂ ದೇಹದ ಮೇಲೆ ಹಿಂಸೆ ಆದ್ರೆ ಮಾತ್ರ ಅಂತ ಅನ್ಕೊಂಡಿರ್ತಾರೆ ಜನ. ಆದ್ರೂ ಕೂಡ ಡೈರೆಕ್ಟ್ ಆಗಿ ಮುಟ್ಟದೆ ಅಥವಾ ಅವ್ರಿಗೆ ಏನಾದ್ರೂ ತೊಂದರೆ ಕೊಡದೆ ಕೂಡ ದೈಹಿಕ ಹಿಂಸೆ ಹೇಗಾಗ್ಬೋದು ಅನ್ನೋದು ಒಂದು ವಿಚಾರ. ಈಗ ಉದಾಹರಣೆ ಕೊಡೋದಾದ್ರೆ, ಎಷ್ಟೋ ಜನ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಸಹಜವಾಗಿ ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಅಂತ ನಡ್ಸ್ಕೊಂಡು ಹೋಗೋದು ಸಹಜ. ಆದ್ರೆ ಕೆಲವೊಮ್ಮೆ ಸೊಸೆ ಅಂದ ಕಾರಣ ಅಥವಾ ಮನೆಯಲ್ಲಿ ಇವರು ಹೆಂಡತಿ ಅಂದ್ಮೇಲೆ ಇಷ್ಟು ಗಂಟೆಗಳು ಕೆಲಸ ಮಾಡಲೇಬೇಕು, ಊಟ ಕೊಡದೆ ಬೇಕಂತ ದೈಹಿಕವಾಗಿ ಶ್ರಮ ಮಾಡುವಂತ ಕೆಲಸ ನೀಡುವಂತದ್ದಾಗಿರ್ಬೋದು, ಅದು ಕೂಡ ದೈಹಿಕ ಹಿಂಸೆ ಆಗಿರುತ್ತೆ.
1: ಅಂದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತಾ?
0: ಖಂಡಿತ. ಇದು ಡಿವಿ ಕಾಯ್ದೆ ಅಂತ ಏನಂತಾರೆ, ಅದರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಸೆಕ್ಯುಲರ್ ಕಾಯ್ದೆ ಅಂತಾರೆ, ಎಲ್ಲ ಧರ್ಮ ಎಲ್ಲ ಜಾತಿಯವರಿಗೂ ಈ ಕಾಯ್ದೆ ಅನ್ವಯ ಆಗುತ್ತದೆ. ಹೇಳ್ತಾ, ಈ ದೈಹಿಕ ಹಿಂಸೆ ಜೊತೆಗೆ ಲೈಂಗಿಕ ಹಿಂಸೆ ಅನ್ನೋದು ಇರುತ್ತದೆ. ಹೆಚ್ಚಾಗಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಮುಜುಗರ ಪಡ್ಕೋತಾರೆ ಜನ. ಆದ್ರೂ ಕೂಡ ಫೋರ್ಸ್ ಮಾಡಿ ಲೈಂಗಿಕ ಕ್ರಿಯೆಯಲ್ಲಿ ಇಬ್ರು ದಂಪತಿಗಳನ್ನ ಬಳಸೋ ಅಂತದ್ದಾಗಿರ್ಬೋದು, ಅಥವಾ ಅಶ್ಲೀಲ ಚಿತ್ರಗಳನ್ನ ತೋರಿಸೋ ಅಂತದ್ದಾಗಿರ್ಬೋದು, ಅದೆಲ್ಲ ಲೈಂಗಿಕ ದೌರ್ಜನ್ಯದ ಭಾಗವಾಗಿರುತ್ತೆ. ಮತ್ತೆ ಭಾವನಾತ್ಮಕ ಅಥವಾ ಮೌಖಿಕ ಹಿಂಸೆ ಅಂತಾರೆ. ಈಗ ದೈಹಿಕ ಆದ್ರೆ ಗುರ್ತೊಂದಿರುತ್ತೆ, ಆದ್ರೆ ಮಾನಸಿಕ ಹಿಂಸೆ ಅನ್ನೋದು ಎಮೋಷನಲ್ ವೈಲೆನ್ಸ್, ಏನೋ ಒಂದು ಪದ ಬಳಕೆ ಆಗಿರ್ಬೋದು, ಅಥವಾ ಸೈಲೆಂಟ್ ಟ್ರೀಟ್ಮೆಂಟ್ ಅಂತಾರೆ, ಜಗಳ ಆಡಿದ್ಮೇಲೆ ಎಷ್ಟೋ ದಿನಗಳ ಕಾಲ ಮಾತಾಡದೆ ಹೋಗೋದು, ಇನ್ನು ಚುಚ್ಚು ಮಾತಾಡೋದು, ಮಗು ಕೊಡ್ತಾ ಇಲ್ಲ, ನೀನ್ ಬರೋದ್ರಿಂದ ನಮ್ಮ ಮನೆ ದರಿದ್ರ ಅನ್ನೋದಾಗಿರ್ಬೋದು, ಇದೆಲ್ಲ ಭಾವನಾತ್ಮಕ ಹಿಂಸೆಯ ಭಾಗವಾಗಿರುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದದ್ದು ಆರ್ಥಿಕ ಹಿಂಸೆ. ಈಗ ಮಹಿಳೆ ಅಂದ್ಮೇಲೆ ಮನೆ ನಡೆಸೋದಕ್ಕೂ ಅವ್ರಿಗೂ ಸ್ವಲ್ಪ ಜವಾಬ್ದಾರಿ ಇರುತ್ತೆ, ಖರ್ಚುಗಳಿರುತ್ತೆ. ಸೊ ಮಹಿಳೆಗೆ ಅವಳಿಗೆ ಮತ್ತೆ ಮನೆಯನ್ನ ನಡ್ಸ್ಕೊಂಡು ಹೋದಕ್ಕೆ ಮಕ್ಕಳಿಗೆ ಏನಾದ್ರೂ ಖರ್ಚಿಗೆ ಹಣ ಕೊಡದೆ ಇರುವಂತದ್ದು, ಅಥವಾ ಕೆಲಸಕ್ಕೆ ಹೋಗಬಾರದು ಅಂತ ತಡೆಯೋದು, ಅಥವಾ ತನ್ನ ಸಂಪಾದನೆಯ ಮೇಲೆ ಫುಲ್ ಆಗಿ ಕಂಟ್ರೋಲ್ ತಗೊಳ್ಳುವಂಥದ್ದು, ಡಾಕ್ಯುಮೆಂಟ್ಸ್ನ ನೀಡದೆ ಇರೋವಂಥದ್ದು, ಈ ಎಲ್ಲ ರೀತಿಯ ಅವಳ ಆರ್ಥಿಕ ಸುರಕ್ಷತೆಯ ಮೇಲೆ ಕಂಟ್ರೋಲ್ ಹೇರೋದನ್ನು ಕೂಡ ಆರ್ಥಿಕ ಹಿಂಸೆ ಅಂತ ಈ ಡಿವಿ ಕಾಯ್ದೆಯಡಿ ಗುರುತಿಸ್ತಾರೆ.
1: ಈ ರೀತಿಯಾದಂತಹ ಹಿಂಸೆ, ಅದು ಯಾವುದೇ ರೀತಿ ಇರ್ಬೋದು, ಅವಮಾನ ಆಗಿರ್ಬೋದು, ನಿಂದನೆ, ಬೆದರಿಕೆ ಅಥವಾ ಮಾನಸಿಕ ಯಾವುದೇ ಹಿಂಸೆ ಆಗಿರ್ಬೋದು, ಮತ್ತೆ ಈಗ ಮನೆಯಿಂದ ಹೊರಗಾಕುವಾಗ ಆರ್ಥಿಕ ಸಮಸ್ಯೆನೂ ಕೂಡ ಆಗತ್ತೆ ಅಂತ ತಾವು ಎಲ್ಲ ವಿವರಣೆ ಕೊಟ್ರಿ. ಈಗ ಇಂಥ ಸಂದರ್ಭದಲ್ಲಿ ಈಗ ಕೌಟುಂಬಿಕ ಹಿಂಸೆ ಆಗ್ತಾ ಇದೆ ಅಂತಂತ ಹೇಳಿ ಗೊತ್ತಾದ ಕೂಡಲೇ ನಮ್ಗೆ ಅನಿಸಿದ ಕೂಡಲೇ ದೂರು ಕೊಡ್ಬೇಕಲ್ಲ, ಎಲ್ಲಿ?
0: ಎಲ್ರಿಗೂ ಮೊದಲಾಗಿ ನೆನಪಾಗೋದೆ ಪೊಲೀಸ್ ಸ್ಟೇಷನ್ ಕೊಡ್ಬೇಕು ಅಂತ. ಖಂಡಿತವಾಗ್ಲೂ ಪೊಲೀಸ್ ಸ್ಟೇಷನ್, ಹತ್ತಿರದ ಪೊಲೀಸ್ ಸ್ಟೇಷನ್ ಮನೆಗೆ ಎಲ್ಲಿರುತ್ತೋ ಅವರು ಹೋಗಿ ಕೊಡ್ಬೋದು. ಅಕಸ್ಮಾತ್ ಮನೆಯಲ್ಲಿಂದ ದೂರ ಇದ್ರೂ ಕೂಡ ಅಲ್ಲಿನಾದ್ರೂ ಆಗುತ್ತೆ ಅಂದ್ರೆ 0 FIR ಅಂತಿದೆ, ಯಾವುದೇ ಪೊಲೀಸ್ ಸ್ಟೇಷನ್ಗೂ ಹೋಗಿ ಸಹ ಅವ್ರು ದೂರು ಕೊಡ್ಬೋದಾಗಿರುತ್ತೆ. ಅವರು ಆಮೇಲೆ ಜುರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನ್ಗೆ ಅದನ್ನ ರೆಫರ್
1: ಹಸ್ತಾಂತರ ಮಾಡ್ತಾರೆ, ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಕೆಲವು ಸಲ ಕೆಲವು ಸರ್ಕಾರದ ಅಧಿಕಾರಿಗಳು ಇರ್ತಾರೆ ನೋಡಿ.
0: ತುಂಬಾ ಒಳ್ಳೆ ಪಾಯಿಂಟ್ ತಂದ್ರಿ ಸರ್. ಸೊ ಹಿಂಸೆ ಅನ್ನೋದು ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತಿಲ್ಲ, ಈ ಡಿವಿ ಕಾಯ್ದೆ ಅಡಿ ಇದಕ್ಕೆ ಅಂತಾನೆ ಗುರುತಿಸಲ್ಪಟ್ಟ ಅಧಿಕಾರಿಗಳು ಅಂದ್ರೆ ರಕ್ಷಣಾ ಅಧಿಕಾರಿಗಳು ಅಂತಾರೆ, ಪ್ರೊಟೆಕ್ಷನ್ ಆಫೀಸರ್. ಪ್ರತಿ ಜಿಲ್ಲೆಯಲ್ಲೂ ಇರ್ತಾರೆ, ದೊಡ್ಡ ದೊಡ್ಡ ಜಿಲ್ಲೆಗಳಾದ್ರೆ ಒಂದಕ್ಕಿಂತ ಹೆಚ್ಚು ಅಧಿಕಾರಿಗಳು ಕೂಡ ನೇಮಕ ಆಗಿರ್ತಾರೆ. ಇವರು ಈ ಕಾಯ್ದೆ ಅಡಿ ಏನು ದೂರುಗಳು ಬರುತ್ತೆ ಅದನ್ನ

0: ಸ್ವೀಕಾರ ಮಾಡುವಂತದ್ದಾಗಿರ್ಬೋದು, ಮತ್ತೆ ಆ ಮಹಿಳೆಗೆ ಏನ್ ರಕ್ಷಣೆ ಕೊಡಬೇಕು, ಒಂದು ವಾಸಸ್ಥಳದ ರಕ್ಷಣೆ ಆಗಿರ್ಬೋದು, ಅಥವಾ ಅವ್ರಿಗೆ ವೈದ್ಯಕೀಯ ಚಿಕಿತ್ಸೆ ಬೇಕಿದ್ರೆ ಅದಕ್ಕೆ ಸಹಾಯ ಅಂತದ್ದಾಗಿರ್ಬೋದು, ಅಥವಾ ಪ್ರಕರಣ ನಡೆಸೋದಕ್ಕೆ ಕೋರ್ಟ್ಗೆ ಹೋಗ್ಬೇಕು, ದಾಖಲಿಸ್ಬೇಕು, ಈ ಪ್ರಕರಣ ರಿಲೀಫ್ ಆದೇಶಗಳನ್ನ ಪಡ್ಕೋಬೇಕು ಅಂತಂದ್ರೆ ಈ ರಕ್ಷಣಾ ಅಧಿಕಾರಿಗಳೇ ಸಹಾಯ ಮಾಡ್ತಾರೆ.
1: ಅಂದ್ರೆ ಕೋರ್ಟ್ಗೂ ಹೋಗ್ಬೋದು ನೇರವಾಗಿ, ಅಂದ್ರೆ ಪೊಲೀಸ್ ಸ್ಟೇಷನ್ ಹೋಗದೇನೆ ಅಥವಾ ಈ ಅಧಿಕಾರಿಗಳನ್ನು ಸಂಪರ್ಕಿಸದೆ ನೇರವಾಗಿ ಕೋರ್ಟ್ಗೂ ಕೂಡ ಹೋಗಿ ದೂರನ್ನ ಕೊಡಬಹುದಾ?
0: ಖಂಡಿತವಾಗ್ಲೂ ಮಾಡಬಹುದು ಸರ್. ಸೊ ಈ ಡಿವಿ ಕಾಯ್ದೆ ಅಡಿ ಅನ್ನೋದು ಒಂದು ರಕ್ಷಣಾ ಅಧಿಕಾರಿಗಳ ಮೂಲಕ ಹೋದ್ರೆ, ಈಗ ಹೇಗೆ FIR ಅಂತಾರೆ ಅಲ್ಲಿ ಡೊಮೆಸ್ಟಿಕ್ ಇನ್ಸಿಡೆಂಟ್ ರಿಪೋರ್ಟ್ DIR ಅಂತಾರೆ, ದೌರ್ಜನ್ಯಗಳ ವಿವರ ಪಡ್ಕೊಂಡು ಏನ್ ಮುಂದೆ ಹೆಜ್ಜೆ ಇಡಬೇಕು ಅಂತ. ಸೊ ಕೋರ್ಟಿಗೆ ಹೋಗ್ಬೇಕು ಅಂದ್ರೆ ಅವರು ಉಚಿತ ಕಾನೂನು ಸೇವೆಗಳ ಮೂಲಕ ಲಾಯರ್ನ ವ್ಯವಸ್ಥೆ ಕೂಡ ಮಾಡಬಹುದು. ಅದು ಬಿಟ್ಟು ನಮ್ಗೆ ನಾವು ಲಾಯರ್ನ ನೇಮಕ ಮಾಡ್ಕೊಳ್ಳೋ ಅವಕಾಶ ಇದೆ ಅಂತಂದ್ರೆ ಡೈರೆಕ್ಟ್ ಆಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಪ್ರಕರಣವನ್ನ ಕೂಡ ಡಿವಿ ಮೊಕದ್ದಮನೆಯನ್ನು ಹೂಡಿ
1: ಮಾಡಬಹುದು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಉಚಿತ ಕಾನೂನು ನೆರವನ್ನು ಪಡ್ಕೊಂಡು ಕೂಡ ಮುಂದುವರಿಬಹುದು.
0: ಡೆಫಿನೆಟ್ಲಿ ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಹೋದ್ರೆ ಫ್ರಂಟ್ ಡೆಸ್ಕ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನಮ್ಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ವಕೀಲರ ಸಹಾಯ ಬೇಕು ಅಂತಂದ್ರು ಕೂಡ ಉಚಿತ ವಕೀಲರನ್ನ ಅವರು ಒದಗಿಸಿಕೊಡ್ತಾರೆ.
1: ಮೇಡಮ್, ಈಗ ಎಲ್ಲಾ ಹೇಳಿದಂತಹ ಸ್ಥಳಗಳಲ್ಲಿ ಹೋಗಕ್ ಆಗ್ಲಿಕ್ಕಿಲ್ಲ, ಅಲ್ಲಿ ಮನೆಯಲ್ಲಿ ಕುತ್ಕೊಂಡೆ ಏನೋ ಒಂದು ಹೆಲ್ಪ್ ತಗೋಬೇಕಂದಾಗ
0: ಎಷ್ಟೋ ಜನ ಮಹಿಳೆಯರು ಹೇಳ್ಕೊಳಕ್ಕೆ ಭಯ ಪಡ್ತಾ ಇರ್ತಾರೆ, ಅಥವಾ ಹೊರಗಡೆ ಹೋದ್ರೆ ಏನಾಗತ್ತೆ ಅಂತ. ಆಗ ಈ ಸಹಾಯವಾಣಿ ಸಂಖ್ಯೆಗಳು ನಮ್ಗೆ ಹೆಲ್ಪಿಗೆ ಬರುತ್ತೆ, ಸಹಾಯಕ್ಕೆ ಬರುತ್ತೆ. ಒಂದು ಪೊಲೀಸ್ 100 ಅಂತಾರೆ, ಈಗ ತುರ್ತು ಪರಿಸ್ಥಿತಿ ಸಹಾಯವಾಣಿ ಸಂಖ್ಯೆ ಇದೆ 112, ಅದು ಬಿಟ್ಟು ಕೂಡ ಮಹಿಳೆಯರಿಗೆ ಅಂತಾನೆ 1081 ಅಂತ ಹೇಳ್ತಾರೆ. ಸೊ ಈ ಮಹಿಳಾ ಸಹಾಯವಾಣಿ ಸಂಖ್ಯೆಗಳಿಗೆ ಕೂಡ ಫೋನ್ ಮಾಡಿ ಹೆಲ್ಪ್ ಸಹಾಯವನ್ನ ಕೋರ್ಬೋದಾಗಿರುತ್ತೆ. ಈ ಕಾನೂನು ವಕೀಲರು ಏನ್ ಬೇಕು ಅಂದ್ವಿ, ಅದಕ್ಕೆ ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆ ಲೀಗಲ್ ಹೆಲ್ಪ್ಗೆ ಬೇಕಾಗಿರೋದು 15100 ಸಹಾಯವಾಣಿ ಸಂಖ್ಯೆಗೂ ಕೂಡ ಮಾಡಿ ನಾವು ಸಹಾಯವನ್ನು ಕೇಳ್ಬೋದಾಗಿರುತ್ತೆ.
1: ಈಗ ಈ ಕೌಟುಂಬಿಕ ಹಿಂಸೆ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಏನೋ ಒಂದು ಕೇಸ್ ಆಗಿರ್ತದೆ ಅನ್ಕೋಣ, ಆ ಸಂದರ್ಭದಲ್ಲಿ ಗಂಡನ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಅನಿಸಿರ್ತದೆ, ಅಥವಾ ಎಲ್ಲೂ ಬೇರೆ ಕಡೆ ಹೋಗ್ಲಿಕ್ಕೆ ಆಗ್ತಿರಂಗಿಲ್ಲ, ಆ ಟೈಮಲ್ಲಿ ಕಾನೂನಿಗೆ ಒಂದು ನೆರವು ಇದೆಯಾ, ಅಥವಾ ಕಾನೂನು ಏನ್ ಹೇಳುತ್ತೆ, ಅವರು ಕೂಡ ಗಂಡನ ಮನೆಯಲ್ಲಿ ವಾಸಿಸಬಹುದಾ?
0: ಪ್ರತಿ ಮಹಿಳೆಗೂ ಗಂಡನ ಮನೆಯಲ್ಲಿ ವಾಸವಾಗುವಂತಹ ರಕ್ಷಣೆ ಹಕ್ಕು ಇದ್ದೇ ಇದೆ. ಸೊ ಈಗ ದೌರ್ಜನ್ಯ ಆಗ್ತಾ ಇದೆ ಅಂದಾಗ ಎಷ್ಟೋ ಮಹಿಳೆಯರು ಮನೆ ಬಿಟ್ಟು ಹೋಗಿರ್ತಾರೆ, ಯಾಕಂದ್ರೆ ಅವರು ಆ ದೌರ್ಜನ್ಯದಿಂದ ರಕ್ಷಣೆ ಪಡ್ಕೋಬೇಕಾಗಿರತ್ತೆ. ಹೌದು,
1: ಆದ್ರೆ ಬೇರೆ ಕಡೆ ಹೋಗ್ಲಿಕ್ಕೆ ಅವಕಾಶ ಇರಲ್ಲ ಅವ್ರಿಗೆ.
0: ಹೌದು, ಎಷ್ಟೋ ಸತಿ ಅವ್ರ ತಂದೆ ತಾಯಿನೂ ಸ್ವೀಕಾರ ಮಾಡದೇ ಇರ್ಬೋದು, ಅಂತ ಪರಿಸ್ಥಿತಿಗಳಲ್ಲೇ ರಕ್ಷಣೆ ಕೊಡಬೇಕು ಅಂತ ಈ ಡಿವಿ ಕಾಯ್ದೆಯಡಿ ಒಂದು ವಿಶೇಷ ಆದೇಶ ಪಡಿಬಹುದು, ಅದನ್ನ ವಾಸಸ್ಥಳದ ನಿವಾಸದ ಆದೇಶ ಅಂತ ಹೇಳ್ತಾರೆ. ಸೊ ಗಂಡ ಇದೇ ಮನೆಯಲ್ಲಿ ಹೇಗೆ ಜೀವನ ಶೈಲಿ ಇತ್ತು ಅದಕ್ಕನುಗುಣವಾಗಿ ಅದೇ ಮನೆಯಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಆದೇಶವನ್ನ ಪಡ್ಕೋಬಹುದು. ಅಥವಾ ಇದೇ ರೀತಿ ಇನ್ನೊಂದು ಕಡೆ ಅವ್ರಿಗೆ ಈಗ ಅದೇ ಮನೆಯಲ್ಲಿ ವಾಸ ಮಾಡಕ್ಕೆ ಹೆದರಿಕೆ ಆಗ್ತಾ ಇದೆ ಅಂತಂದ್ರೆ ಇನ್ನೊಂದು ಮನೆಯಲ್ಲಿ ಕೂಡ ಅವ್ರಿಗೆ ವಾಸಸ್ಥಳದ ವ್ಯವಸ್ಥೆ ಮಾಡಬೇಕು ಅಂತ ಕೂಡ ಕೋರ್ಟ್ ಆದೇಶ ಮಾಡಬಹುದಾಗಿರುತ್ತೆ.
1: ಈಗ ಅದೇ ಮನೆಯಲ್ಲಿ ವಾಸ ಮಾಡಕ್ಕೆ ಹೆದರಿಕೆ ಆಗ್ತಾ ಇದೆ ಅಂತ ಬಂದಾಗ ಈ ಪತಿ ಅಥವಾ ಅತ್ತೆ ಮಾವಂದ್ರ ಮೇಲೂ ಏನಾದರೂ ಕ್ರೌರ್ಯ ಎಸಗುತ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಕೇಸ್ ಮಾಡಬಹುದು, ಅದು ಕೂಡ ಅಪರಾಧ ಆಗುತ್ತೆ ಹೇಗೆ?
0: ಹೌದು, ಈ ಡಿವಿ ಕಾಯ್ದೆ ಅಡಿ ಕೂಡ ಗಂಡ ಮತ್ತೆ ಅವ್ರ ಮನೆಯವ್ರ ವಿರುದ್ಧ ಒಂದು ಮಹಿಳೆ ನೊಂದಿತ ಅಥವಾ ಬಾಧಿತ ಮಹಿಳೆ ಅಂತಾರೆ ಅವ್ರ ಪ್ರಕರಣ ಆಗ್ಬೋದು. ಇದೇ ರೀತಿ ಆಗ್ಬಾರ್ದು ಅನ್ನೋದಕ್ಕೆ ಇನ್ನೊಂದು ಆದೇಶ ಪಡ್ಕೋಬಹುದು, ಅದನ್ನ ರಕ್ಷಣಾ ಆದೇಶ ಅಂತಾರೆ. ಸೊ ಯಾವ ರೀತಿ ಹಿಂಸೆ ನಡೆಸ್ತಾ ಇರ್ತಾರೆ ಅಥವಾ ಯಾವ ರೀತಿ ಕ್ರೌರ್ಯ ಮೆರಿತಾ ಇರ್ತಾರೆ ಅದನ್ನ ಮಾಡಬಾರ್ದು, ಅದನ್ನ ತಡಿಬೇಕು ಅನ್ನೋ ಆದೇಶವನ್ನ ಪಡ್ಕೋಬರ್ಬಹುದು. ಸೊ ಅದನ್ನ ಗಂಡ ಆಗಿರ್ಬೋದು ಅವರ ಮನೆಯವ್ರ ವಿರುದ್ಧ ಕೂಡ ಆದೇಶವನ್ನ ಪಡ್ಕೊಂಬರ್ಬೋದಾಗಿರುತ್ತೆ.
1: ಈಗ ಬೇರೆ ಬೇರೆ ರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಮತ್ತೆ ಈಗ ಪರಿಹಾರ ಕೂಡ ಏನೇನು ಸಿಗುತ್ತೆ ಆ ಸಂದರ್ಭದಲ್ಲಿ ಅಂತ ಅನ್ನೋದು ಕೂಡ ಗೊತ್ತಾಗಬೇಕು, ಅದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೋದಾ ಯಾವ ರೀತಿ ಅಂತೇಳಿ?
0: ಈ ರಕ್ಷಣಾ ಆದೇಶ ಮತ್ತೆ ನಿವಾಸದ ಆದೇಶದ ಜೊತೆಗೆ ಜೀವನಾಂಶವನ್ನು ಕೂಡ ಡಿವಿ ಕಾಯ್ದೆ ಒಡಿ ಒಂದು ಮಹಿಳೆ ಪಡ್ಕೋಬಹುದಾಗಿರುತ್ತೆ. ಸೊ ಅದು ತನಗಾಗಿರ್ಬೋದು, ತನ್ನ ಮಕ್ಕಳಿಗಾಗಿರ್ಬೋದು, ಏನೇನ್ ಖರ್ಚುಗಳಿದೆ ಮನೆ ನಡೆಸೋದಕ್ಕೆ, ಮತ್ತೆ ದೌರ್ಜನ್ಯದಿಂದ ಏನಾದ್ರೂ ವೈದ್ಯಕೀಯ ವೆಚ್ಚಗಳು ಹೆಚ್ಚಾಗಿದ್ರೆ ಅದಕ್ಕೂ ಕೂಡ ಅವರು ಪಡ್ಕೋಬಹುದಾಗಿರುತ್ತೆ. ಸೊ ಈ ಜೀವನಾಂಶವನ್ನು ಪ್ರಕರಣ ಅಥವಾ ಈ ಡಿವಿ ಕಾಯ್ದೆಯಡಿ ಕೇಸ್ ಏನಿದೆ ಪೂರ್ತಿ ಆಗ್ಬೇಕು ಅಂತಾನೆ ಏನು ಇಲ್ಲ, ಮಧ್ಯಂತರವಾಗಿ ಕೂಡ ಜೀವನಾಂಶದ ಒಂದು ಆದೇಶವನ್ನ ತಗೋಬಹುದಾಗಿರುತ್ತೆ. ಸೊ ಮಾನಸಿಕ ಹಿಂಸೆ ಆಗಿರ್ಬೋದು, ಅದಕ್ಕೆ ಏನಾದ್ರೂ ಎಕ್ಸ್ಪೆನ್ಸಸ್ ಆಗಿದ್ರೆ ಡಾಕ್ಟರ್ ಹತ್ರ ಹೋಗಿದ್ದೆ ಅದಕ್ಕೆ ಪಡ್ಕೋಬಹುದು. ತನ್ನ ಜೀವನ ನಡೆಸೋದಕ್ಕೆ ತನಗೆ ಬೇಕಾದಂತ ಆಹಾರ ಮತ್ತು ವಾಸಸ್ಥಳಕ್ಕೆ ಏನಾದ್ರೂ ಹಣ ಬೇಕಿದ್ರೆ, ಮಕ್ಕಳನ್ನ ಶಾಲೆ ಕಳ್ಸೋದಕ್ಕೆ ಬೇಕಾಗಿರುವಂತಹ ವೆಚ್ಚಗಳನ್ನ ಇದೆಲ್ಲ ನೋಡಿ ಅವರು ಜೀವನಾಂಶವನ್ನ ಕೊಡ್ಬೋದು,
1: ಪಡಿಬಹುದಲ್ಲ. ಮತ್ತೆ ಈಗ ಈ ಸಂದರ್ಭದಲ್ಲಿ ಬಹುಶಃ ಯಾವ್ಯಾವ ರೀತಿಯಲ್ಲಿ ಕಾನೂನಿನ ಒಂದು ಹೋರಾಟ ಮಾಡಬೇಕಂದಾಗ ಸಾಕ್ಷ್ಯಗಳನ್ನು ಕೂಡ ಇವರು ಇಟ್ಕೋಬೇಕಾಗತ್ತೆ. ಈಗ ಕೊನೆಯಲ್ಲಿ ಹಿಂಸೆ ವಿರುದ್ಧ ದೂರು ನೀಡಿರ್ತಾರೆ ಅನ್ಕೋಣ, ಅಥವಾ ನೀಡಿದ ಸಂದರ್ಭದಲ್ಲಿ ರಕ್ಷಣೆ ಬೇಕಾಗತ್ತೆ ಅಂತಂದ್ರೆ, ನಾವು ವಿಚ್ಛೇದನ ಪಡ್ಕೊಂಡ್ರೆ ಮಾತ್ರ ನಮಗೆ ಇನ್ನೂ ಒಳ್ಳೇದಾಗತ್ತೆ ಅಂತೇಳಿ ಭಾವನೆ ಬರಬಹುದು. ಬಹುಶಃ ಆ ಟೈಮಲ್ಲಿ

0: ಜೊತೆಗೆ ಏನಾದ್ರೂ ಮಾಡಬೇಕು ಅಂತ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ವಿಚ್ಛೇದನ ಬೇಕಾಗಿಲ್ಲ, ಅಥವಾ ಈ ಡಿವಿ ಕಾಯ್ದೆ ಅಡಿ ಹಾಕೋ ಮೊಕದ್ದಮೆಗೆ ಗಂಡನ ಎಲ್ಲೂ ಜೈಲ್ಗೂ ಕಳಿಸೋದಿಲ್ಲ. ಸೊ ಆ ಭಯ ಇಲ್ಲದೆ ನಮಗೇನ್ ಬೇಕು, ನಮ್ಮ ಮಕ್ಕಳ ಸುರಕ್ಷತೆಗೆ ಏನ್ ಬೇಕು ಅನ್ನೋ ಉದ್ದೇಶದಿಂದ ಡಿವಿ ಕಾಯ್ದೆ ಅಡಿ ಒಂದು ಮಹಿಳೆ ರಕ್ಷಣೆ ಕೋರ್ತಾ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ.
1: ವಕೀಲರಾದಂತಹ ಶಿರೀಷ ಬಿ ರೆಡ್ಡಿ ಅವರೇ, ತಾವು ಬಹಳ ವಿವರವಾಗಿ ಬಹಳಷ್ಟು ವಿಸ್ತೃತವಾಗಿ ಕೌಟುಂಬಿಕ ಹಿಂಸೆ, ಜೀವನಾಂಶ ಆಗಿರ್ಬೋದು, ವಿಚ್ಛೇದನ ಏನಾದರೂ ಪಡೆಯಬೇಕಾಗತ್ತೆ ಆ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಪರಿಹಾರಗಳು ಸಿಗ್ತವೆ ಅಂತ ಅನ್ನೋದನ್ನೆಲ್ಲ ತುಂಬ ವಿವರವಾಗಿ ಹೇಳಿದಿರಿ. ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಸದ್ಯಕ್ಕೆ ಈ ಒಂದು ಕಂತಿನಲ್ಲಿ ನಿಮ್ಮ ಸಮ್ಮುಖದಲ್ಲೇ ನಾನು ಪ್ರಶ್ನೆ ಕೇಳಿಬಿಡ್ತೀನಿ ನಮ್ಮ ಕೇಳುಗರಿಗೆ. ಕೌಟುಂಬಿಕ ಹಿಂಸೆ ಅಂದರೆ ಕೇವಲ ಹೊಡೆಯೋದು ಮಾತ್ರವೇ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ನಮ್ಮ ಕೇಳುಗರಿಗೆ ಎರಡು ಆಪ್ಷನ್ ಅನ್ನು ಕೊಡ್ತಾ ಇದ್ದೀವಿ. ಒಂದು, ಹೌದು ದೈಹಿಕ ಹಿಂಸೆ ಮಾತ್ರ. ಇನ್ನೊಂದು, ಇಲ್ಲ ಮಾನಸಿಕ, ಲೈಂಗಿಕ ಮತ್ತು ಆರ್ಥಿಕ ಹಿಂಸೆಯು ಸೇರುತ್ತದೆ. ಈ ಎರಡು ಉತ್ತರಗಳಲ್ಲಿ ನೀವು ಯಾವುದನ್ನು ಏನೋ ಬೀನೋ ಅಂತ ಅನ್ನೋದನ್ನು ನಮಗೆ ತಿಳಿಸಿದರೆ ಸಾಕು. ಅಂದರೆ ಮೂರು ಕಾರ್ಯಕ್ರಮಗಳನ್ನು ಸತತವಾಗಿ ಕೇಳಬೇಕಾಗತ್ತೆ. ಉತ್ತರವನ್ನು ಕಳಿಸೋದು ಈಗ ಹೇಳುವಂಥ ಮೊಬೈಲ್ ಸಂಖ್ಯೆಗೆ 9650108177. ಇನ್ನೊಮ್ಮೆ 9650108177 9650108107 ಈ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮೆಸೇಜ್ಗಳನ್ನು ಮಾತ್ರ ಮಾಡಬೇಕು, ಕರೆ ಮಾಡಬಾರ್ದು. ಲಕ್ಕಿ ಕೇಳುಗರನ್ನ ನಾವು ಆರಿಸ್ತೀವಿ. ಒಂದು ನೇರ ಫೋನಿನ ಕಾರ್ಯಕ್ರಮ ನಡೆಸ್ತೀವಲ್ಲ, ಅವತ್ತು ಇದನ್ನು ನಾವು ಅನೌನ್ಸ್ ಮಾಡ್ತೀವಿ, ಯಾರು ಲಕ್ಕಿ ವಿನ್ನರ್ ಅಂತಂಥೇಳಿ ನಾವು ಅವತ್ತು ನೋಡಬಹುದು. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ಸ್ಟುಡಿಯೋ ಸಮಯ ಸರಿಯಾಗಿ 4:14:40. ಇನ್ನು ಮುಂದೆ ಕಾರ್ಯಕ್ರಮ ಪರಿಮಳ. ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಸಿನಿಮಾ ಅಂದ್ರೇ ಹಾಗೆ, ಅದರಲ್ಲಿ ನೋವಿರುತ್ತೆ, ಖುಷಿ ಇರುತ್ತೆ, ಎಲ್ಲಕ್ಕಿಂತ ಮಿಗಿಲಾಗಿ ಬದುಕಿಗೆ ದಾರಿದೀಪವಾಗುವಂತಹ ಒಂದು ಅರ್ಥಪೂರ್ಣವಾದ ಕತೆ ಇರುತ್ತೆ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಅಂತಹ ಅರ್ಥಪೂರ್ಣವಾದ ಕಥೆಯನ್ನು ಒಳಗೊಂಡಿರುವಂತಹ ಒಂದು ಸಿನಿಮಾದ ಕಥೆಯನ್ನು ನಿಮ್ಮ ಮುಂದೆ ಇಡ್ತೀವಿ. 1999 ತೆರೆ ಕಂಡ ಸುನಿಲ್ ಕುಮಾರ್ ದೇಸಾಯಿ ಅವರ ಸ್ಪರ್ಶ ಚಿತ್ರದ ಕಥೆ ಹಾಡುಗಳು ನಿಮಗಾಗಿ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ. ಎಚ್ ಸಿ ವೇಣು ಅವರ ಛಾಯಾಗ್ರಹಣವಿದ್ದ 1999 ತೆರೆ ಕಂಡ ಸ್ಪರ್ಶ ಚಿತ್ರದಲ್ಲಿ ಸುದೀಪ್, ಸುಧಾರಾಣಿ, ಸಿಹಿಕೈ, ಚಂದ್ರು, ಕಾಶಿ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರದ ವಿಶೇಷ ಪಾತ್ರದಲ್ಲಿ ಉಮಾಶ್ರೀ ಅವರು ಕೂಡ ಕಾಣಿಸಿಕೊಂಡಿದ್ದರು. ಈ ಚಿತ್ರದ ಮೂಲಕ ನಟಿ ರೇಖಾ ಮತ್ತು ನವೀನ್ ಮಯೂರ್ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಕಥೆ, ಚಿತ್ರಕಥೆ, ಸಂಭಾಷಣೆ ಮತ್ತು ನಿರ್ದೇಶನ ಸುನಿಲ್ ಕುಮಾರ್ ದೇಸಾಯಿ ಅವರದ್ದು. ಸ್ಪರ್ಶ ಸಿನಿಮಾ ಆರಂಭ ಆಗೋದೇ ಒಂದು ಸಿನಿಮಾದ ಚಿತ್ರೀಕರಣದೊಂದಿಗೆ. ಸುದೀಪ್ ಇನ್ವಾಲ್ವ್ ಮ್ಯಾನ್ ಇನ್ವಾಲ್ವ್ ಅನ್ನುವ ನಿರ್ದೇಶಕರ ಸಂಭಾಷಣೆಯೊಂದಿಗೆ ಚಿತ್ರದ ನಾಯಕನಿಗೆ ಸೂಚನೆ ನೀಡಲಾಗುತ್ತೆ. ಆರಂಭದಲ್ಲಿ ಇಟಗಿ ಈರಣ್ಣ ಅವರ ಅದ್ಭುತವಾದ ಶಾಹಿರಿ ಕೂಡ ಮೂಡಿಬಂದಿದೆ. ಚಿತ್ರದ ಚಿತ್ರೀಕರಣ ಮುಗಿತಾ ಇದ್ದಂತೆ ನಮ್ಮ ಕಣ್ಣು ಮುಂದೆ ಬರುವ ಮೊದಲ ಹಾಡು ಮನಗಳ ಸರಿಗಮ ಪ್ರೇಮ, ಸುಮಗಳ ಗಮಗಮ ಪ್ರೇಮ.

0: ಇನ್ವಾಲ್ವ್ ಮ್ಯಾನ್, ಇನ್ವಾಲ್ವ್ ಲವ್, ಲವ್ನ ಫೀಲ್ ಮಾಡು, ಪ್ರೀತಿನ ಅನುಭವಿಸು, ಅನುಭವಿಸಿ ಎಕ್ಸ್ಪ್ರೆಸ್ ಮಾಡು. ಒನ್ ಮೋರ್ ಟೈಮ್.
1: ಓಕೆ ರೆಡಿ.
0: ಸುದೀಪ್ ಇನ್ನೂ ಹತ್ರ, ಅವಳು ಕಣ್ಣಲ್ಲೇ ಕಣ್ಣಿಟ್ಟು ನೋಡು ಪ್ಲೀಸ್. ಕ್ಲಿಕ್. ಪ್ರೇಮವೆಂದರೆ ಏನು ಗಾಲಿ, ಗಾಲಿ ಬಾ ಹೇಳಿ, ಅದು ಒಂದು ವಿಚಿತ್ರ ಬೆಂಕಿ, ಯಾರು ಯಾರೋ ಬಂದು ಹಚ್ಚಿದರೆ ಅದು ಹತ್ತುವುದು ಅಲ್ಲ, ಯಾರು ಯಾರೋ ಬಂದು ಹಚ್ಚಿದರೆ ಅದು ಹತ್ತುವುದು ಅಲ್ಲ, ಹತ್ತಿರುವ ಬೆಂಕಿಯನ್ನು ಆರಿಸಲು ಬಂದರೆ ಅದು ಆರುವುದು ಅಲ್ಲ.
2: ಸುದೀಪ್, ಪ್ರೇಮದ ಬಗ್ಗೆ ನೀನೊಂದು ಶಾಯರಿ ಹೇಳೋ.
3: ಕೋಟಿ ಕೋಟಿ ಕವಿಗಳು ಬಣ್ಣಿಸಿದರು ಪ್ರೇಮದ ಬಣ್ಣನೆ ಮುಗಿದಿಲ್ಲ. ಕೋಟಿ ಕೋಟಿ ಕವಿಗಳು ಬಣ್ಣಿಸಿದರು ಪ್ರೇಮದ ಬಣ್ಣನೆ ಮುಗಿದಿಲ್ಲ. ಕೋಟಿ ಕೋಟಿ ತಾರೆಗಳು ತುಂಬಿದರು ಆಕಾಶವಿನ್ನು ಪೂರ್ಣಗೊಂಡಿಲ್ಲ.
2: ಈ ಶಾಯರಿ ಕೇಳಿದ್ರೆ ನಿನಗೇನಾದ್ರೂ ಅನ್ಸುತ್ತಾ?
4: ಒಂದು ಮಾತ್ರ ಅನ್ನಿಸ್ತು, ಅದು ಒಂದು ಮೂರ್ಖರ ಸಂತೆ, ಆ ಸಂತೆಯಿಂದ ನೀನ್ ಬಂದಿದೀಯಾ ಅಂತ. ಲವ್ ಅಂತೆ ಲವ್, ಇದಾ ಲವ್?

ಪ್ರೇಮ ಪ್ರೇಮ ಪ್ರೇಮವೆಂದರೆ ಹೇಳಲು ಬಯಸಿ ಹೇಳಲು ಆಗದ ಮಧುರ ಭಾವನೆ, ಮಧುರ ಕಾಮನೆ, ಮಧುರ ಯೋಚನೆ, ಮಧುರ ಯಾ

ಯುಗ ಯುಗಗಳು ಕಳೆದರು, ಹಲವು ಜನುಮ ತಳೆದರು, ಓದಿ ಮುಗಿಸದ ಗ್ರಂಥ ಪ್ರೇಮ, ಹಾಡಿ ಮುಗಿಸದ ಗೀತೆ ಪ್ರೇಮ, ಎಂದೂ ಮುಗಿಯದ ಪಯಣ ಒಂದುಗೂಡುವ

ಪ್ರೇಮವು ಅನುಭವಕ್ಕೆ ಮಾತ್ರ ನಿಲುಕುವ ಕೋಮಲ ಕಲ್ಪನೆ, ಸ್ಪರ್ಶಿಸಲಾಗುವುದಿಲ್ಲ ಆದರೆ ಮನಸ್ಸು ಹೇಳುತ್ತಿದೆ.

0: ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಸ್ಪರ್ಶ ಚಿತ್ರದ ಬಗ್ಗೆ ಮಾತಾಡ್ತಿದ್ದೀವಿ. ಸ್ಟುಡಿಯೋ ಸಮಯ 4:33:32. ಸುದೀಪಿ ಚಿತ್ರದಲ್ಲಿ ಮಾಡೆಲ್ ಜೊತೆಗೆ ನಟ ಕೂಡ ಹೌದು. ಶೂಟಿಂಗ್ ಒಂದರ ಸಮಯದಲ್ಲಿ ಸುಮಾ ಎನ್ನುವ ಹುಡುಗಿಯ ಮೇಲೆ ಸುದೀಪ್ಗೆ ಪ್ರೀತಿಯಾಗುತ್ತೆ. ಸುಮಾ ಅನ್ನುವ ಹುಡುಗಿಯನ್ನು ಹುಡುಕೊಂಡು ಹೋದ ನಾಯಕನಿಗೆ ಹುಡುಗಿ ಸಿಗದೆ ವಾಪಸ್ಸಾಗ್ತಾನೆ. ತಾನು ಇಷ್ಟಪಟ್ಟಂಥ ಹುಡುಗಿಗೆ ದೂರವಾಣಿ ಮೂಲಕ ಕರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ತನ್ನ ಗೆಳತಿ ಮಾಯಾ ಮೂಲಕ ಸುಮಾಳಿಗೆ ಕರೆ ಮಾಡಿ ಆ ಮೂಲಕ ಅವಳ ನಂಬರ್ ಅವನಿಗೆ ಸಿಗುತ್ತೆ.
1: ಮಾಯಾ, ನಂಗೋಸ್ಕರ ಒಂದು ಕೆಲಸ ಮಾಡ್ತೀಯಾ?
2: ಏನದು?
1: ನೋಡು, ಗಂಡು ಸೇರ್ತಿದ್ರೆ ಅಂಕಲ್ ಅನ್ನು, ಹೆಂಗಸರು ಇರ್ತಿದ್ರೆ ಆಂಟಿಯನ್ನು. ಓಕೆ, ಎಕ್ಸ್ಕ್ಯೂಸ್ ಮೀ.
2: ಅಲ್ಲಿ ಯಾರಿದ್ದಾರೋ ಹೇಗಿದ್ದಾರೋ ಒಂದು ಗೊತ್ತಿಲ್ವಲ್ಲೋ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ
1: ಕತ್ಲಲ್ ಕಲ್ಬಿಸೋಣ, ಬಡಿದ್ರೆ ಬಡಿಲಿ. ಡೈಲ್ ಮಾಡು
3: ಸರ್. ಫೋನು. ಹಲೋ.
2: ಹಲೋ ಅಂಕಲ್, ನನ್ನ ಹೆಸರು ಮಾಯಾ ಅಂತ, ಸುಮಾ ಫ್ರೆಂಡ್. ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಸುಮಾ ಊರಿಂದ ಬಂದ್ಲಾ?
3: ಇವತ್ ಬರ್ಬೇಕಿತ್ತು, ಇನ್ನೊಂದ್ ವಾರ ಬಿಟ್ ಬರ್ತೀನಿ ಅಂತ ಫೋನ್ ಮಾಡಿದ್ಲು.
2: ಅಯ್ಯೋ, ಕಲ್ಚರಲ್ ಪ್ರೋಗ್ರಾಮ್ ರಿಹರ್ಸಲ್ ಇತ್ತಲ್ಲ ಅಂಕಲ್, ಬಂದೇ ಬರ್ತೀನಿ ಅಂತ ಹೇಳಿದ್ಲು. ಟೆನ್ಷನ್ ಆಗೋಯ್ತಲ್ಲ ಅಂಕಲ್. ಅಲ್ಲೇ ಎಲ್ಲೋ ಕೂನೂರ್ ಕಡೆ ಹೋಗ್ತೀನಿ ಅಂತ ಹೇಳಿದ್ಲು. ಅಲ್ಲೇ ಇದ್ದಾಳ ಅಥವಾ ಬೇರೆಲ್ಲಾರ ಹೋಗಿದ್ದಾಳ?
3: ಕೂನೂರಲ್ಲಿ ನನ್ನ ತಮ್ಮನ ಮನೆಯಲ್ಲೇ ಇದ್ದಾಳೆ.
2: ಅಂಕಲ್, ಅರ್ಜೆಂಟ್ ಆಗಿ ಅವಳತ್ರ ನಾನೇ ವಿಚಾರಿಸ್ಬೇಕು. ಸ್ವಲ್ಪ ನಂಬರ್ ಕೊಡ್ತೀರಾ?
3: ತಗೊಳ್ಳಿ.
2: ಚಲ್ಮಿ ಅಂಕಲ್, 0818353 5450. ಥ್ಯಾಂಕ್ ಯು ವೆರಿ ಮಚ್.
0: ನಂತರ ಫೋನ್ ಮಾಡಿ ತನ್ನ ಶಾಹಿರಿಯ ಮೂಲಕ ಅವಳನ್ನ ಹೋಗ್ಲುತ್ತಾನೆ. ಆದರೆ ಎರಡನೇ ಬಾರಿ ಫೋನ್ ಮಾಡಿದಾಗ ಆ ಕಡೆ ಫೋನ್ ರಿಸೀವ್ ಮಾಡಿದ್ದು ಸುಮಾ ಅವಳ ಅಂಕಲ್. ಈ ಪಾತ್ರವನ್ನು ನಿರ್ವಹಿಸಿದ್ದು ಸಿಹಿ ಕೈ ಚಂದ್ರು ಅವರು. ಅವರಿಬ್ಬರ ನಡುವಿನ ಶಾಹಿರಿ ಮುಂದುವರಿಯುತ್ತೆ.
2: ಅಂಕಲ್, ಸುಮಾ ಇದ್ದಾಳ?
4: ಇದ್ದಾಳೆ. ನೀವ್ಯಾರು?
2: ನಾನು ಅವಳ ಗೆಳತಿ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ.
4: ಒಂದ್ ನಿಮಿಷ ಮಗು. ನಿನ್ ಗೆಳತಿ ಬೆಂಗಳೂರಿಂದ?
2: ನನ್ ಗೆಳತಿನ? ಹಲೋ.
1: ಅಂದು ರೈಲಿನಲ್ಲಿ ಕಂಡ ಆ ನಿನ್ನ ರೂಪ, ಅಂದು ರೈಲಿನಲ್ಲಿ ಕಂಡ ಆ ನಿನ್ನ ರೂಪ, ಇಂದು ಫೋನಿನಲ್ಲಿ ಕೇಳಿದ ಈ ನಿನ್ನ ಧ್ವನಿಯು, ಅದೂ ಸುಂದರ ಇದೂ ಸುಮಧುರ. ಕಬ್ಬಿನ ಮೇಲೆ ಇಟ್ಟ ಹಾಗಿದೆ ಜೇನಹನಿಯು.
4: ಯಾರದು ನಿನ್ ಗೆಳತಿ? ಏನ್ ಸಮಾಚಾರ ಅಂತೆ
2: ಅಂಕಲ್?
1: ನಿನ್ನನ್ನು ಕಂಡು ನಿನ್ನನ್ನು ಕೇಳಿ ನಾನಾಗಿ ಹೋದೆ ಕವಿಯು. ನಿನ್ನನ್ನು ಕಂಡು ನಿನ್ನನ್ನು ಕೇಳಿ ನಾನಾಗಿ ಹೋದೆ ಕವಿಯು. ನಾವಿಬ್ಬರು ಸೇರಿ ಒಂದಾದರೆನಿತು ಈ ನಮ್ಮ ಬಾಳು ಸವಿಯು.
4: ಬಣ್ಣಿಸಲೆ ಎಂತು ಬಣ್ಣನೆಗೆ ಮೀರಿ ಬಂದಿಹುದು ನಿನ್ನ ಕಾವ್ಯ. ಬಣ್ಣಿಸಲಿ ಎಂತು ಬಣ್ಣನೆಗೆ ಮೀರಿ ಬಂದಿಹುದು ನಿನ್ನ ಕಾವ್ಯ. ಇದು ಭವ್ಯಕ್ಕೆ ಭವ್ಯ. ಇದುವರೆಗೂ ನನ್ನ ಎದೆಯಲ್ಲಿ ಮಲಗಿತ್ತು ಕಾವ್ಯ. ಇದುವರೆಗೂ ನನ್ನ ಎದೆಯಲ್ಲಿ ಮಲಗಿತ್ತು ಕಾವ್ಯ. ಎಚ್ಚರಿಸಿದಾತ ಯಾರಯ್ಯ ನೀನು ಸೌವ್ಯ?
1: ವಾ ವಾ ವಾ, ಬಹತ್ ಖೂಬ್ ಬಹತ್ ಖೂಬ್. ನನ್ನ ಕಾವ್ಯವದು ಇರಬಹುದು ಭವ್ಯ, ನನ್ನ ಕಾವ್ಯವದು ಇರಬಹುದು ಭವ್ಯ, ನಿಮ್ಮದೋ ಅದು ದಿವ್ಯಕ್ಕೆ ದಿವ್ಯ.
4: ಆಹಾಹಾ,
1: ಒಲವು ಪ್ರೀತಿಯ ಮೇಲೆ ಒಲಿದು ಬರಲಿ ತಮ್ಮಿಂದ ಇನ್ನೊಂದು ಕಾವ್ಯ.
4: ವಾ ವಾ ವಾ ವಾ, ಸುಭಾನಲ್ಲ ಸುಭಾನಲ್ಲ. ಅರ್ಹೆ.
0: ಕೊಟ್ಟಿಗೆಹಾರ ರಸ್ತೆಯಲ್ಲಿ ಸುಮಾಳನ್ನ ಭೇಟಿಯಾಗಲು ನಾಯಕ ಸುದೀಪ್ ತೆರಳುತ್ತಾನೆ. ಅಲ್ಲಿಗೆ ತೆರಳಿದ ನಂತರ ನಾಯಕನ ನೋಡಿ ತನ್ನ ಪರಿಚಯ ಮಾಡ್ಕೋತಾನೆ. ಜೊತೆಗೆ ತಾನೊಬ್ಬ ಮಾಡೆಲ್ ಅಂತ ರೈಲ್ವೆ ಸ್ಟೇಷನ್ನಲ್ಲಿ ಭೇಟಿಯಾಗೋಣ ಅಂತ ತಿಳಿಸ್ತಾನೆ. ಪರಸ್ಪರ ಭಾವನೆಗಳನ್ನು ಹಂಚಿಕೊಂಡ ಇವರುಗಳಲ್ಲಿ ಪ್ರೀತಿಯ ಅಂಕುರ ಆಗುತ್ತೆ. ಈ ಚಿತ್ರದ ಎರಡನೇ ಗೀತೆಯಾಗಿ ಮೂಡಿ ಬಂದಿದೆ ಇವಳೇ ಅವಳು, ಕನಸಲ್ಲಿ ಬಂದವಳು, ಇವಳೇ ಅವಳು, ಮನದಲ್ಲಿ ನಿಂತವಳು.
1: ಕೊಟ್ಟಿಗೆಹಾರ ರೋಡ್, ಅವಂತಿ ಎಸ್ಟೇಟ್, ಸಾಯಂಕಾಲ 4 ಗಂಟೆಗೆ.

0: ನನ್ನ ಹೆಸರು ಸುದೀಪ್. ಐಮ್ ಅ ಮಾಡೆಲ್. ನಿನ್ನೆ ಸ್ಟೇಷನ್ನಲ್ಲಿ ನಿನಗ ಕಾಯ್ತಾ ಇದ್ದೆ, ಫೈನು ಕಟ್ಟದೆ. ನಾಳೆ ಸ್ಟೇಷನ್ನಲ್ಲಿ ಮತ್ತೆ ಮೀಟ್ ಮಾಡೋಣ ಸುಮ.
1: ನನ್ನ ಹೆಸರು
2: ಸುಮಾ ಎಲ್ಲೋ ಬಸ್ವಾ.

0: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 4:34:26 ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ಪರ್ಶ ಚಿತ್ರದ ಕಥೆಯ ಜೊತೆಗೆ ಆ ಚಿತ್ರದ ಹಾಡುಗಳನ್ನು ಕೂಡ ಕೇಳ್ತಾ ಇದ್ದೀವಿ. 4:34:36 ರೈಲ್ವೆ ಸ್ಟೇಷನ್ನಲ್ಲಿ ಸುಮಾಳನ್ನು ಭೇಟಿಗಾಗಿ ಹೊರಟ ಸುದೀಪ್ ಸುಮಾ ಅವರ ಕುಟುಂಬದವ್ರನ್ನು ಕೂಡ ಭೇಟಿಯಾಗ್ತಾನೆ. ರೈಲಿನಲ್ಲಿ ಭೇಟಿಯಾಗಿ ಸುದೀಪ್ ಅವರೆಲ್ಲರ ಮುಂದೆ ತನ್ನ ಶಾಹಿರಿಯನ್ನು ಮುಂದುವರಿಸಿ ಪ್ರತಿಯೊಬ್ಬರನ್ನು ಕೂಡ ಖುಷಿಪಡಿಸ್ತಾನೆ. ಈ ಸಂದರ್ಭದಲ್ಲಿ ಸುದೀಪ್ ಮತ್ತು ಸುಮಾ ಅವರ ನಡುವಿನ ಪ್ರೀತಿ ಮತ್ತಷ್ಟು ಬೆಳೆಯುತ್ತೆ. ಚಿತ್ರದ ಮೂರನೇ ಗೀತೆಯಾಗಿ ಮೂಡಿ ಬರುತ್ತೆ ಚಂದಕ್ಕಿಂತ ಚಂದ ನೀನೇ ಸುಂದರ ಅನ್ನುವಂತಹ ಇಂಪಾದ ಹಾಡು.
1: ಅಲ್ಲಿ ಗೋಲ್ಡ್ ಕಲರ್ ಡ್ರೆಸ್ ಹಾಕೊಂಡು ವಿಂಡೋ ಹತ್ರ ಕುತ್ಕೊಂಡಿದ್ದಾಳೆ ನೋಡು. ನಿನ್ನ ಕಂಗಳನ್ನು ನೋಡಿದರೆ, ನಿಮ್ಮ ಕಂಗಳನ್ನು ನೋಡಿದರೆ ಅವು ಯಾರನೋ ಹುಡುಕುವಂತಿವೆ.
2: ವಾ ವಾ ವಾ ವಾ.
1: ಈ ನಿಮ್ಮ ಹುಡುಕುವ ಕಂಗಳ ನೋಡಿಯೇ ನನ್ನ ಕಂಗಳು ನಿಮ್ಮನ್ನು ಹುಡುಕಿ.
2: ವಾ ವಾ ವಾ ವಾ.
1: Yeah, it's me.
2: Neenu?
1: Yeah, Sudeep.
2: Ashwath, nice meeting you. Anude, you know, I had a friend. Sudeep.
1: Hello.
2: You know, Jairam is my friend. Our Mrs. Swa.
1: Namaste.
3: Namaste.
2: Namaste. Aulu. Aulu.
1: Hi.
3: Hi.
2: ಅವಳು ಪಕ್ಕದಲ್ಲಿ ಇದಳಲ್ಲ, ಅವಳು ಸುಮಾ ಅಂತ, ನಮ್ಮ ಅಣ್ಣನ ಮಗಳು. ಅರ್ಹೆ ನೆನೆದು ನೆನೆದು ನೀರಲ್ಲೇ ಇದ್ದು ಯಾವ ಕಲ್ಲೂ ಮೆತ್ತಗಾಗಲಿಲ್ಲ. ನೆನೆದು ನೆನೆದು ನೀರಲ್ಲೇ ಇದ್ದು ಯಾವ ಕಲ್ಲೂ ಮೆತ್ತಗಾಗಲಿಲ್ಲ. ಒಂದೇ ದಿನ ಒಂದೇ ದಿನ ನಿನ್ನ ನೆನೆದು ನಾನೆಷ್ಟು ಮೆತ್ತಗಾದನಲ್ಲ. ಅಯ್ಯೋ, ನಾನೇಕೆ ಕಲ್ಲಾಗಲಿಲ್ಲ.
1: ಈ ನಿನ್ನ ಮುಂಗುರುಳ ನೋಡು, ಅವು ಹೇಗೆ ಬಾಗಿ ಬಾಗಿ ನಿನ್ನ ಕೆನ್ನೆಗೆ ಮುದ್ದು ಕೊಡುತ್ತಿವೆ. ಈ ನಿನ್ನ ಮುಂಗುರುಳ ನೋಡು, ಅವು ಹೇಗೆ ಬಾಗಿ ಬಾಗಿ ನಿನ್ನ ಕೆನ್ನೆಗೆ ಮುದ್ದು ಕೊಡುತ್ತಿವೆ. ಅತಿಯಾಯ್ತು ಅತಿಯಾಯ್ತು ನೀನು ಅವುಗಳಿಗೆ ಕೊಟ್ಟ ಸಲಿಗೆ.

0: ಸ್ಪರ್ಶ ಚಿತ್ರ 1999 ಬಿಡುಗಡೆಗೊಂಡಿತ್ತು. ಬಿಡುಗಡೆಯಾಗಿ ಅನೇಕ ಚಿತ್ರಮಂದಿರಗಳಲ್ಲಿ ಉತ್ತಮ ಪ್ರದರ್ಶನ ಕಾಣ್ತಾ ಇದ್ದ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ ಅಪಹರಿಸಿದ್ರು. ಹೀಗಾಗಿ ಚಿತ್ರದ ಪ್ರದರ್ಶನಕ್ಕೆ ಸ್ವಲ್ಪ ಹಿನ್ನಡೆಯಾದರೂ ಮತ್ತೆ ಪ್ರದರ್ಶನ ಮುಂದುವರೆದು ಶತ ದಿನೋತ್ಸವವನ್ನು ಆಚರಿಸಿತು. ಸುದೀಪಿ ಚಿತ್ರದಲ್ಲಿ ಮಾಡೆಲ್ ಮತ್ತು ನಟ. ಶೂಟಿಂಗ್ ಒಂದರ ಸಮಯದಲ್ಲಿ ಸುಮಾ ಅನ್ನುವ ಹುಡುಗಿಯ ಮೇಲೆ ಸುದೀಪ್ಗೆ ಪ್ರೀತಿ ಹುಟ್ಟುತ್ತೆ. ಸುಮಾ ಎಂಬ ಪಾತ್ರವನ್ನು ನಿರ್ವಹಿಸಿದ್ದು ನಟಿ ರೇಖಾ ಅವರು. ರೇಖಾ ಅವರ ಪಾಲಿಗೆ ಇದು ಪ್ರಥಮ ಚಿತ್ರವಾಗಿತ್ತು. ಮುಂದೆ ಅವರು ಸ್ಪರ್ಶ ರೇಖಾ ಅಂತಾನೆ ಪ್ರಸಿದ್ಧರಾದರು. ಸುಮಾ ಅವರ ಕುಟುಂಬದವರೊಂದಿಗೆ ಹೊರ ಸಂಚಾರಕ್ಕೆ ಹೋದಂಥ ಸಮಯದಲ್ಲಿ ಟ್ಯಾಕ್ಸಿ ಡ್ರೈವರ್ ಮಾಡಿದ ಅನಾಹುತದ ಪರಿಣಾಮದಿಂದಾಗಿ ಸುಮಾ ಮತ್ತು ಸುದೀಪ್ ದಾರಿ ತಪ್ಪಿ ಒಂದೆರಡು ದಿನಗಳ ಕಾಲ ಕುಟುಂಬದವರಿಂದ ದೂರ ಇರಬೇಕಾಗತ್ತೆ. ನಂತರ ವಾಪಸ್ ಬಂದು ತಮ್ಮ ಕುಟುಂಬದವರನ್ನ ಸೇರ್ಕೋತಾರೆ. ಅಷ್ಟರಲ್ಲಿ ಅವರಿಬ್ಬರ ನಡುವಿನ ಪ್ರೀತಿ ಮತ್ತಷ್ಟು ಹತ್ತಿರವಾಗತ್ತೆ. ತನ್ನ ತಂದೆಯಿಂದ ಕರೆ ಬಂದಾಗ ಸುಮಾ ವಾಪಸ್ಸಾಗಲು ನಿರ್ಧರಿಸ್ತಾಳೆ. ಶೂಟಿಂಗ್ ಇರುವ ಕಾರಣ ಸುದೀಪ್ ಬೇರೆ ಕಡೆ ತೆರಳುತ್ತಾನೆ. ಸುಮಾ ವಾಪಸ್ಸಾಗುವ ವಿಚಾರ ತಿಳಿದು ರೈಲ್ವೆ ಸ್ಟೇಷನ್ನಲ್ಲಿ ಸುಮಾಳನ್ನು ಬೀಳ್ಕೊಡಲು ಬರ್ತಾನೆ. ಅದೇ ಸಂದರ್ಭದಲ್ಲಿ ಸುದೀಪ್ ಸುಮಾಳ ಹುಡುಕಾಟದ ಗಡಿಬಿಡಿಯಲ್ಲಿ ರಾಧಾ ಈ ಪಾತ್ರವನ್ನು ನಿರ್ವಹಿಸಿದ್ದು ಸುಧಾರಾಣಿಯವರು. ಸುಧಾರಾಣಿ ಅವರಿಗೆ ಡಿಕ್ಕಿ ಹೊಡೆದು ಅಂದರೆ ರಾಧಾಳ ಕಾಲು ರೈಲು ಹಳಿಗಳ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ. ರಾಧಾಳನ್ನು ಸುದೀಪ್ ಆಸ್ಪತ್ರೆಗೆ ಸಾಗಿಸ್ತಾನೆ. ಹೀಗಾಗಿ ಸುಮಾಳನ್ನು ಭೇಟಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ರಾಧಾಳನ್ನು ಆಸ್ಪತ್ರೆಗೆ ಸೇರಿಸಿ ಅವರ ಚಿಕಿತ್ಸೆಯನ್ನು ನೋಡ್ಕೋತಾನೆ. ರಾಧಾಳ ತಾಯಿಯ ಪರಿಚಯ ಕೂಡ ಸುದೀಪ್ಗಾಗುತ್ತೆ. ಚಿಕಿತ್ಸೆಯ ನಂತರ ರಾಧಾ ತಾನು ಒಂದು ಕಾಲನ್ನು ಕಳೆದುಕೊಂಡಿರುವ ವಿಷಯ ತಿಳಿದು ಆಸ್ಪತ್ರೆಯಲ್ಲಿ ರೋಧಿಸ್ತಾಳೆ. ಈ ಮಧ್ಯೆ ಎಲ್ಲವನ್ನು ಗಮನಿಸ್ತಾ ಇದ್ದಂಥ ಸುದೀಪ್ ಒಂದು ಕ್ಷಣ ಏನನ್ನು ಮಾಡಲು ತೋಚದೆ ತಲೆಯ ಮೇಲೆ ಕೈ ಇಟ್ಕೊಳ್ತಾನೆ. ನಂತರ ಸುಮಾಳಿಗೆ ಕರೆ ಮಾಡಿ ಅವಳ ಜೊತೆ ಮಾತನಾಡಲು ಪ್ರಯತ್ನಿಸಿ ಹಿಂಜರಿತಾನೆ.
1: ಅವ್ರ ಮನೆ ಗೊತ್ತಾ?
2: ಜೀವಂತವಾಗಿ
3: ಗಾಬರಿ ಆಗ್ಬೇಡಿ ಅಮ್ಮ, ಜೀವಕ್ಕೆ ಏನು ಅಪಾಯ ಇಲ್ಲ, ಆಪರೇಷನ್ ಮಾಡ್ತಾರೆ.
2: ಆಪರೇಷನ್? ಇದೆಲ್ಲ ಹೇಗಾಯ್ತು?
3: ಪ್ಲಾಟ್ಫಾರ್ಮ್ ಮೇಲೆ ಸ್ಲಿಪ್ ಆಗಿ ಗಾಡಿ ಕೆಳಗೆ ಸಿಕ್ಕೊಂಡಿದ್ಲು. ಇವರೇ ಅವಳನ್ನ ಎತ್ಕೊಂಡು ಕಾಪಾಡಿದ್ರು.
2: ಬಾ ನಡಿ ಹೋಗೋಣ.
1: ಡಾಕ್ಟರ್, ಡೋಂಟ್ ವರಿ, ಆಪರೇಷನ್ ಇಸ್ ಸಕ್ಸಸ್ಫುಲ್. ಥ್ಯಾಂಕ್ ಯು ಡಾಕ್ಟರ್.
2: ನಾನೀಗ ಅವಳನ್ನು ನೋಡ್ಬೋದಾ?
1: ಈಗ ಆಗೋದಿಲ್ಲಮ್ಮ, ಅವ್ರಿಗೇನು ಪ್ರಜ್ಞೆ ಬಂದಿಲ್ಲ. ನಾಳೆ ಬೆಳಗ್ಗೆ ನೋಡಿ.
3: ಸಮಾಧಾನ ಮಾಡ್ಕೊಳ್ಳಿಮ್ಮ, ಎಲ್ಲ ಸರಿ ಹೋಗುತ್ತೆ. ಸುದೀಪ್, ಇವರೇ ತಮ್ಮ ಕಾರಲ್ಲಿ ಕರ್ಕೊಂಡು ಬಂದು ಸರಿಯಾದ ಸಮಯಕ್ಕೆ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಇಲ್ಲ ಅಂದ್ರೆ ರಕ್ತ ಸೋರಿ ಅನಾಹುತ ಆಗ್ತಿತ್ತು.
2: ನಂಗೇನು ಆಗಿಲ್ಲ ತಾನೆ?
4: ಮಗು,
2: ನಂಗೇನು ಆಗಿಲ್ಲ.
4: ಏನು ಆಗಿಲ್ಲಮ್ಮ, ಏನು ಆಗಿಲ್ಲ. ಏನು ಆಗಿಲ್ಲಮ್ಮ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋಮ.
1: ಅವಳನ್ನ ಈ ಸ್ಥಿತಿಲಿ ನೋಡಿದ್ರೆ ಮನ್ಸಕ್ಕೆ ತುಂಬಾ ಬೇಜಾರಾಗುತ್ತೋ. ಅದ್ ಹೇಗ್ ಸ್ಲಿಪ್ ಆದ್ಲು, ಅದ್ ಹೇಗೆ ಗಾಡಿ ಅಡಿಲ್ ಬಿದ್ಲು. ಬ್ಯಾಡ್ ಲಕ್.
5: ಡ್ಯಾಡಿ, 1000 ರುಪೀಸ್ ಬೇಟಿ. ಸುದೀಪ್ ಅಂದ್ರೆ ಫೋನು.
6: ಏ ಇರು, ನಾನು ಮಾತಾಡ್ಬೇಕು ಅವನತ್ರ.

0: ಹಲೋ ಸುದೀಪ್, ಹಲೋ ಯಾರು,
1: ಯಾರ್ದೇ ಕಾಲ್ ಬಂದ್ರು ಸುದೀಪ್ ಅಂದೇ ಅನ್ಕೋತಿಯಲ್ಲಮ್ಮ. ಏಯ್ ಡೋಂಟ್ ಗೆಟ್ ಅಪ್ಸೆಟ್, ಓಕೆ, ಚೀರ್ ಅಪ್ ನೌ.

ಸ್ಪರ್ಶ ಚಿತ್ರಕ್ಕೆ ಮೊದಲು ಸುದೀಪ್ ಅವರು ತಾಯವ್ವ ಮತ್ತು ಪ್ರತ್ಯರ್ಥ ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಆದರೆ ಈ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕರಾಗಿ ಗುರುತಿಸಿಕೊಂಡರು. ಈ ಚಿತ್ರದ ಮತ್ತೊಂದು ವಿಶೇಷತೆ ಅಂದರೆ ಸುದೀಪ್ ಅವರ ತಂದೆ ಸರೋವರ್ ಸಂಜೀವ್ ಅವರು ಸ್ಪರ್ಶ ಚಿತ್ರದ ನಿರ್ಮಾಪಕರು. ಸರೋವರ್ ಪ್ರೊಡಕ್ಷನ್ ಅನ್ನುವಂಥ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರವನ್ನು ನಿರ್ಮಿಸಿದ್ರು. ಬೆಂಗಳೂರು, ಹೈದರಾಬಾದ್, ಡಾರ್ಜಿಲಿಂಗ್, ಊಟಿ, ಕುಶಾಲನಗರ, ಚಿಕ್ಕಮಗಳೂರು ಮುಂತಾದ ಪ್ರದೇಶಗಳಲ್ಲಿ ಈ ಚಿತ್ರವು ಚಿತ್ರೀಕರಣಗೊಂಡಿತ್ತು. ಈ ಚಿತ್ರದ ಮತ್ತೊಂದು ವಿಶೇಷತೆ ಏನು ಅಂದರೆ ಹಂಸಲೇಖ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಒಟ್ಟು 8 ಹಾಡುಗಳು. ಈ ಹಾಡುಗಳ ಮೂಲಕವೇ ಚಿತ್ರ ಮತ್ತಷ್ಟು ಸುದ್ದಿ ಮಾಡ್ತು. ಈ ಚಿತ್ರದಲ್ಲಿ ಒಟ್ಟು 44 ನಿಮಿಷಗಳಷ್ಟು ಕಾಲ ಹಾಡುಗಳೇ ಇವೆ. ಆರ್ ಎನ್ ಜಿ ಗೋಪಾಲ್, ಎಂ ಎನ್ ವ್ಯಾಸರಾವ್, ಶ್ಯಾಮ್ ಸುಂದರ್ ಕುಲಕರ್ಣಿ, ದೊಡ್ಡರಂಗೇಗೌಡ, ಇಟಗಿ ಈರಣ್ಣ, ಕೆ ಕಲ್ಯಾಣ್ ಅವರು ರಚಿಸಿದ ಗೀತೆಗಳು ಈ ಚಿತ್ರದಲ್ಲಿದೆ. ಈ ಚಿತ್ರದ ಉದ್ದಕ್ಕೂ ಇಟಗಿ ಈರಣ್ಣ ಅವರ ಶಾಹಿರಿ ಸಾಹಿತ್ಯ ಇದೆ. ಇಟಗಿ ಈರಣ್ಣ ಅವರು ತಮ್ಮ ಶಾಹಿರಿಯ ಸವಿಯನ್ನು ಚಿತ್ರರಸಿಕರಿಗೆ ಉಣಬಡಿಸಿದ್ದಾರೆ ಈ ಚಿತ್ರದ ಮೂಲಕ.

0: ಚಿತ್ರದ ಕೊನೆಯಲ್ಲಿ ಸುದೀಪ್ ತನ್ನ ಮೊದಲ ಗೆಳತಿ ಸುಮಾಳನ್ನ ಮದುವೆ ಆಗ್ತಾನೆ. ಹೀಗೆ ಎರಡು ಹಳಿಗಳ ಮೇಲೆ ಎರಡು ರೈಲು ಸಾಗಿ ಬಂದಂತೆ ಎರಡು ಜೀವಗಳ ಬೆಸೆದು ಪ್ರೇಮ ಮೂಡಿ ಬಂದಿತು. ಎರಡು ಹೃದಯಗಳ ನಡುವೆ ಪ್ರೇಮದ ರೈಲು ಬಂದಿತು. ಒಲಿದ ಎರಡು ಹೃದಯಗಳಿಗೆ ಒಲವಿನ ಸರಕು ತಂದಿತು ಅನ್ನುವಂಥ ಸಂಭಾಷಣೆಯೊಂದಿಗೆ ತ್ರಿಕೋನ ಪ್ರೇಮ ಕಥೆ ಸುಖಾಂತ್ಯವನ್ನು ಕಾಣುತ್ತೆ.
1: ಆದರ್ಶ ವ್ಯಕ್ತಿ ಆಗಕ್ ನೋಡ್ತಾ ಇದ್ಯಾ? ನನ್ನ ಮೇಲೆ ದೊಡ್ಡ ಉಪಕಾರ ಮಾಡ್ತಾ ಇದ್ಯಾ? ತ್ಯಾಗ ಮಾಡಿ ಹೋಗ್ತಾ ಇದ್ಯಾ? ನೀವಿಬ್ರು ಪ್ರೀತಿಸ್ತಾ ಇಲ್ಲ?
2: ಇಲ್ಲ, ಪ್ರೀತಿಸ್ತಾ ಇಲ್ಲ. ಪ್ರೀತಿಸ್ತಿದ್ವಿ.
3: ಪ್ರೀತಿಸ್ತಿದ್ವಿ, ಈಗ ಪ್ರೀತಿಸ್ತಾ ಇಲ್ಲ.
1: ನಿಂಗೇನಾದ್ರೂ ಪ್ರೀತಿ ಅರ್ಥ ಗೊತ್ತಿದ್ಯಾ? ಮನ್ಸಕ್ ಬಂದಾಗ ಪ್ರೀತಿ ಮಾಡೋಕೆ, ಮನ್ಸಕ್ ಬಂದಾಗ ಪ್ರೀತಿ ಬಿಡೋಕೆ ಇದು ನಾಟ ಅಂತ ತಿಳ್ಕೊಂಡಿದ್ಯಾ?
3: ಪ್ರೀತಿ ಯಾರು ಮಾಡೋಕೆ ಬಿಡೋಕೆ ಬರೋ ವಸ್ತು ಅಲ್ಲ. ಜೀವನದಲ್ಲಿ ಒಮ್ಮೆ ಆಗತ್ತಷ್ಟೇ ಆಗತ್ತೆ. ಇಟ್ ಜಸ್ಟ್ ಹ್ಯಾಪನ್ಸ್. ನಂತರ ಮಾಡೋಕೆ ಬಿಡೋಕೆ ಇರಲ್ಲ.
2: ರಾಧಾ,

0: ಪ್ರೇಮ ಮದುವೆಗಳಿಗಿಂತ ಜೀವನದಲ್ಲಿ ಕೆಲವು ಆದರ್ಶಗಳನ್ನ ಪಾಲಿಸೋದು ಮುಖ್ಯವಾಗುತ್ತೆ. ಯಾರೇ ತಪ್ಪು ಮಾಡಿದ್ರು ಅದನ್ನ ಅವರೇ ಸರಿಪಡಿಸಬೇಕು.
1: ನನ್ನಿಂದಾಗಿ ನಿನ್ ಜೀವನ ಹಾಳಾಯ್ತು, ಅದನ್ನ ನಾನೇ ಸರಿಪಡಿಸಬೇಕು.
2: ಸರಿಪಡಿಸಬೇಕು ಅಂದ್ರೆ ಏನರ್ಥ? ನೀನ್ ನನ್ನ ಮದುವೆ ಆಗ್ಬೇಕು ಅಲ್ಲ
3: ಅನುಕಂಪ. ನಿನ್ ಅನುಕಂಪ ನನಗೆ ಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ಯುವರ್ ಸಿಂಪತಿ. ಜೀವನ ಪರ್ಯಂತ ನೀನ್ ಅನುಕಂಪದಲ್ಲಿ ಜೀವಿಸೋ ಶಿಕ್ಷೆ ಕೊಡ್ತಾ ಇದೀಯಾ. ಇದನ್ನ ಸರಿಪಡಿಸೋದು ಅನ್ನೋದಿಲ್ಲ, ಭಿಕ್ಷೆ ಅಂತಾರೆ ಭಿಕ್ಷೆ.
1: ಅನುಕಂಪ ಅಂತ ಯಾಕೆ ತಿಳ್ಕೋತೀಯ? ನಮ್ಮಿಂದಾಗಿ ಬೇರೆಯವ್ರ ಜೀವನಕ್ಕೆ ತೊಂದರೆ ಆಗಿದ್ರೆ ಆ ನಷ್ಟ ತುಂಬಿಕೊಡಕ್ ಸಾಧ್ಯವಿದ್ರೆ ತುಂಬಿಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ.
2: ಓ, ನಷ್ಟ ತುಂಬಿಕೊಡೋದು ರೀಪ್ಲೇಸ್ಮೆಂಟ್.
3: ಸರಿ ಹಾಗಾದ್ರೆ ನಿನ್ ಕಾಲ್ ಕತ್ತರಿಸ್ಕೋ, ಬಾ ಇಲ್ಲಿ ಕಾಲ್ ಕೊಡು, ಇದೆ ಗಾಡಿ ಕೆಳಗಡೆ ಬಾ ಮಾಡೋ. ನೀನ್ ಹಾಕ್ ಮಾಡಿದ್ರೆ ನನ್ ಕಾಲ್ ಸರಿ ಹೋಗ್ಬಿಡುತ್ತೆ, ರೀಪ್ಲೇಸ್ ಆಗೋಗುತ್ತೆ.
4: ಆದ್ರೆ ಮನಸ್ಸುಗಳು ಒಡೆದು ಹೋದ್ರೆ ಅದನ್ನ ಹೇಗ್ ತುಂಬಿಸ್ತೀರಾ, ಹೇಗ್ ರೀಪ್ಲೇಸ್ ಮಾಡ್ತೀರಾ? ಯಾವ್ದು ಸಾಧ್ಯ ಇಲ್ವೋ ಅದನ್ನ ಯಾಕೆ ಮಾಡಕ್ ಹೋಗ್ತೀರಾ?
1: ನಿನ್ನ ಸ್ಥಿತಿಗೆ ನಾನ್ ಕಾರಣ ಆಗಿ ನಿನ್ ಮದುವೆ ಮುರಿದೋಗಿದ್ರು, ನಾ ಮದುವೆ ಆಗಿ ಸುಖವಾಗಿರಕ್ ಸಾಧ್ಯನಾ?
3: ನಿನ್ನ ಮದುವೆಯಾಗಿ ನಿನ್ನ ಅನುಕಂಪದಲ್ಲಿ ಜೀವನ ಸಾಗಿಸಿದ್ರೆ ನಾನ್ ಸುಖವಾಗಿರಕ್ ಸಾಧ್ಯನಾ? ನಿನ್ನ ಮನಸಾರೆ ಪ್ರೀತಿಸೋ ಇವಳು ನಿನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆದ್ರೆ ಇವಳು ಸುಖವಾಗಿರಕ್ ಸಾಧ್ಯನಾ? ಇವಳನ್ನ ಬಿಟ್ಟು ನೀನ್ ನನ್ನ ಮದುವೆ ಆದ್ರೆ ನೀನ್ ಸುಖವಾಗಿರಕ್ ಸಾಧ್ಯನಾ?
2: ಮೂವರು ಸುಖವಾಗಿರಕ್ ಸಾಧ್ಯ ಇಲ್ಲ, ಒಂದೇ ಒಂದು ಮಾತ್ರ ಸಾಧ್ಯ. ಪ್ರೀತಿಸಿದ ನೀವು ಸುಖವಾಗಿರ್ಬೇಕು. ಇದು ನನ್ನ ಅದೃಷ್ಟ. ನೀನೇನು ಉದ್ದೇಶಪೂರ್ವಕವಾಗಿ ಬೀಳಿಸಿಲ್ಲ, ಅದಾಯ್ತು. ಅದಕ್ಕೆ ಮೂವರು ಯಾಕೆ ಬಲಿಯಾಗಬೇಕು? ಲೆಟ್ಸ್ ಬಿ ಪ್ರಾಕ್ಟಿಕಲ್. ಕೈ ಕೊಡು.
0: ಯು ಆರ್ ಮೇಡ್ ಫಾರ್ ಈಚ್ ಅದರ್.
5: ಇದು ನಿಜವಾದ ಪ್ರೀತಿ ಪ್ರೇಮ ಅಂದ್ರೆ ಒನ್ ಶುಡ್ ಫೀಲ್ ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್.
6: ಸರ್ ಏನ್ ನೋಡ್ತಾ ಇದ್ದೀರಾ? ಕೇಸ್ ಬುಕ್ ಮಾಡಿ ಸರ್.
7: ನೋ ನೋ ಕೇಸ್, ಲವ್ ಕೇಸ್, ಸೋ ನೋ ಕೇಸ್.
8: ಪರಿಮಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಸ್ಪರ್ಶ ಚಿತ್ರದ ಕಥೆ ಜೊತೆಗೆ ಚಿತ್ರದ ಹಾಡುಗಳನ್ನು ಕೇಳಿದ್ರಲ್ಲ. ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ವಿ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 5 ಗಂಟೆ ಆಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ಪ್ರಗತಿಗೆ ನಾಡಿನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ವೈಜ್ಞಾನಿಕ ಸಾಧನೆ ಹಾಗೂ ಮೂಲಭೂತ ಸೌಕರ್ಯಗಳು ಆಧಾರ ಶಕ್ತಿಗಳಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಚೆನ್ನೈನಲ್ಲಿ ಇಂದು ಹೇಳಿದ್ದಾರೆ. ಮೈಸೂರು ದಸರಾ ಕೇವಲ ಉತ್ಸವವಲ್ಲ, ಪೂರ್ವಜರು ನೀಡಿರುವ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕ. ದಸರಾ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಮುನ್ನಡೆಯುತ್ತಿದ್ದೇವೆ ಎಂಬ ಸಂದೇಶ ಸಾರುವ ಹಬ್ಬವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರವು ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ಅನಗತ್ಯವಾದ ವಿಚಾರಗಳನ್ನು ಚರ್ಚಿಸುತ್ತಾ ಕಾಲಹರಣ ಮಾಡುತ್ತಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಭಾರತೀಯ ರೈಲ್ವೆ ಪದವಿ ಮಟ್ಟದ 3548 ತಾಂತ್ರಿಕೇತರ ಎನ್ಟಿಪಿಸಿ ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ತಿಳಿಸಿದೆ. ಈ ಹುದ್ದೆಗಳು ರೈಲ್ವೆ ಕಾರ್ಯಾಚರಣೆ ಮತ್ತು ಆಡಳಿತ ನಿರ್ವಹಣೆ ವಲಯಗಳಿಗೆ ಸಂಬಂಧಿಸಿವೆ ಎಂದು ತಿಳಿಸಲಾಗಿದೆ. ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆ ಸಂದರ್ಭದಲ್ಲಿ ಇಂದು ಭಾರತದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಮೃತಿ ಮಂಧಾನಾ ಅವರನ್ನು ಯುನಿಸೆಫ್ ಇಂಡಿಯಾ ಕುಟುಂಬದ ಸಾಂಸ್ಥಿಕ ಗಣ್ಯ ಪ್ರತಿಪಾದಕರನ್ನಾಗಿ ನೇಮಿಸಲಾಗಿದೆ. ಇಂದ್ರಾ 2026 ರಕ್ಷಣಾ ಸಾಗರ ಅಭ್ಯಾಸದಲ್ಲಿ ಪಾಲ್ಗೊಳ್ಳಲು ಭಾರತೀಯ ನೌಕಾಪಡೆಯ ಸಹ್ಯಾದ್ರಿ ಹಡಗು ರಷ್ಯಾದ ವ್ಲಾಡಿವೋಸ್ಟಾಕ್ ತಲುಪಿದೆ. ಮತ್ತೊಂದು ನೌಕೆ ಐಎನ್ಎಸ್ ತ್ರಿಶೂಲ್ ಭಾರತ ಯುನೈಟೆಡ್ ಕಿಂಗ್ಡಮ್ ದ್ವಿಪಕ್ಷೀಯ ಸಾಗರಯಾನ ಅಭ್ಯಾಸದಲ್ಲಿ ಪಾಲ್ಗೊಳ್ಳಲು ಇಂದು ಪ್ಲೈಮೌತ್ ತಲುಪಿದೆ. ಗುರುವಾರದವರೆಗೆ ಎರಡು ಹಂತಗಳಲ್ಲಿ ಯಾನ ಅಭ್ಯಾಸ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮುಂದಿನ 24 ಗಂಟೆಯವರೆಗೆ ಭಾಗಶಃ ಮೋಡ ಕವಿದ ವಾತಾವರಣ

ಇರಲಿದೆ. ಕೆಲವು ಪ್ರದೇಶಗಳಲ್ಲಿ ನಾಳೆ ಮುಂಜಾನೆ ಮಂಜು ಮುಸುಕುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ವಿಜಯವಾಡದ ಮುಲಪಾಡು ಡಾಕ್ಟರ್ ಗೋಕರಾಜು ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ಇತ್ತೀಚಿನ ವರದಿ ಬಂದಾಗ ಆಂಧ್ರ ವಿರುದ್ಧ ಕರ್ನಾಟಕ ನಾಯಕ ರವಿಚಂದ್ರನ್ ಸ್ಮರಣ್ ಅವರ 126 ರನ್ಗಳ ನೆರವಿನೊಂದಿಗೆ ಮೊದಲ ಇನ್ನಿಂಗ್ಸ್ನಲ್ಲಿ 82.2 ಓವರ್ಗಳಲ್ಲಿ 274 ರನ್ ಗಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಈ ಸಂಜೆ 6 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 5:48. ಆತ್ಮೀಯ ಕೇಳುಗರಿಗೆಲ್ಲ ಮಧು ಮಾಲತಿ ಮಾಡುವ ನಮಸ್ಕಾರಗಳು. ಈಗ ಈ ಸಂಜೆ ಮತ್ತು ನಾಳೆ ನಮ್ಮ FM ನಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ.

ಕಾರ್ಯಕ್ರಮದ ಕಿರುಪರಿಚಯ ನಂತರ 5:05 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳನ್ನು ಕೇಳುವಂತಹ ಸಮಯ ಸೇವ್ ಪ್ರಯೋಗ ಕಾರ್ಯಕ್ರಮದಲ್ಲಿ. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಆರು 02 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ. ನಂತರ ಗಾನ ಬಜಾನ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಗಿಫ್ಟ್ ಈ ವಿಷಯವಾಗಿ ಮಾತನಾಡಲಿದ್ದೇವೆ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 8:02 ಬೆಳ್ಳಿ ಬದುಕು. 9:15 ಹಿಂದಿ ಮೆಲೋಡಿಯಸ್. 10:02 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಹೋದೆಯ ದೂರ ಓ ಜೊತೆಗಾರ. ಇನ್ನು ನಾಳಿನ ಕಾರ್ಯಕ್ರಮಗಳು, ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನ ಕೇಳುವಿರಿ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ನಂತರ ಭಾವಗೀತೆಗಳು ಪ್ರಸಾರವಾಗಲಿವೆ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಬೆಂಗಳೂರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾನಿಲಯದ ಡಾಕ್ಟರ್ ಮಂಜುನಾಥ್ ಭಟ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಶಲ್ಯತಂತ್ರ ವಿಭಾಗ, ವಿಷಯ ಕ್ಷಾರಸೂತ್ರ. ಒಂಬತ್ತು 9:00 ಇಂದಿನ ವಿಶೇಷ ಕಾರ್ಯಕ್ರಮ. 10:02 ಓಲ್ಡ್ ಈಸ್ ಗೋಲ್ಡ್ ಹಳೆ ಹಾಡುಗಳನ್ನು ಕೇಳಬಹುದು. 11:02 ಸೂಪರ್ ಹಿಟ್ ಹಾಡುಗಳು ನಿಮಗಾಗಿ ಪ್ರಸಾರವಾಗಲಿವೆ. 11:30 ಕಲಾಭಾರತಿ ಕಾರ್ಯಕ್ರಮ. 12:15 ಕರೆಗೊಂದು ಹಾಡು ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 1:20 ನಿಮ್ಮ ನೆಚ್ಚಿನ ಕೋರಿಕೆಯ ಚಿತ್ರಗೀತೆಗಳು. 2:30 ಸ್ಪಂದನ ಕಾರ್ಯಕ್ರಮ. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳನ್ನು ಕೇಳಬಹುದು. 3:00 ಹಿಂದಿ ಕಾರ್ಯಕ್ರಮ ಸಹಕಿ ಸಹೇಲಿ. 4:00 ಪರಿಮಳ. ನಾಳೆ ಸಂಜೆ 5:05 ಓಲ್ಡ್ ಈಸ್ ಗೋಲ್ಡ್ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ. ಆರು 02 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ, ನಂತರ ಗಾನ ಬಜಾನ ಕಾರ್ಯಕ್ರಮ ಮುಂದುವರಿಯಲಿದೆ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 8:02 ಭಾವಚಿತ್ತಾರ. 9:15 ಹಿಂದಿ ಮೆಲೋಡಿಯಸ್. 10:02 ಪ್ರೇಮ ನಿನಾದ. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ FM ನಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡಿರಿ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 5:07:37. ಕಾರ್ಯಕ್ರಮ ಸೇಫ್ ಡ್ರೈವ್. ಸೇಫ್ ಡ್ರೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ಈ ನಿಮ್ಮ ಮಧು ಮಾಲತಿಯ ಮನದಾಳದಿಂದ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮನೆ ಮನೆ ಗೆದ್ದಂತಹ ಸಿನಿಮಾಗಳ ಬಗ್ಗೆ ಮಾತಾಡೋಣ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಮನೆ ಮನೆ ಗೆದ್ದಂತ ಸಿನಿಮಾ ಅಂದ್ರೆ ಏನಂದ್ರೆ ಮನೆಯಲ್ಲಿರುವಂತ ಎಲ್ಲರೂ ಫ್ಯಾಮಿಲಿ ಸಹಿತ ಸಿನಿಮಾಕ್ಕೆ ಹೋಗೋಣ ಅಂತ ತುಂಬಾ ದಿನಗಳಿಂದ ರೆಡಿ ಮಾಡಿಕೊಂಡು ಹೋಗುವಂತಹ ಸಿನಿಮಾ. ಪಟ್ಟಣಗಳಲ್ಲಿ ಅಲ್ಲ, ಹಳ್ಳಿಗಳಲ್ಲಿ. ಹಿಂಗಿತ್ತಂದ್ರೆ ಕೆಲವೊಂದು ಸಿನಿಮಾಗಳನ್ನು ನೋಡೋಕ್ಕೋಸ್ಕರ ಮನೆ ಮಂದಿಯೆಲ್ಲ ರೆಡಿಯಾಗಿ ಈ ಸಿನಿಮಾವನ್ನು ನೋಡಲೇಬೇಕು ಅಂತ ಬಹಳ ಕಾತುರದಿಂದ ಕಾಯ್ತಿದ್ದಂತಹ ಮನೆ ಮನೆ ಸಿನಿಮಾಗಳು ಇವು. ಯಾವುದು ಮನೆ ಮನೆ ಗೆದ್ದಂತಹ ಸಿನಿಮಾಗಳು, ಹಾಗೆ ಜೊತೆಗೆ ಮನಸ್ಸನ್ನು ಮುಟ್ಟಿದಂತಹ ಸಿನಿಮಾಗಳು ಸಾಕಷ್ಟಿವೆ ಅಂತ. ಅದರಲ್ಲಿ ಸ್ವಲ್ಪ ಮಾತ್ರ ಅಂದರೆ ಒಂದು ಗಂಟೆ ಕಾಲಾವಕಾಶಗಳಲ್ಲಿ ಎಷ್ಟು ಸಿನಿಮಾಗಳ ಬಗ್ಗೆ ಹೇಳ್ಬೋದೋ ಅಷ್ಟು ಸಿನಿಮಾಗಳ ಬಗ್ಗೆ ನಾವು ಹೇಳ್ತಾ ಸಾಗೋಣ. ಈಗಷ್ಟೇ ನಾವು ಕೇಳಿಸ್ಕೊಂಡಿವೆ ಅಲ್ವಾ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಈ ಸಿನಿಮಾ ನೋಡೋದಕ್ಕೆ ಅದೆಷ್ಟು ಕಾತುರದಿಂದ ಕಾಯ್ದಿದ್ದಾರೆ ಗೊತ್ತಾ ನಮ್ಮ ಸಿನಿ ಪ್ರೇಕ್ಷಕರು, ಸಿನಿ ರಸಿಕರು, ಸಿನಿ ಪ್ರೇಮಿಗಳು. ಮನೆಯೇ ಮಂತ್ರಾಲಯ ಈ ಟೈಟಲ್ ಕೇಳ್ತಿದ್ರೆ ಏನೋ ಒಂಥರ ಆಕರ್ಷಣೆ. ಈ ಸಿನಿಮಾ 1986 ತೆರೆ ಕಂಡಂತಹ ಸಿನಿಮಾ ಮನೆಯೇ ಮಂತ್ರಾಲಯ. ಈ ಒಂದು ಸಿನಿಮಾದಲ್ಲಿ ಅನಂತ್ನಾಗ್, ಭಾರತಿ, ಜೈ ಜಗದೀಶ್, ತಾರಾ, ರಮೇಶ್ ಮುಂತಾದವರ ತಾರಾಗಣದಲ್ಲಿ ತೆರೆಗೊಂಡಂತಹ ಅತ್ಯದ್ಭುತವಾದಂತಹ ಸಿನಿಮಾ ಮನೆಯ ಮಂತ್ರಾಲಯ. ಈ ಸಿನಿಮಾ ನೋಡೋದಕ್ಕೆ ಮನೆ ಮಂದಿಯೆಲ್ಲ ತಯಾರಾಗಿ ಸಿನಿಮಾನೇ ನೋಡಲೇಬೇಕು ಅಂತ ತಯಾರಾಗಿ ಅಲ್ಲಿ ಹೋಗಿ ಸಿನಿಮಾ ನೋಡಿ ಗೊಳೋ ಅಂತ ಹತ್ಕೊಂಡು ಬಂದಿದ್ದಂತಹ ಅತ್ಯದ್ಭುತ ಸಿನಿಮಾ ಅಂದರೆ ಮನಸ್ಸಲ್ಲೂ ತುಂಬಾ ನೆನ್ಪಿಟ್ಕೊಳ್ಳುವಂತಹ ಸಿನಿಮಾ ಇದಾಗಿತ್ತು ಮನೆಯೇ ಮಂತ್ರಾಲಯ. ಈಗ ಸಮಯ 5:14:24 ಈಗೊಂದು ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಕಿವಿಗೊಡೋಣ. ನಂತರ ಈ ಮನೆ ಮನೆ ಗೆದ್ದಂತಹ ಸಿನಿಮಾಗಳ ಬಗ್ಗೆ ಮಾತಾಡೋಣ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: Hello there, this is Spice, the voice of hope. It's wonderful to have you here. I'm your host for this episode, Chetan. And I would like to extend a warm welcome to everyone who has joined me today. One out of every 5 adults suffers from a mental illness. These mental health issues can be efficiently addressed according to research. More individuals now recognize the usefulness of contemporary therapy as science has debunked the myths about mental illness. Millions of people have benefited from psychotherapy, sometimes referred to as talk therapy. Individuals can learn coping mechanisms for the future and get over the past pain with the use of talk therapy. It can also assist someone in defining their objectives and determining their identity and life goals. In a secure setting, talk therapy patients explore their emotions and behaviors. An expert in mental health may offer a new viewpoint on a problem. They can help people comprehend their own feelings better. In order to express those emotions, therapists might also teach communication skills. Therapy can improve a person's attitude on life, relationships, and self-worth. Psychotherapy, often known as talk therapy, is a means to support people who are experiencing a wide range of emotional problems and mental diseases. Psychotherapy can aid in reducing or managing bothersome symptoms, allowing a person to operate more effectively and promote healing. The impact of trauma, illness, or loss, such as the loss of a loved one, as well as specific mental disorders like depression or anxiety, are all issues that psychotherapy can help with. Psychotherapy comes in a variety of forms, and some of them may be more effective for particular concerns or problems than others. Medication or others. Psychotherapy may be used with other therapies. Therapy can benefit both children and adults and can be provided in an individual, family, couple, or group context. For between 30 and 50 weeks, sessions are normally held once each week. Psychotherapy requires active participation from the patient as well as a therapist. To collaborate effectively and get the rewards of psychotherapy, a person and his or her therapist must have a trusting connection.

ಕೇಳಿಸ್ಕೊಂಡ್ರಲ್ಲ ಯಾವ ಸಿನಿಮಾ ಈಗಾಗಲೇ ಗೊತ್ತಾಗಿದೆ ನಿಮಗೆ, ಸತ್ಯ ಹರಿಶ್ಚಂದ್ರ. 1965 ತೆರೆ ಕಂಡಂತಹ ಅತ್ಯದ್ಭುತವಾದಂತಹ ಭಾರತೀಯ ಸಿನಿಮಾ ಇದು. ಹುಣಸೂರು ಕೃಷ್ಣಮೂರ್ತಿಯವರ ನಿರ್ದೇಶನ, ಕೆ ವಿ ರೆಡ್ಡಿಯವರ ನಿರ್ಮಾಣದ ಕನ್ನಡ ಮಹಾ

ಸಿದ್ಧರೆ. ಹಾಗೆ ಈ ಸಿನಿಮಾ ಸತ್ಯಹರಿಶ್ಚಂದ್ರ ಅಂತ ಕೇಳಿದಾಗ್ಲೇ ಎಲ್ಲರ ಮನಸ್ಸಲ್ಲಿ ಓ ಈ ಸಿನಿಮಾವನ್ನು ನೋಡಲೇಬೇಕಂತ ಅನಿಸಿ ಮನೆ ಮಂದಿಯೆಲ್ಲ ಹೋಗಿ ನೋಡಿದಂತಹ ಅತ್ಯದ್ಭುತ ಸಿನಿಮಾ ಇದು. ಆ ಸಿನಿಮಾ ನೋಡಿ ಬಂದಮೇಲೆ ಅದೆಷ್ಟು ಮನ ಪರಿವರ್ತನೆ ಆಯಿತು ಅಂದರೆ, ನಾವು ಯಾವಾಗಲೂ ಸತ್ಯವನ್ನೇ ಹೇಳಬೇಕು. ಹಾಗೆ ಮನ ಪರಿವರ್ತನೆ ಮಾಡಿದಂತಹ ಅತ್ಯದ್ಭುತ ಸಿನಿಮಾ ಅಲ್ಲದೆ, ಯಾರ್ಯಾರು ನೋಡಿರ್ತಾರೋ ಸಿನಿಮಾನ ಮತ್ತೋರ್ವರೆಗೆ ಹೋಗಿ ನೋಡಿ ಸಿನಿಮಾ ಅದ್ಭುತವಾಗಿದೆ ಅಂತ ಹೇಳಿ ಹೋಗಿ ಮನೆ ಮಂದಿಯೆಲ್ಲ ಹೋಗಿ ನೋಡಿದಂತಹ ಸಿನಿಮಾ. ಹಾಗೆ ಈ ಸಿನಿಮಾ ರಾಷ್ಟ್ರಪತಿಯವರಿಂದ ಪುರಸ್ಕಾರವನ್ನು ಪಡೆದಂತಹ ಸಿನಿಮಾ ಇದಾಗಿದೆ. ಇದೊಂದು ಅತ್ಯದ್ಭುತ ಸಿನಿಮಾ ಅಂತಲೇ ಹೇಳಬಹುದು. ಮುಂದಿನ ಸಿನಿಮಾ ಯಾವುದಪ್ಪ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಮತ್ತೊಂದು ಸಿನಿಮಾ.

ಬಂಗಾರದ ಮನುಷ್ಯ ಚಿತ್ರವನ್ನ ಮರೀಲಿಕ್ಕೆ ಸಾಧ್ಯನಾ? 1972 ತೆರೆ ಕಂಡಂತಹ ಅತ್ಯದ್ಭುತ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಭಾರತಿಯವರು, ಹಾಗೆ ಬಾಲಕೃಷ್ಣ, ಎಂ ಪಿ ಶಂಕರ್, ಶ್ರೀನಾಥ್ ಮತ್ತು ಸಂಗಡಿಗರ ದನಿಯಲ್ಲಿ, ಸಂಗಡಿಗರ ಒಂದು ತಾರಾಗಣದಲ್ಲಿ ತೆರೆ ಕಂಡಂತಹ ಅತ್ಯದ್ಭುತ ಸಿನಿಮಾ ಇದು ಬಂಗಾರದ ಮನುಷ್ಯ. ಬಂಗಾರದ ಮನುಷ್ಯ ಚಿತ್ರವನ್ನ ಇಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸಾಮಾಜಿಕ ಕಳಕಳಿಯನ್ನ ಹೊಂದಿರುವಂತಹ ಅದ್ಭುತವಾದಂತಹ ಸಿನಿಮಾ.

ಇವತ್ತಿಗೂ ಕೂಡ ಬಂಗಾರದ ಮನುಷ್ಯ ಅಂದರೆ ಮತ್ತೊಮ್ಮೆ ಮಗದೊಮ್ಮೆ ಯಾವಾಗಲೂ ಟಿ ವಿಗೆ ಬಂದಾಗೆಲ್ಲ ನೋಡುವಂತಹ ಸಿನಿಮಾ ಅಂದರೆ ಬಂಗಾರದ ಮನುಷ್ಯ. ಸಾಮಾಜಿಕ ಕಡಕಡಿ ಅಂದರೆ ಒಂದು ಒಂದಷ್ಟು ವ್ಯಕ್ತಿಗಳು ಬದಲಾವಣೆಯನ್ನು ಕಂಡುಕೊಂಡಂತಹ ಸಿನಿಮಾ ಇದು. ಸಿನಿಮಾಗಳು ಹೀಗೆ ಇರಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ನೋಡಿದಂತಹ ಅತ್ಯದ್ಭುತ ಸಿನಿಮಾ. ಊರೂರು ಹಳ್ಳಿಗಳಲ್ಲೆಲ್ಲ ಈ ಸಿನಿಮಾ ನೋಡಬೇಕು ಅಂತ ಟೆಂಟ್ಗಳಿಗೆಲ್ಲ ಮುಗಿಬಿದ್ದಂತಹ ಸಿನಿಮಾ ಅಂದರೆ ಅದು ಬಂಗಾರದ ಮನುಷ್ಯ. ಇವತ್ತಿಗೂ ಕೂಡ ಆ ಸಿನಿಮಾ ಅಂದರೆ ಬಂಗಾರ ಅಂತಲೇ ಕರಿತೀವಿ. ಅಂತಹ ಅತ್ಯದ್ಭುತ ಅಂತಹ ಸಿನಿಮಾ ಯಾವತ್ತಿಗೂ ಕೂಡ ಮರೀಲಿಕ್ಕಾಗಲ್ಲ. ಎವರ್ ಗ್ರೀನ್ ಸಿನಿಮಾ ಇದು. ಮತ್ತೊಂದು ಸಿನಿಮಾ ಅಂದರೆ ಸಾಕಷ್ಟು ಸಿನಿಮಾಗಳಿದ್ದಾವೆ. ಒಂದೊಂದು ಎರಡೆರಡು ಒಂದಷ್ಟು ಸಿನಿಮಾಗಳನ್ನು ಮಾತ್ರ ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದು. ಕರ್ಣ ಸಿನಿಮಾ. ಕರ್ಣ ಸಿನಿಮಾ ಕರ್ಣ ಅಂತ ಕೇಳಿದ್ರೇ ಒಂದು ಚಂದ. ಕರ್ಣ ಅಂದರೆ ಒಂದು ತ್ಯಾಗ ಅಂತ ಅಲ್ವಾ. ಆ ಕರ್ಣ ಸಿನಿಮಾವನ್ನು ನೋಡಬೇಕಾದ್ರೆ ಹಬ್ಬ ಆ ಕರ್ಣನಂತೆ ಅಂತ ಒಂದು ಹಾಡು ಬರಾಗ ಎಷ್ಟು ಅಳ್ತಿದ್ರು ಅಂದರೆ ಆ ಸಿನಿಮಾ ನೋಡೋದಕ್ಕೇ ಹಳ್ಳಿಗಳಲ್ಲಿ ಎಲ್ಲರೂ ಕೂಡ ಓ ಕರ್ಣ ಸಿನಿಮಾ ನೋಡಬೇಕು ಕರ್ಣ ಸಿನಿಮಾ ನೋಡಬೇಕು ಅಂತ ಹಳ್ಳಿಗಳಲ್ಲಿ ತಯಾರಾಗಿ ಹೋಗಿ ನೋಡಿದಂತಹ ಅತ್ಯದ್ಭುತ ಸಿನಿಮಾ ಅಂದರೆ ಕರ್ಣ. ವಿಷ್ಣುವರ್ಧನ್ ಅವರ ಅಮೋಘ ಅಭಿನಯ, ಸುಮಲತಾ ಅವರ ಅದ್ಭುತವಾದಂಥ ಅಭಿನಯದ ಒಂದು ಚಿತ್ರ ಇದು ಕರ್ಣ. ಅದರಲ್ಲೂ ಅಶ್ವಥ್ ಅವರನ್ನು ನೋಡಿದ್ರೆ ಅಬ್ಬ ಆ ಸಿನಿಮಾಕ್ಕೆ ಹೇಳಿ ಮಾಡಿಸ್ದಂಗಿದೆ ಪೋಷಕ ಪಾತ್ರದಲ್ಲಿ. ಅಂತಹ ಅತ್ಯದ್ಭುತ ಸಿನಿಮಾ ಕರ್ಣ. ಈಗೊಂದು ಹಾಡು ಕೇಳ್ಕೊಂಡು ಬರೋಣ. ಅದೇ ರೀತಿ ವಿಷ್ಣುವರ್ಧನ್ ಅವರ ಯಜಮಾನ ಚಿತ್ರ ಆಗಿರ್ಬೋದು, ಸೂರ್ಯವಂಶ ಚಿತ್ರ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳನ್ನು ಮನೆ ಮಂದಿಯೆಲ್ಲ ಹೋಗಿ ಅಂದರೆ ಮನೆ ಮನೆ ಗೆದ್ದಂತಹ ಸಿನಿಮಾಗಳು ಇವೆಲ್ಲ.

ಅಬ್ಬ, ಈ ಕರ್ಣ ಸಿನಿಮಾ ನೋಡಿದಾಗ ಅದೆಷ್ಟು ಕಣ್ಗಳು ಹತ್ತಿದ್ವು ಅಬ್ಬ. ಅಂಥ ಅದ್ಭುತವಾದಂತಹ ಸಿನಿಮಾ, ಎಲ್ಲರನ್ನ ಹಿಡಿದಿಟ್ಟಿದ್ದಂತಹ ಒಂದು ಸಿನಿಮಾ ಇದು. ಇನ್ನು ಈ ಸಿನಿಮಾ ಅಂತೂ ಇವಾಗ ಹೇಳ್ತೀವಿ ನೋಡಿ, ಹೆಂಗಂದ್ರೆ ಊರಲ್ಲಿ ಎಲ್ಲರೂ ಗಾಡಿ ಕಟ್ಕೊಂಡು ಈ ಸಿನಿಮಾ ನೋಡಕ್ಕೆ ಹೋಗಿದ್ರು. ಅಬ್ಬ, ಅಂಥ ಸಿನಿಮಾನ ನಾನು ನೋಡೇ ಇಲ್ಲ ಅನ್ನೋ ಥರದಲ್ಲಿ ಎಲ್ಲರೂ ಭಾಳ ಉತ್ಸುಕತೆಯಿಂದ, ಹಬ್ಬ ಬಂದಾಗ, ಹಬ್ಬಗಳು ಬಂದಾಗ, ಅದರ ಹಬ್ಬದ ಮಾರನೇ ದಿನ ಊರಲ್ಲಿರೋಂಥ ಎಲ್ಲರೂ ಕೂಡ, ಅಂದರೆ ಒಂದಷ್ಟು ಜನರೆಲ್ಲರೂ ಗಾಡಿ ಕಟ್ಕೊಂಡು ಅಥವಾ ಬಸ್ಸಲ್ಲಿ ಅಥವಾ ಯಾವುದೋ ವೆಹಿಕಲ್ ತಗೊಂಡು ಈ ಸಿನಿಮಾ ನೋಡಬೇಕು ಅಂತ ಮುಗಿಬಿದ್ದಂತಹ ಸಿನಿಮಾ ಇದು. ಏನು ಕ್ರೇಜ್ ಇತ್ತು ಗೊತ್ತಾ, ಜನುಮದ ಜೋಡಿ. ಅಬ್ಬ, ಟೈಟಲ್ ಕೇಳಿದ್ರೇ ಒಂಥರ ಆಕರ್ಷಣೆ, ಹೋಗ್ಬೇಕು ನೋಡಬೇಕು ಅನ್ನೋಷ್ಟು. ಜನುಮದ ಜೋಡಿ ಅಂತೂ ಬಹಳ ಅದ್ಭುತವಾದಂತಹ ಸಿನಿಮಾ. ಈ ಸಿನಿಮಾ 1996 ತೆರೆ ಕಂಡಂತಹ ಸಿನಿಮಾ. ಶಿವರಾಜ್ ಕುಮಾರ್ ಅವರ ಅಮೋಘವಾದಂಥ, ಅತ್ಯದ್ಭುತವಾದಂತಹ ನಟನೆ. ಇನ್ನು ಶಿಲ್ಪಾ ಅವರಂತೂ ಅವ ಆ ಪಾತ್ರಕ್ಕೆ ಹೇಳಿ ಮಾಡಿಸ್ದಾಗೆ ಶಿಲ್ಪಾ ಅವರ ಒಂದು ಅಭಿನಯ. ಇನ್ನು ಮಂಡ್ಯ ರಮೇಶ್ ಆಗಿರ್ಬೋದು, ಪವಿತ್ರ ಲೋಕೇಶ್ ಆಗಿರ್ಬೋದು, ಕರಿಬಸಯ್ಯ, ಇವರೆಲ್ಲರೂ ಬಹಳ ಅದ್ಭುತವಾಗಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ.

ಜನಪದ ಜೋಡಿ ಚಿತ್ರದ ಹಾಡನ್ನ ಕೇಳಿದ್ರಿ. ಮನೆ ಮನೆ ಗೆದ್ದಂತಹ ಸಿನಿಮಾ ಮತ್ತೊಂದು ಯಾವುದಪ್ಪ ಅಂದ್ರೆ ತಾಯಿ ಇಲ್ಲದ ತವರು. ಈ ತಾಯಿ ಇಲ್ಲದ ತವರು ಸಿನಿಮಾ ಅಂತೂ ಯಪ್ಪ, ಎಲ್ಲರ ಕಣ್ಣಲ್ಲೂ ನೀರು ತರಿಸಿದಂತಹ ಸಿನಿಮಾ. ಕಣ್ಣೀರಿನ ರಾಣಿ ಅಂತ ಶ್ರುತಿಯವರು ಕರೆಸ್ಕೊಂಡಂತಹ ಸಿನಿಮಾ ಇದು. ಅದೆಷ್ಟು ಅಂದರೆ ಮನೆ ಮಂದಿಯೆಲ್ಲ ಆ ಸಿನಿಮಾ ನೋಡಬೇಕು ಅಂತ ಎಲ್ಲ ತಯಾರಾಗಿ, ನಮ್ಮನೇಲೂ ಕೂಡ ನನಗೆ ನೆನಪಿದೆ, ನಮ್ಮನೇಲೆಲ್ಲ ನನ್ನ ಅಪ್ಪ ಎಲ್ಲರನ್ನೂ ಏ ತಾಯಿಲ್ಲತ್ತವರು ಸಿನಿಮಾ ಚೆನ್ನಾಗಿದೆ ಅಂತ ರೆಡಿ ಆಗಿಬಿಡಿ ಅಂತ ಕರ್ಕೊಂಡೋಗಿದ್ದು ನೆನಪಿದೆ. ಹಾಗೆ ಕರ್ಕೊಂಡೋಗಿದ್ದಂತಹ ಸಿನಿಮಾ ಇದು ತಾಯಿಲ್ಲದತ್ತವರು. ಶ್ರುತಿ ರಾಮ್ಕುಮಾರ್ ಅವರ ಅಭಿನಯದ ಅತ್ಯದ್ಭುತ ಸಿನಿಮಾ ಅಂದರೆ ತಾಯಿ ಇಲ್ಲದ ತವರು.

ತಾಯಿಲ್ಲದ ತವರು ಬಹಳ ಅದ್ಭುತವಾದಂತಹ ಸಿನಿಮಾ, ಮನೆ ಮನೆ ಗೆದ್ದಂತಹ ಸಿನಿಮಾ, ಸಾಕಷ್ಟು ಸಿನಿಮಾಗಳಿದ್ದಾವೆ. ಯಾವುದೆಲ್ಲ ಅಂದರೆ ಒಡ ಹುಟ್ಟಿದವರು ಈ ಸಿನಿಮಾಕ್ಕೂ ಕೂಡ ಮನೆ ಮನೆಯೆಲ್ಲ ಹೋಗಿ ನೋಡಿದಂತಹ ಸಿನಿಮಾ, ಹಾಗೆ ಮಂಡ್ಯದ ಗಂಡು ಚಿತ್ರ ಆಗಿರಬಹುದು, ಕರುಳಿನ ಕೂಡಿ ಸಿನಿಮಾ ಅಂತೂ ಅಬ್ಬಬ್ಬ ಎಷ್ಟು ಅದ್ಭುತವಾದಂಥ ಸಿನಿಮಾ. ಇನ್ನು ರಾಮಾಚಾರಿ ಸಿನಿಮಾಕ್ಕೂ ಕೂಡ ಮನೆ ಮಂದಿ ಎಲ್ಲ ಊರಿನವರೆಲ್ಲ ಹೋಗಿ ರಾಮಾಚಾರಿ ಸಿನಿಮಾವನ್ನು ನೋಡಿ ಬಂದು ಅದೇ ಟ್ರೆಂಡ್ ಡ್ರೆಸ್ಗಳನ್ನೆಲ್ಲ ತೆಗೆದುಕೊಂಡಿದ್ದಂತಹ ಸಿನಿಮಾ. ಮತ್ತು ಇನ್ಯಾವುದು ಅಂದರೆ ಕರುಣಿನ ಕುಡಿ ಆಗಿರಬಹುದು. ಇನ್ನು ಸಾಕಷ್ಟು ಜನರು ಕಳಿಸ್ಕೊಂಡಿದ್ದಾರೆ ನಂಜುಂಡಿ ಕಲ್ಯಾಣ. ನಂಜುಂಡಿ ಕಲ್ಯಾಣ ಬಂದಾಗಲೇ ಒಂದು ಟ್ರೆಂಡ್ ಶುರುವಾಯಿತು ನೋಡಿ, ಸಿನಿಮಾ ಟ್ರೆಂಡು. ಆ ಸಿನಿಮಾ ಅಂತೂ ಎಲ್ಲರೂ ಕೂಡ ಗಾಡಿ ಕಟ್ಕೊಂಡು ಎತ್ತಿನ ಗಾಡಿ ಕಟ್ಕೊಂಡು ನೋಡಿದಂತಹ ಸಿನಿಮಾ ಅದು. ಇನ್ನು ಯಾರೆಲ್ಲ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ ನೋಡೋಣ. ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿಯಿಂದ ಅವರು ಕಾರ್ಯಕ್ರಮ ಕೇಳ್ತಿದ್ದೀವಿ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಮನೆ ಮಂದಿಯೆಲ್ಲ ನೋಡಿದಂತಹ ಸಿನಿಮಾ ಭಾಗ್ಯವಂತ ಸಿನಿಮಾ ಅಂತ ಶಿವಮಾದಯ್ಯ ಹುಸ್ಕೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಸಮಂತ್ ಸವಿತಾ ಗಿರೀಶ್ ಸುಂದರಕುಪ್ಪೆಯಿಂದ ಕಾರ್ಯಕ್ರಮವನ್ನು ಕೇಳ್ತಿದ್ದೀವಿ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಶುಭ ಸಂಜೆ ಅಂತ ಹೇಳ್ತಿದ್ದಾರೆ ತೀರ್ಥೇಶ್ ಚನ್ನಪಟ್ಟಣದಿಂದ. ಹಾಗೆ ಬಂಗಾರದ ಮನುಷ್ಯ ಚಿತ್ರ ಇದು ನೋಡಿ ತುಂಬಾ

ಖುಷಿಯಾಯಿತು ನನಗೆ ಅಂತ ಕುಟುಂಬದ ಎಲ್ಲ ಸದಸ್ಯರು ಕೂಡ ವೀಕ್ಷಣೆ ಮಾಡಿದ್ವಿ ಅಂತ ಗೋವಿಂದ್ ಮೆನನ್ ಕೋಲಾರದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಎನ್ ರಾಜಶೇಖರ್ ಅರೆಕೆರೆ ಬನ್ನೇರ್ಘಟ್ಟ ರಸ್ತೆ ಇಲ್ಲಿಂದ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಏನಂತ ಅಂದರೆ ಬಂಗಾರದ ಮನುಷ್ಯ ಎಲ್ಲ ಚಿತ್ರಗಳು ಪುಟ್ಟಣ್ಣ ಅವರ ನಿರ್ದೇಶನದ ಚಿತ್ರಗಳೆಲ್ಲವೂ ಕೂಡ ತುಂಬಾ ಸೂಪರ್ ಹಿಟ್ ಚಿತ್ರಗಳು ಅಂತ ಹೇಳ್ತಿದ್ದಾರೆ. ಇನ್ನು ಶಂಕರ್ ಅವರು ಕೂಡ ಯಾವ ಚಿತ್ರ ಅಂದರೆ ಯಜಮಾನ ಚಿತ್ರವನ್ನ ನೋಡಿದ್ವಿ ಅಂತ ಶಂಕರ್ ಅವರು ಕಳಿಸ್ಕೊಟ್ಟಿದ್ದಾರೆ. ಇನ್ನು ವಿ ನಾರಾಯಣಪ್ಪ ರಾಧಾ ಹೊಸೂರಿನಿಂದ ತಮಿಳ್ನಾಡಿನಿಂದ ಕರುಳಿನ ಕೂಗು, ಇದು ನಮ್ಮ ಫೇವ್ರೆಟ್ ಫಿಲಮ್ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ ಕರುಳಿನ ಕೂಗು ಅತ್ಯದ್ಭುತವಾದಂತಹ ಸಿನಿಮಾ. ಇನ್ನು ಭಕ್ತ ಸಿರಿಯಾಳ ಚಿತ್ರವನ್ನ ನಾವು ನೋಡಿದ್ವಿ ಅಂತ ಯಡಿಯೂರಿನಿಂದ ಸಿದ್ದಲಿಂಗೇಶ್ವರ ಅವರು ನಮಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಂಜನಗೂಡು ತಾಲೂಕು ಸಿಂಧುವಳ್ಳಿ ಗ್ರಾಮದಿಂದ ಮಹೇಶ್ ಅವರು, ನಾವೆಲ್ಲ ಕುಟುಂಬ ಸಹಿತರಾಗಿ ಎತ್ತಿನ ಗಾಡಿನಲ್ಲಿ ಹೋಗಿ ನೋಡಿದಂತಹ ಸಿನಿಮಾ ಅಂದ್ರೆ ನಂಜುಂಡಿ ಕಲ್ಯಾಣ, ನಂಜನಗೂಡಿನಲ್ಲಿ ನೋಡಿದ್ವಿ ಅಂತ ಹೇಳ್ತಿದ್ದಾರೆ. ಹೌದು, ಇನ್ನು ನಾವು ನೋಡಿದಂತಹ ಸಿನಿಮಾ ಅಂದ್ರೆ ಯಾವುದು, ಇವ್ರು ಯಾರು, ನಾಗರಾಜ್ ಕಲ್ಲೂರಿನಿಂದ ನಮಗೆ ಧನಲಕ್ಷ್ಮಿ ಅವರು ಕಳಿಸ್ಕೊಟ್ಟಿದ್ದಾರೆ. ದೊಡ್ಡ ಮನೆ ಹುಡುಗ ಚಿತ್ರವನ್ನು ನೋಡಿದ್ವಿ ನಾವು ಮನೆಯವರೆಲ್ಲ ಹೋಗಿ ಅಂತ ಹೇಳ್ತಿದ್ದಾರೆ. ಇನ್ನು 1989 ತೆರೆ ಕಂಡಂತಹ ನಂಜುಂಡಿ ಕಲ್ಯಾಣ ಚಿತ್ರವನ್ನು ನಾವೆಲ್ಲ ಯಾರು ಇವರು ಕಳಿಸ್ಕೊಟ್ಟಿರೋದು, ಮಹಾಲಿಂಗಪ್ಪ ಜಾಲ್ವಾದಿಯವರು ಕಳಿಸ್ಕೊಟ್ಟಿದ್ದಾರೆ. ಜಮಖಂಡಿ ನಂಜುಂಡಿ ಕಲ್ಯಾಣ ಚಿತ್ರವನ್ನು ನಾವು ನೋಡಿದ್ವಿ. ನಮ್ಮ ಅಕ್ಕಪಕ್ಕದ ಜನರೆಲ್ಲ ಚಕ್ಕಡಿಯಲ್ಲಿ ಜನಸಮೂಹ ಹೋಗಿ ನೋಡಿದಂತಹ ಸಿನಿಮಾ ಇದು ಅಂತ ಹೇಳ್ತಿದ್ದಾರೆ. ಹಾಗೆ ಜಿ ಎಸ್ ಚಂದನ ಇವರು ಕೂಡ ಶುಭ ಸಂಜೆ ಕಾರ್ಯಕ್ರಮ ಕೇಳ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಕರುಳಿನ ಕರೆ ಅಮರಾವತಿ ಹರಿಕುಮಾರ್ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ. ಕರುಳಿನ ಕರೆ ಚಿತ್ರವನ್ನು ನೋಡಿದ್ವಿ ಅಂತ ಹೇಳ್ತಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಇದಾಗಿತ್ತು ಓಲ್ಡ್ ಇಸ್ ಗೋಲ್ಡ್. ಹಳೆಯ ಚಿತ್ರಗಳನ್ನು ನೆನಪಿಸ್ತಾ, ಹಳೆಯ ಹಾಡುಗಳನ್ನು ಕೇಳ್ತಾ ನೀವೆಲ್ಲ ಖುಷಿಪಟ್ಟಿದ್ದೀರಾ ಅಂತ ಭಾವಿಸ್ತೇನೆ. ಈಗ ಸಮಯ 6 ಗಂಟೆ ಆಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಉತ್ಸವದ ಸಂಭ್ರಮ ಮನೆ ಮಾಡಿದ್ದು, ರಾಜವಂಶಸ್ಥರಿಂದ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಸೇರಿದಂತೆ ಧಾರ್ಮಿಕ ಕಾರ್ಯಗಳು ಮತ್ತು ವಿಶೇಷ ಪೂಜಾ ಕಾರ್ಯಗಳು ಆರಂಭವಾಗಿವೆ. ಇಂದು ಬೆಳಗ್ಗೆ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ರತ್ನ ಖಚಿತ ಸಿಂಹಾಸನವೇರಿ ಖಾಸಗಿ ದರ್ಬಾರ್ ಆರಂಭಿಸಿ ಯದುವಂಶದ ಆಳ್ವಿಕೆಯ ಗತವೈಭವ ಮೆರೆದರು. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾರದಾಂಬೆ ದೇವಾಲಯ ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯಗಳಲ್ಲಿ ನವರಾತ್ರಿ ಮಹೋತ್ಸವ ಇಂದಿನಿಂದ ಆರಂಭಗೊಂಡಿದೆ. ಶೃಂಗೇರಿಯಲ್ಲಿ ಇಂದಿನಿಂದ ಇದೇ 21ರವರೆಗೆ ಹಾಗೂ ಹೊರನಾಡಿನಲ್ಲಿ ಇಂದಿನಿಂದ ಇದೇ 24ರವರೆಗೆ ಉತ್ಸವ ನಡೆಯಲಿದೆ. ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಇಂದಿಗೆ 1 ವರ್ಷ ಪೂರೈಸಿದೆ. ದೇಶಾದ್ಯಂತ 100 ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಲ್ಲಿ ಕೃಷಿಯನ್ನು ಬಲಪಡಿಸಲು ಈ ಯೋಜನೆಯನ್ನು ಆರಂಭಿಸಲಾಗಿದೆ. ಕೃಷಿ ಉತ್ಪಾದನೆ ಮತ್ತು ಕೃಷಿ ವೈವಿಧ್ಯತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಾರಂಭಿಸಲಾಗಿರುವ ಈ ಯೋಜನೆಯನ್ನು ತುಮಕೂರು ಜಿಲ್ಲೆಯಲ್ಲಿಯೂ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೆನ್ನೈನಲ್ಲಿ ಇಂದು 13,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ಹಲವು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಾಂತಿಯುತವಾಗಿ ಗುಂಪು ಸೇರುವ ಜನರನ್ನು ಕಾನೂನುಬಾಹಿರವಾಗಿ ಬಂಧಿಸಬಾರದು ಮತ್ತು ಸಂಚಾರ ನಿಯಮಗಳಿಗೆ ಒಳಪಟ್ಟು ಜನರ ಮುಕ್ತ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಸುಪ್ರೀಂಕೋರ್ಟ್ ಇಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ದೆಹಲಿಯಲ್ಲಿ ಹಾಕಿರುವ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಪರಿಶೀಲಿಸುವಂತೆಯೂ ನ್ಯಾಯಾಲಯ ಸೂಚಿಸಿದೆ. ಸೌದಿ ಅರೇಬಿಯಾದ ರಿಯಾದ್ನಲ್ಲಿನ ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಡೆದ ಹೌತಿ ಬಂಡುಕೋರರ ದಾಳಿಯಲ್ಲಿ 12 ಮಂದಿ ಮೃತಪಟ್ಟಿದ್ದು 309 ಜನರು ಗಾಯಗೊಂಡಿದ್ದಾರೆ. ದಾಳಿಯನ್ನು ಸೌದಿ ಅರೇಬಿಯಾ ನೇತೃತ್ವದ ಮೈತ್ರಿಪಡೆ ಖಂಡಿಸಿದ್ದು ಸೂಕ್ತ ಉತ್ತರ ನೀಡುವುದಾಗಿ ಎಚ್ಚರಿಸಿದೆ. ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3ನೇ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ ನಡೆಯಲಿದೆ.

ಈ ಪಂದ್ಯ ಸಂಜೆ 7 ಗಂಟೆಗೆ ಪ್ರಾರಂಭವಾಗಲಿದ್ದು 5 ಪಂದ್ಯಗಳ ಸರಣಿಯಲ್ಲಿ ಎರಡೂ ತಂಡಗಳು 1-1 ಸಮಬಲ ಹೊಂದಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಈ ರಾತ್ರಿ 7 ಗಂಟೆಗೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 6:03.
1: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಆಕಾಶವಾಣಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ, ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ, ನಿರೂಪಣೆ ಮತ್ತು ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ.
5: ನಮಸ್ಕಾರ ಎಲ್ಲ ಕೇಳುಗರಿಗೂ. ಜಗನ್ಮಾತೆ ಆದಿಶಕ್ತಿಯ ಆರಾಧನೆಯ ನವರಾತ್ರಿ ಪರ್ವದ ಶುಭಾಶಯಗಳು. ಭಾರತೀಯ ಅಧ್ಯಾತ್ಮ ಪರಂಪರೆಯಲ್ಲಿ ಪರಮಸತ್ಯದ ಅನ್ವೇಷಣೆಗೆ ಹಲವು ಮಾರ್ಗಗಳನ್ನು ಕಾಣಬಹುದು. ಅವುಗಳಲ್ಲಿ ವೇದಾಂತವು ಜ್ಞಾನ ಮಾರ್ಗದ ಮೂಲಕ ಆತ್ಮ ಮತ್ತು ಪರಬ್ರಹ್ಮಗಳ ಏಕತ್ವವನ್ನು ಪ್ರತಿಪಾದಿಸಿದರೆ, ತಂತ್ರವು ಅದೇ ಪರಮಸತ್ಯವನ್ನು ಶಿವಶಕ್ತಿಯರ ಅವಿನಾಭಾವ ಸಂಬಂಧದ ಮೂಲಕ ಅನುಭವಿಸುವ ಮಾರ್ಗವನ್ನು ತೆರೆದಿಡುತ್ತದೆ. ವೇದಾಂತದಲ್ಲಿ ಬ್ರಹ್ಮವೇ ಪರಮಸತ್ಯ, ಜಗತ್ತು ಮಾಯೆಯ ರೂಪದಲ್ಲಿ ಅನುಭವಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಬದಲಾಗುತ್ತಿರುವ ದೇಹ, ಮನಸ್ಸು ಮತ್ತು ಜಗತ್ತಿನ ಹಿಂದೆ ಬದಲಾಗದ ಆತ್ಮತತ್ವವಿದೆ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಎಂಬ ಮಹಾವಾಕ್ಯಗಳು ಜೀವಾತ್ಮ ಮತ್ತು ಪರಮಾತ್ಮಗಳ ಮೂಲಭೂತ ಏಕತ್ವವನ್ನು ಸಾರುತ್ತವೆ. ತಂತ್ರದ ದೃಷ್ಟಿಯಲ್ಲಿ ಇದೇ ಸತ್ಯವನ್ನು ಇನ್ನೊಂದು ಸುಂದರ ಆಯಾಮದಲ್ಲಿ ಕಾಣಬಹುದು. ಶಿವ ನಿರ್ವಿಕಾರ ಚೈತನ್ಯ, ಶಕ್ತಿ ಆ ಚೈತನ್ಯದ ಕ್ರಿಯಾಶೀಲ ಸ್ವರೂಪ. ಶಿವನು ಸ್ಥಿರವಾದ ಪರಮ ಚೈತನ್ಯವಾದರೆ ಶಕ್ತಿ ಅದರ ಚಲನಶೀಲ ಅಭಿವ್ಯಕ್ತಿ. ಮನಸ್ಸು, ಪ್ರಕೃತಿ, ಜೀವಜಗತ್ತು ಮತ್ತು ಈ ವಿಶ್ವದ ಅನಂತ ರೂಪಗಳೆಲ್ಲವೂ ಶಕ್ತಿಯ ಲೀಲೆಯಾಗಿ ತಾಂತ್ರಿಕ ಪರಂಪರೆಯಲ್ಲಿ ಕಾಣಲ್ಪಡುತ್ತವೆ. ಹೀಗಾಗಿ ಬದಲಾಗುವುದರೊಳಗೆ ಬದಲಾಗದ ತತ್ವವನ್ನು ಕಾಣುವುದು ತಂತ್ರದ ವಿಶಿಷ್ಟ ದೃಷ್ಟಿ. ವೇದಾಂತವು ಕೆಲವೊಮ್ಮೆ ಸಾಧಕನಿಗೆ ಮಾಯೆಯನ್ನು ಮೀರಿ ಹೋಗು ಎಂದು ಹೇಳುತ್ತದೆ. ತಂತ್ರವು ಅದೇ ಮಾಯೆಯನ್ನು ದಿವ್ಯ ಶಕ್ತಿಯ ಅಭಿವ್ಯಕ್ತಿಯಾಗಿ ಗುರುತಿಸಿ ಅದರ ಮೂಲಕವೇ ಪರಮತತ್ವವನ್ನು ಅರಿತುಕೋ ಎಂದು ಸೂಚಿಸುತ್ತದೆ. ಜಗತ್ತನ್ನು ತ್ಯಜಿಸುವುದಕ್ಕಿಂತ ಅದರ ನಿಜಸ್ವರೂಪವನ್ನು ಅರಿತು ಅದರಲ್ಲಿ ದೈವತ್ವವನ್ನು ಕಾಣುವ ದೃಷ್ಟಿಯೇ ತಂತ್ರದ ವೈಶಿಷ್ಟ್ಯ. ಈ ಹಿನ್ನೆಲೆಯಲ್ಲಿ ಶಾಕ್ತತಂತ್ರ ಇನ್ನಷ್ಟು ವಿಶಿಷ್ಟವಾದ ಅನುಭವ ಲೋಕವನ್ನು ತೆರೆದಿಡುತ್ತದೆ. ಇಲ್ಲಿ ಪರಮದೈವತ್ವವನ್ನು ದೇವಿ ಜಗನ್ಮಾತೆ ಆದಿಶಕ್ತಿಯಾಗಿ ಆರಾಧಿಸಲಾಗುತ್ತದೆ. ಸೃಷ್ಟಿ ಸ್ಥಿತಿ ಲಯಗಳ ಹಿಂದೆ ಕಾರ್ಯನಿರ್ವಹಿಸುವ ಇದೇ ಶಕ್ತಿಯನ್ನು ವಿವಿಧ ರೂಪಗಳಲ್ಲಿ ಅನುಭವಿಸಲಾಗುತ್ತದೆ. ಈ ಶಕ್ತಿಯ ಅತ್ಯಂತ ಗಂಭೀರ ಮತ್ತು ಬಹುಮುಖ ಅಭಿವ್ಯಕ್ತಿಗಳೆಂದರೆ ದಶ ಮಹಾವಿದ್ಯೆಗಳು.

ದಶ ಮಹಾವಿದ್ಯೆಗಳ ಉಪಾಸನೆಗೆ ತಾಂತ್ರಿಕ ಪರಂಪರೆಯಲ್ಲಿ ದೊರೆಯುವ ಸ್ಥಾನ ಅತ್ಯಂತ ಮಹತ್ವದ್ದು. ಭಾರತೀಯ ತಂತ್ರದ ವಿಶಾಲ ದೃಷ್ಟಿಯಲ್ಲಿ ಅಂತಿಮ ಪ್ರಶ್ನೆ ಒಂದೇ: ನಾವು ಅನುಭವಿಸುವ ಈ ಜಗತ್ತಿನ ಹಿಂದೆ ಇರುವ ಶಕ್ತಿಯ ಸ್ವರೂಪವೇನು? ಆ ಶಕ್ತಿಯೊಂದಿಗೆ ನಮ್ಮ ಸಂಬಂಧವೇನು ಮತ್ತು ಆ ಶಕ್ತಿಯ ಮೂಲಕ ನಮ್ಮ ನಿಜಸ್ವರೂಪವನ್ನು ಹೇಗೆ ಅರಿತುಕೊಳ್ಳಬಹುದು? ಈ ಪ್ರಶ್ನೆಗಳಿಗೆ ಶಾಕ್ತತಂತ್ರವು ದೇವಿಯನ್ನು ಕೇವಲ ಆರಾಧನೆಯ ವಸ್ತುವಾಗಿ ಅಲ್ಲ, ಸ್ವತಃ ವಿಶ್ವವನ್ನು ವ್ಯಾಪಿಸಿರುವ ಪರಾಶಕ್ತಿಯಾಗಿ ಅನುಭವಿಸುವ ಮಾರ್ಗವನ್ನು ತೆರೆದಿಡುತ್ತದೆ. ಅದೇ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುವ ದಿವ್ಯ ರೂಪಗಳೇ ದಶ ಮಹಾವಿದ್ಯೆಗಳು. ಕಾಲನನ್ನೇ ಮೆಟ್ಟಿ ನಿಂತವಳು ಕಾಳಿ. ಕಪ್ಪು ಬಣ್ಣ ಅಜ್ಞಾನದ ಸಂಕೇತವಲ್ಲ, ಅದು ಎಲ್ಲವನ್ನೂ ಒಳಗೊಳ್ಳುವ ಅನಂತತೆಯ ಬಣ್ಣ. ಶುಂಭ ನಿಶುಂಭರ ಸಂಹಾರದಲ್ಲಿ, ರಕ್ತ ಬೀಜನ ವಧೆಯಲ್ಲಿ ಪ್ರಕಟಗೊಂಡ ಈ ಉಗ್ರ ಸ್ವರೂಪ ವಾಸ್ತವದಲ್ಲಿ ಭಯವನ್ನೇ ಸಂಹರಿಸುವ ಕರುಣಾಮಯಿ. ನಮ್ಮ ಬದುಕಿನಲ್ಲಿ ಬರುವ ಪ್ರತಿ ಅಂತ್ಯ, ಪ್ರತಿ ಬದಲಾವಣೆ, ಪ್ರತಿ ಕಳೆದುಕೊಳ್ಳುವಿಕೆ, ಇದೆಲ್ಲವನ್ನೂ ಎದುರಿಸುವ ಧೈರ್ಯವನ್ನು ಕಾಳಿ ನಮಗೆ ಕಲಿಸುತ್ತಾಳೆ. ಸಾವನ್ನು ಒಪ್ಪಿಕೊಂಡಾಗಲೇ ಜೀವನದ ನಿಜವಾದ ಸೌಂದರ್ಯ ಗೋಚರಿಸುತ್ತದೆ ಎಂಬ ಸತ್ಯವನ್ನು ಆಕೆ ಸಾರುತ್ತಾಳೆ. ದಶ ಮಹಾವಿದ್ಯೆಗಳ ಆವಿರ್ಭಾವದ ಕಥೆ ದೇವಿ ಭಾಗವತ ಪುರಾಣ, ಕಾಳಿಕಾ ಪುರಾಣದಲ್ಲಿ ಬರುತ್ತದೆ.

ಒಮ್ಮೆ ದಕ್ಷ ಪ್ರಜಾಪತಿ ದೊಡ್ಡ ಯಜ್ಞ ಮಾಡುತ್ತಿದ್ದ. ಶಿವನನ್ನು ಬಿಟ್ಟು ಎಲ್ಲಾ ದೇವತೆಗಳನ್ನೂ ಅಲ್ಲಿಗೆ ಕರೆದ. ತಂದೆಯ ಯಜ್ಞದ ಸುದ್ದಿ ಕೇಳಿ ಸತೀದೇವಿಗೆ ತವರು ಮನೆಗೆ ಹೋಗುವ ಆಸೆ ಆಯಿತು. ಶಿವನಲ್ಲಿ ಅನುಮತಿ ಕೇಳಿದಳು. ಶಿವ ಕರೆಯದ ಮನೆಗೆ ಹೋಗಬಾರದು, ಅಲ್ಲಿ ಅವಮಾನವಾಗುತ್ತದೆ ಎಂದು ತಡೆದ. ಶಿವನು ಬಿಡದಿದ್ದಾಗ ಸತೀದೇವಿಗೆ ಕೋಪ ಬಂದು ತನ್ನ ಆದಿಪರಾಶಕ್ತಿ ಸ್ವರೂಪವನ್ನು ತೋರಿಸಿದಳು. ಶಿವನನ್ನು ಹತ್ತು ದಿಕ್ಕುಗಳಲ್ಲಿ ಹತ್ತು ರೂಪಗಳಿಂದ ಸುತ್ತುವರಿದಳು. ಶಿವ ದಶ ದಿಕ್ಕುಗಳಲ್ಲಿ ನೋಡಿದರೂ ಅಲ್ಲಿ ದೇವಿಯೇ ಕಾಣಿಸಿದಳು. ಅವುಗಳೇ ದೇವಿಯ ದಶ ಮಹಾವಿದ್ಯಾಸ್ವರೂಪಗಳು: ಕಾಳಿ, ತಾರಾ, ತ್ರಿಪುರ ಸುಂದರಿ, ಭುವನೇಶ್ವರಿ, ಭೈರವಿ, ಛಿನ್ನಮಸ್ತ, ಧೂಮಾವತಿ, ಬಗಲಾಮುಖಿ, ಮಾತಂಗಿ ಮತ್ತು ಕಮಲ. ಈ ಹತ್ತು ರೂಪಗಳನ್ನು ನೋಡಿ ಶಿವನೇ ಹೆದರಿ ನೀನು ಯಾರು ಎಂದ. ಆಗ ಸತೀದೇವಿ, ನಾನೇ ಆದಿಶಕ್ತಿ, ಇವು ನನ್ನ ಹತ್ತು ವಿದ್ಯೆಗಳು, ಇವನ್ನು ಅರಿತವನಿಗೆ ಎಲ್ಲಾ ಜ್ಞಾನ ಸಿದ್ಧಿಸುತ್ತದೆ ಎಂದಳು. ನಂತರ ಶಿವ ಸಮಾಧಾನಗೊಂಡು ಸತಿಯನ್ನು ದಕ್ಷ ಯಜ್ಞಕ್ಕೆ ಹೋಗಲು ಬಿಟ್ಟ. ಪರಾಶಕ್ತಿಯ ಈ ಹತ್ತು ರೂಪಗಳಲ್ಲಿ ಕಾಳಿ ಮತ್ತು ತಾರಾ ಮಹಾಪ್ರಳಯದ ತತ್ವಗಳು, ಭುವನೇಶ್ವರಿ, ಭೈರವಿ, ಛಿನ್ನಮಸ್ತ ಇವು ಸೃಷ್ಟಿ, ಸ್ಥಿತಿ, ಲಯದ ಸೂಚಕಗಳು. ಉಳಿದ ಐದು ಭಕ್ತರ ಇಷ್ಟಾರ್ಥ ಸಿದ್ಧಿ ಮಾಡುವ ವಿದ್ಯೆಗಳು. ಆದ್ದರಿಂದ

ದೇವಿ ಹೇಳುವುದು. ಇದೇ ಆದಿಪರಾಶಕ್ತಿ ತತ್ವ. ದಶ ಮಹಾವಿದ್ಯೆಗಳೆಲ್ಲ ಈ ವಾಕ್ತತ್ವದ ವಿಸ್ತಾರವೇ ಆಗಿದೆ. ಋಗ್ವೇದದ ರಾತ್ರಿ ಸೂಕ್ತ ಕತ್ತಲೆಯ ರೂಪವಾದ ರಾತ್ರಿಯನ್ನು ಸ್ತುತಿಸುತ್ತದೆ. ಇದೇ ಮುಂದೆ ಕಾಳಿ ತಾರಾ ಧೂಮಾವತಿ ರೂಪಕ್ಕೆ ಆಧಾರ. ಪ್ರಸಿದ್ಧವಾದ ಶ್ರೀ ಸೂಕ್ತ ಲಕ್ಷ್ಮಿಯನ್ನು ಸ್ತುತಿಸುತ್ತದೆ. ಇದೇ ಮುಂದೆ ಕಮಲಾವಿದ್ಯೆ ಎಂದು ಪ್ರಸಿದ್ಧವಾಗಿದೆ. ಅಥರ್ವವೇದ ಸ್ತ್ರೀ ಶಕ್ತಿಯನ್ನು ಬ್ರಹ್ಮಶಕ್ತಿ ಎಂದು ವರ್ಣಿಸಿದೆ. ವೇದದ ಕೊನೆಯ ಭಾಗವಾದ ಉಪನಿಷತ್ತುಗಳಲ್ಲಿ ದಶ ಮಹಾವಿದ್ಯೆಯ ಹೆಸರು ಸ್ಪಷ್ಟವಾಗಿ ಬರಲು ಶುರುವಾಗುತ್ತದೆ. ತ್ರಿಪುರ ತಾಪಿನಿ ಉಪನಿಷತ್, ದೇವಿ ಉಪನಿಷತ್, ಭಾವನೋಪನಿಷತ್ ಇವುಗಳಲ್ಲಿ ತ್ರಿಪುರ ಸುಂದರಿ, ಭುವನೇಶ್ವರಿ, ಭೈರವಿ ಮಂತ್ರಗಳು, ಯಂತ್ರಗಳು ನೇರವಾಗಿ ದೊರಕುತ್ತವೆ. ಮುಂಡಕ ಉಪನಿಷತ್ನಲ್ಲಿ ಕಾಳಿ ಕರಾಳಿ ಚ ಮನೋಜವಾಚ ಎಂದು ಅಗ್ನಿಯ ಏಳು ನಾಲಿಗೆಗಳ ಹೆಸರುಗಳನ್ನು ಹೇಳಿದೆ. ಇದನ್ನು ತಂತ್ರದಲ್ಲಿ ಕಾಳಿ ವಿದ್ಯೆಗೆ ಆಧಾರ ಎಂದು ತೆಗೆದುಕೊಂಡಿದ್ದಾರೆ. ವೇದದಲ್ಲಿ ದೇವಿಯನ್ನು ಸೂಕ್ತಗಳಾಗಿ ಸ್ತುತಿಸಿದರೆ, ತಂತ್ರದಲ್ಲಿ ಮಂತ್ರ ಯಂತ್ರ ವಿಗ್ರಹ ರೂಪದಲ್ಲಿ ದಶ ಮಹಾವಿದ್ಯೆಯಾಗಿ ಉಪಾಸನೆ ಮಾಡಲಾಗುತ್ತದೆ.

ಕಾಲ ಎಂಬುದು ಎಲ್ಲರನ್ನೂ ನುಂಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಆ ಕಾಲವನ್ನೇ ತನ್ನ ಪಾದದಡಿ ಇರಿಸಿಕೊಂಡು ನಿಂತವಳು ಯಾರು? ಸಮಯದ ಪ್ರವಾಹಕ್ಕಿಂತಲೂ ಮಿಗಿಲಾದ, ಸಾವಿಗಿಂತಲೂ ಆಚೆಗಿನ ಆ ಚೈತನ್ಯದ ಹೆಸರೇ ಕಾಳಿ. ದಶಮಹಾವಿದ್ಯೆಗಳ ಈ ಪರಂಪರೆಯಲ್ಲಿ ಮೊದಲಿಗಳಾಗಿ ನಿಲ್ಲುವ ಈಕೆ ಎಲ್ಲ ಶಕ್ತಿಗಳ ಮೂಲ ಸ್ರೋತ ಎಂದೇ ಪರಿಗಣಿತಳು. ಕಾಳಿ ಎಂಬ ಪದ ಹುಟ್ಟಿಕೊಂಡಿದ್ದು ಕಾಲ ಎಂಬ ಸಂಸ್ಕೃತ ಪದದಿಂದ. ಕಾಲ ಎಂದರೆ ಸಮಯ ಮತ್ತು ಕಾಳಿ ಎಂದರೆ ಆ ಸಮಯದ ಸ್ತ್ರೀ ಶಕ್ತಿ. ಸಮಯವನ್ನೇ ನಿಯಂತ್ರಿಸುವ, ಸಮಯಕ್ಕಿಂತಲೂ ಮೊದಲೇ ಇದ್ದ, ಸಮಯದ ಅಂತ್ಯದ ನಂತರವೂ ಉಳಿಯುವ ಚೈತನ್ಯ ಆಕೆ. ಈಕೆಯ ಕಪ್ಪು ಬಣ್ಣ ಅಂಧಕಾರದ ಸಂಕೇತವಲ್ಲ, ಬದಲಿಗೆ ಎಲ್ಲ ಬಣ್ಣಗಳನ್ನು ತನ್ನೊಳಗೆ ಲೀನಗೊಳಿಸಿಕೊಂಡ ಅನಂತತೆಯ ಬಣ್ಣ. ಆಕಾಶದಲ್ಲಿ ನಕ್ಷತ್ರಗಳಿಲ್ಲದ ರಾತ್ರಿಯ ಕಪ್ಪು ಹೇಗೆ ಎಲ್ಲ ಬೆಳಕನ್ನೂ ತನ್ನೊಳಗೆ ಇಟ್ಟುಕೊಂಡಿದೆಯೋ, ಹಾಗೆಯೇ ಕಾಳಿಯ ಕಪ್ಪು ಬಣ್ಣ ಸೃಷ್ಟಿಯ ಸಮಸ್ತ ಸಾಧ್ಯತೆಗಳ ಗರ್ಭ. ರುಂಡಮಾಲೆ ಧರಿಸಿ ನಾಲಿಗೆ ಹೊರಚಾಚಿ ಶವದ ಮೇಲೆ ನಿಂತ ಈ ರೂಪ ನೋಡಲು ಭಯಾನಕವೆನಿಸಿದರೂ ಭಕ್ತರ ಪಾಲಿಗೆ ಈಕೆ ಪರಮ ವಾತ್ಸಲ್ಯಮಯಿ, ಮಾ

ಮಹಾತ್ಮ್ಯದ ಪ್ರಕಾರ ಶುಂಭ ನಿಶುಂಭರೆಂಬ ದೈತ್ಯರ ಉಪಟಳ ಮಿತಿ ಮೀರಿದಾಗ ಅಂಬಿಕಾದೇವಿಯ ಹುಬ್ಬಿನಿಂದ ಉದ್ಭವಿಸಿದ ಉಗ್ರಶಕ್ತಿಯೇ ಕಾಳಿ. ಚಂಡಮುಂಡರನ್ನು ಸಂಹರಿಸಿದ್ದಕ್ಕಾಗಿ ಈಕೆಗೆ ಚಾಮುಂಡಿ ಎಂದು ಹೆಸರು ಬಂತು. ಯುದ್ಧದ ನಡುವೆ ರಕ್ತಬೀಜನೆಂಬ ರಾಕ್ಷಸನ ರಕ್ತದ ಪ್ರತಿ ಹನಿಯೂ ನೆಲಕ್ಕೆ ಬಿದ್ದಾಗ ಸಾವಿರಾರು ರಾಕ್ಷಸರಾಗಿ ಪುನರುತ್ಪತ್ತಿಯಾಗುತ್ತಿತ್ತು. ಆಗ ಕಾಳಿ ತನ್ನ ಬೃಹತ್ ನಾಲಿಗೆಯನ್ನು ಚಾಚಿ ಆ ರಕ್ತವನ್ನು ನೆಲಕ್ಕೆ ಬೀಳುವ ಮೊದಲೇ ಹೀರಿಕೊಂಡು ರಕ್ತಬೀಜನನ್ನು ಸಂಹರಿಸಿದಳು. ಇನ್ನೊಂದು

ಪ್ರಸಿದ್ಧ ಕಥೆಯಲ್ಲಿ ಯುದ್ಧಾನಂತರದ ಉನ್ಮತ್ತ ಆವೇಶದಲ್ಲಿ ಕಾಳಿ ತಾಂಡವವಾಡುತ್ತಿದ್ದಾಗ ಆಕೆಯನ್ನು ಶಾಂತಗೊಳಿಸಲು ಸ್ವತಃ ಶಿವನೇ ಆಕೆಯ ಪಾದದಡಿ ಮಲಗಿಕೊಂಡ. ಶಿವನ ಎದೆಯ ಮೇಲೆ ಕಾಲಿಟ್ಟ ಕ್ಷಣ ಆಕೆಗೆ ಪರಿವೆ ಮೂಡಿ ನಾಚಿಕೆಯಿಂದ ನಾಲಿಗೆ ಹೊರಚಾಚಿದಳು ಎಂಬ ಕಥೆ ಆಕೆಯ ಪ್ರಸಿದ್ಧ ವಿಗ್ರಹ ರೂಪಕ್ಕೆ ಕಾರಣವಾಯಿತು. ದಶ ಮಹಾವಿದ್ಯೆಗಳಲ್ಲಿ ಮೊದಲನೆಯವಳು ಮತ್ತು ಮೂಲವಾದವಳು ಕಾಳಿ.

ಕಾಳಿಯ ಹುಟ್ಟಿಗೆ ಮೂರು ಪ್ರಸಿದ್ಧ ಕಥೆಗಳಿವೆ. ಮುಖ್ಯವಾದದ್ದು ಎಂದರೆ, ದಕ್ಷ ಯಜ್ಞಕ್ಕೆ ಹೋಗಲು ಶಿವನು ಬಿಡದಿದ್ದಾಗ ಸತೀದೇವಿ ಕೋಪಗೊಂಡು ಶಿವನಿಗೆ ತನ್ನ ವಿಶ್ವರೂಪ ತೋರಿಸಿತ್ತು. ಎರಡನೆಯದು, ಮಾರ್ಕಂಡೇಯ ಪುರಾಣದ ದುರ್ಗಾ ಸಪ್ತಶತಿಯಲ್ಲಿ ಶುಂಭ ನಿಶುಂಭರನ್ನು ಕೊಲ್ಲಲು ಅಂಬಿಕಾದೇವಿ ಯುದ್ಧ ಮಾಡುವಾಗ ಕೋಪದಿಂದ ಆಕೆಯ ಹಣೆಯಿಂದ ಕಪ್ಪಾಗಿ ಭಯಂಕರವಾಗಿ ಹೊರಬಂದವಳು ಕಾಳಿ. ಭ್ರುಕುಟಿ ಕುಟಿಲಾತ್ತಸ್ಯ ಲಲಾಟ ಫಲಕೋದ್ಧೃತ ಕಾಳಿ ಕರಾಲವದನ ಮಿರಿಷ್ಕ್ರಾಕತಾಸಿ ಪಾಶಿನಿ ಎಂದು ದುರ್ಗಾ ಸಪ್ತಶತಿಯಲ್ಲಿ ವಿವರಿಸಲಾಗಿದೆ.

ನಿರ್ವಾಣ ತಂತ್ರದಲ್ಲಿ ಹೇಳುವಂತೆ ಸೃಷ್ಟಿಗೂ ಮೊದಲು ಬ್ರಹ್ಮ ವಿಷ್ಣು ಶಿವ ಇರಲಿಲ್ಲ, ಇದ್ದದ್ದು ಒಬ್ಬಳೇ ನಿರಾಕಾರ ಆದ್ಯಾಶಕ್ತಿ. ಅವಳೇ ತನ್ನ ಇಚ್ಛೆಯಿಂದ ಕೃಷ್ಣವರ್ಣದ ಕಾಳಿ ರೂಪ ತಾಳಿದಳು, ಆದ್ದರಿಂದ ಅವಳನ್ನು ಆದ್ಯಾಕಾಳಿ ಎನ್ನುತ್ತಾರೆ.

ಈ ಕಾಳಿ ಮಹಾವಿದ್ಯೆಯ ತತ್ವ ಏನು ಎನ್ನುವುದು ಚಿಂತನೀಯವಾದದ್ದು. ಕಾಳಿ ಎಂದರೆ ಕಾಲರೂಪಿಣಿ, ಈ ಕಾಲವನ್ನು ಆಳುವವಳು. ಅವಳು ಶವದ ಮೇಲೆ ನಿಂತಿರುತ್ತಾಳೆ. ಶವ ಎಂದರೆ ನಿರ್ವಿಕಾರ ಶಿವ, ಅದರ ಮೇಲೆ ನರ್ತಿಸುವ ಚೈತನ್ಯವೇ ಕಾಳಿ, ಅಂದರೆ ಜಡದ ಮೇಲೆ ಚೈತನ್ಯದ ಜಯ. ಇಲ್ಲಿ ಗಮನಿಸಬೇಕಾದ ಸಂಗತಿ ಎಂದರೆ ಶಿವ ಎಂದರೆ ಶವ, ಅಂದರೆ ನಿಶ್ಚಲ ಪ್ರಜ್ಞೆ. ಕಾಳಿ ಎಂದರೆ ಚಲನಶೀಲ ಶಕ್ತಿ. ಶಕ್ತಿ ಶಿವನ ಎದೆಯ ಮೇಲೆ ನಿಂತಾಗಲೇ ಸೃಷ್ಟಿ ಸಾಧ್ಯ ಎಂಬ ಗಹನವಾದ ತತ್ವಶಾಸ್ತ್ರ ಇಲ್ಲಿ ಅಡಗಿದೆ. ದಶಮಹಾವಿದ್ಯೆಗಳಲ್ಲಿ ಕಾಳಿ ಜ್ಞಾನ ನೀಡಿ ಭಯ, ಮರಣ ಭಯವನ್ನು ಕಳೆಯುತ್ತಾಳೆ.

ಉಳಿದ ಒಂಬತ್ತು ವಿದ್ಯೆಗಳು ಈ ಕಾಳಿಯಿಂದಲೇ ಬಂದವು ಎಂದು ತೋಡಲ ತಂತ್ರ ಹೇಳುತ್ತದೆ. ಮಹಾಕಾಲನ ತಾಂಡವದ ಲಾಸ್ಯ ಸ್ವರೂಪವೇ ಕಾಳಿ. ಕಾಳಿಕಾದೇವಿಯ ಕೈಯಲ್ಲಿರುವ ಖಡ್ಗ ಮಾಯೆ ಎನ್ನುವ ಪರದೆಯನ್ನು ಭೇದ ಮಾಡಿ ಆತ್ಮಜ್ಞಾನದ ಪ್ರಸಾದವನ್ನು ನೀಡುತ್ತಾಳೆ. ಶರೀರದಲ್ಲಿ ಕ್ರಿಯಾಶಕ್ತಿ ಸ್ವರೂಪಿಣಿಯಾಗಿ ನೆಲೆಸಿ ಮಾನವನ ಸುಷುಪ್ತಿಯ ಅವಸ್ಥೆಯ ಮಹಾನಿದ್ರಾ ಸ್ವರೂಪಿಣಿಯೇ ಈ ಕಾಳಿ. ಅನೇಕ ಕಲ್ಪಗಳಲ್ಲಿ ಸೃಷ್ಟಿಯನ್ನು ಪ್ರಾರಂಭಿಸುವ ಬ್ರಹ್ಮದೇವನ ಶಿರಸ್ಸು ಕೆಳಗೆ ಉರುಳಬಾರದೆಂದು ಆ ಕಪಾಲವನ್ನು ಹಾರವನ್ನಾಗಿಸಿ ಅನೇಕ ಸೃಷ್ಟಿಗಳ ಸಂಕೇತವನ್ನು ತೋರುತ್ತಾ ಕೊನೆಗೆ ಈ ಸೃಷ್ಟಿಯೆಲ್ಲವೂ ಕಾಲಾತೀತವಾದ ತನ್ನಲ್ಲೇ ಲಯವಾಗುವುದು ಎಂದು ಹೇಳುವುದೇ ಕಾಳಿತತ್ವ. ಕಾಲಕ್ಕೆ ಅಧೀನರಾದವರು ನಾವು, ಕಾಲಕ್ಕೆ ಅತೀತಳಾದವಳು ಕಾಳಿ. ಅಧೀನತ್ವದಿಂದ ಅತೀತತ್ವಕ್ಕೆ ಕರೆದೊಯ್ಯುವ ಶಕ್ತಿಯೇ ಕಾಳಿ.

ಮಾರ್ಕಂಡೇಯ ಪುರಾಣದ ಇನ್ನೊಂದು ಪ್ರಸಂಗದಲ್ಲಿ ದಾರುಕಾಸುರನೆಂಬ ರಾಕ್ಷಸ ಬ್ರಹ್ಮನಿಂದ ಸ್ತ್ರೀಯಿಂದ ಮಾತ್ರ ಸಾವು ಎಂಬ ವರ ಪಡೆದು ಉಪಟಳ ನಡೆಸುತ್ತಿದ್ದಾಗ ಪಾರ್ವತಿ ಸ್ವತಃ ಶಿವನ ಕಂಠದೊಳಗಿಂದ ಕಾಳಿಯಾಗಿ ಪ್ರಕಟಗೊಂಡು ಅವನ ಇಡೀ ಸೇನೆಯನ್ನೇ ಸಂಹರಿಸಿದಳು ಎಂಬ ಕಥೆಯೂ ಪ್ರಚಲಿತವಿದೆ. ಈ ಪ್ರತಿಯೊಂದು ಕಥೆಯಲ್ಲೂ ಒಂದು ಸಾಮಾನ್ಯ ಎಳೆ ಕಾಣುತ್ತದೆ. ಎಷ್ಟೇ ಬಲಿಷ್ಠವಾದ ಅಧರ್ಮ, ಅಹಂಕಾರ, ದೌರ್ಜನ್ಯಗಳಿದ್ದರೂ ಕಾಲ ಮತ್ತು ಶಕ್ತಿ ಒಂದಾದಾಗ ಅವು ಸೋಲಲೇಬೇಕು ಎಂಬ ಆಶಯ.

0: ಪ್ರಿಯ ಶ್ರೋತೃಗಳೇ, ಕಾಳಿ ತತ್ವ ನಮ್ಮ ದೈನಂದಿನ ಬದುಕಿಗೆ ಏನು ಹೇಳುತ್ತದೆ? ನಾವು ಪ್ರತಿದಿನ ಬದಲಾವಣೆಗಳನ್ನು ಎದುರಿಸುತ್ತೇವೆ. ಸಂಬಂಧಗಳ ಅಂತ್ಯ, ಕೆಲಸದ ನಷ್ಟ, ಆಪ್ತರ ಅಗಲುವಿಕೆ, ವಯಸ್ಸಾಗುವಿಕೆ, ಇವೆಲ್ಲವನ್ನು ನಾವು ಭಯದಿಂದ ನೋಡುತ್ತೇವೆ. ಏಕೆಂದರೆ ಬದಲಾವಣೆ ಎಂದರೆ ಒಂದು ಬಗೆಯ ಸಾವು ಎಂದೇ ನಮ್ಮ ಮನಸ್ಸು ಗ್ರಹಿಸುತ್ತದೆ. ಆದರೆ ಕಾಳಿ ನಮಗೆ ಕಲಿಸುವುದೇ ಇದನ್ನು. ಪ್ರತಿ ಅಂತ್ಯವೂ ಒಂದು ಹೊಸ ಆರಂಭಕ್ಕೆ ದಾರಿ ಎಂಬ ಸತ್ಯವನ್ನು ಒಪ್ಪಿಕೊಂಡಾಗ ಮಾತ್ರ ನಿಜವಾದ ಆಂತರಿಕ ಶಾಂತಿ ಸಾಧ್ಯ. ಹಳೆಯ ಅಭ್ಯಾಸಗಳನ್ನು, ಋಣಾತ್ಮಕ ಯೋಚನೆಗಳನ್ನು, ಅಹಂಕಾರವನ್ನು ಸಾಯಿಸಿಬಿಟ್ಟಾಗಲೇ ಹೊಸ ಬೆಳವಣಿಗೆಗೆ ಜಾಗ ದೊರೆಯುತ್ತದೆ. ಇದನ್ನೇ ಆಧ್ಯಾತ್ಮಿಕ ಭಾಷೆಯಲ್ಲಿ ಅಹಂ ಮರಣ ಎನ್ನುತ್ತಾರೆ. ಇನ್ನೊಂದು ಮುಖ್ಯ ಆಯಾಮ ಎಂದರೆ ಕಾಳಿ ತತ್ವ ನಮಗೆ ಕಲಿಸುವ ಸಮಯ ಪ್ರಜ್ಞೆ. ಪ್ರತಿ ಕ್ಷಣವೂ ಅಮೂಲ್ಯ, ಅದು ಮತ್ತೆ ಬರುವುದಿಲ್ಲ ಎಂಬ ಅರಿವು ನಮ್ಮನ್ನು ಆಲಸ್ಯದಿಂದ, ಸತ್ಕಾರ್ಯಗಳ ಮುಂದೂಡುವಿಕೆಯಿಂದ ಹೊರತರುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಕಳೆಯುವ ಸಮಯ, ಆಪ್ತರೊಂದಿಗಿನ ಮಾತುಕತೆ, ಸ್ವಂತದ ಆರೋಗ್ಯದ ಕಾಳಜಿ, ಇವನ್ನೆಲ್ಲ ನಾಳೆ ಮಾಡೋಣ ಎಂದು ಮುಂದೂಡುವ ಬದಲು ಇಂದೇ ಈ ಕ್ಷಣದಲ್ಲೇ ಮಾಡುವ ಎಚ್ಚರವನ್ನು ಕಾಳಿ ತತ್ವ ನೀಡುತ್ತದೆ. ರಾತ್ರಿ ಮಲಗುವ ಮುನ್ನ ದಿನದ ಆತಂಕಗಳನ್ನು ಬಿಟ್ಟುಕೊಡುವ, ಪ್ರತಿ ಕ್ಷಣವನ್ನು ಪೂರ್ಣವಾಗಿ ಬದುಕುವ ಅಭ್ಯಾಸವೇ ಕಾಳಿದೇವಿಗೆ ನಾವು ಸಲ್ಲಿಸುವ ನಿಜವಾದ ಪೂಜೆ. ನವರಾತ್ರಿಯ ಈ ಪುಣ್ಯ ದಿನಗಳಲ್ಲಿ ಮನೆಯ ಒಂದು ಮೂಲೆಯನ್ನು, ಮನಸ್ಸಿನ ಒಂದು ಕಪ್ಪು ಮೂಲೆಯನ್ನು ಸ್ವಚ್ಛಗೊಳಿಸುವ ಸಂಕಲ್ಪ ಮಾಡುವುದು ಒಂದು ಸುಂದರ ಆಚರಣೆಯಾಗಬಲ್ಲುದು. ಭಯವನ್ನು ಎದುರಿಸುವ ಅನಿವಾರ್ಯತೆಯನ್ನು ಸ್ವೀಕರಿಸುವ ಮತ್ತು ಆ ಸ್ವೀಕಾರದಿಂದಲೇ ಸ್ವಾತಂತ್ರ್ಯವನ್ನು ಪಡೆಯುವ ಕಲೆಯನ್ನು ಕಾಳಿ ಮಾತೆ ನಮಗೆ ಕಲಿಸುತ್ತಾಳೆ. ಕೇಳುಗರೆ, ಮುಂದಿನ ಕಂತಿನಲ್ಲಿ ಕತ್ತಲಲ್ಲಿ ಬೆಳಕು ತೋರುವ ತಾರಾದೇವಿಯ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ ಕೇಳಿದಿರಿ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಜೆಎಸ್ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಮಥ್ ಬಿಕೆ ಹಾಗೂ ನಿರಂಜನ್ ಬಿಎಸ್. ವಾದ್ಯ ಸಹಕಾರ ವಯಲಿನ್ ಕೃತಿಕ್ ಕೌಶಿಕ್ ಎಂಪಿ, ವೀಣೆ ಡಾಕ್ಟರ್ ಎಂಆರ್ ಮಂಜುಳಾ, ಕೀಬೋರ್ಡ್ ಬಿಆರ್ ಪ್ರಕಾಶ್ ಹಾಗೂ ಸಂಜಯ್ ಆರ್ಎಸ್, ತಬಲಾ ಕಾರ್ತಿಕ್ ಡಿ, ರಿದಮ್ ಪ್ಯಾಡ್ ವಿ ಯಶೋಧರ್. ಸಂಕಲನ ಹಾಗೂ ಧ್ವನಿ ಮುದ್ರಣ ಜಿ ಪುಷ್ಪಲತಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಮಾಮವ ಮಹಾವಿದ್ಯೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 6:32.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಮೇಲೆ ಕಾಫಿ ಸೃಷ್ಟಿ ಯಾರ್ದು?
1: ನಂದೇ ಸರ್, ಯುಗಾದಿ ಹಬ್ಬದ ದಿನ ಒಂದು ಹತ್ತಲಿ ಪೇಪರ್ ಸಿಗಲ ಸರ್, ಕತ್ಲಲ್ಲಿ ಗಿಜ್ಬಿಟ್ಟೆ ಸರ್.
2: ಬೆಲ್ಲದಂತೆ ಕರಗಲಿ ಹೃದಯ ನಿತ್ಯದ ಬೇವಿನ ಬೇಗೆಗೆ. ಭೇಷ್ ಶಾಬಾಷ್. ನೋಡಿ, ಕಾವ್ಯ ಸ್ಫುರಣ ಆಗೋದಕ್ಕೆ ಕಾಲಮಿತಿ ದಿನಮಾನ ಅಂತಿರೋದಿಲ್ಲ. ಕಾವ್ಯ ಸೃಷ್ಟಿಯೇ ಹಾಗೆ ಸಂದರ್ಭೋಚಿತವಾಗಿ ಸಂದರ್ಭಾನುಸಾರ ಆಗುವಂಥದ್ದು. ಈ ವಯಸ್ಸಿಗೆ ಎಂಥ ವಾಗ್ಧೋರಣೆ, ಮೆಚ್ಚತಕ್ಕದ್ದೇ.
3: ನಾನು ಕನ್ನಡ ಕಲಾಬಂಧು ಸುಚೇಂದ್ರ ಪ್ರಸಾದ. ಅಸಂಖ್ಯರ ಹಾಗೆ ನಾನು ವಿವಿಧ ಭಾರತಿ ನಿತ್ಯ ಕೇಳುಗ. ಕೃತ್ರಿಮ ಕೃತಕ ರಹಿತ ಸಂಬದ್ಧ ಕಾರ್ಯಕ್ರಮ ಗುಚ್ಛದ ಪ್ರಸರಣಕ್ಕೆ ಸೂಕ್ತ ವೇದಿಕೆ ಅನ್ನೋ ಕಾರಣಕ್ಕೆ ವಿವಿಧ ಭಾರತಿ ನನಗೆ ಅಚ್ಚುಮೆಚ್ಚು. ನಿತ್ಯ ಕೇಳ್ತಿರೋಣ ವಿವಿಧ ಭಾರತಿ.
4: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ. ಏನು ಇಂಚರ, ಏನು ಸುಂದರ ನಾದ ಮಕರಂದ.
5: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
6: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 6:40 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಮೈಸೂರು ದಸರಾ ಪೂರ್ವಜರು ನೀಡಿರುವ ಸಂಸ್ಕೃತಿ ಪರಂಪರೆಯ ಪ್ರತೀಕ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನವರಾತ್ರಿ ದಸರಾ ಸಂಭ್ರಮ ಆರಂಭ. ನ್ಯಾಯ ಮತ್ತು ಪಾರದರ್ಶಕ ರೀತಿಯಲ್ಲಿಯೇ ತೀವ್ರ ಮತಪಟ್ಟಿ ಪರಿಷ್ಕರಣೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಅನುಷ್ಠಾನ, ತುಮಕೂರು ಜಿಲ್ಲೆಗೆ ರಾಜ್ಯದಲ್ಲಿಯೇ ಅಗ್ರಸ್ಥಾನ. ರಣಜಿ ಟ್ರೋಫಿ, ಆಂಧ್ರ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ 274 ರನ್ ಮಾಡಿದ ಕರ್ನಾಟಕ. ಮೈಸೂರು ದಸರಾ ಕೇವಲ ಉತ್ಸವವಲ್ಲ, ಪೂರ್ವಜರು ನೀಡಿರುವ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೈಸೂರಿನಲ್ಲಿ ದಸರಾ ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಅವರು, ದಸರಾ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಮುನ್ನಡೆಯುತ್ತಿದ್ದೇವೆ ಎಂಬ ಸಂದೇಶ ಸಾರುವ ಹಬ್ಬವಾಗಿದೆ ಎಂದರು. ಮೈಸೂರಿನ ಸಂಸ್ಕೃತಿ ಎಲ್ಲರ ಕೊಡುಗೆಯಿಂದ ರೂಪುಗೊಂಡಿದೆ. ಯುದ್ಧ ಮತ್ತು ಹೋರಾಟಗಳಿಂದ ಕೆಲವು ನಗರಗಳು ಬೆಳೆದಿದ್ದರೆ ಮೈಸೂರು ತನ್ನ ಸಂಸ್ಕೃತಿಯಿಂದ ಬೆಳೆದಿದೆ ಎಂದು ಹೇಳಿದರು. ಮೈಸೂರಿನ ಸಂಪತ್ತು ಅರಮನೆ ಮಾತ್ರವಲ್ಲ, ಅರಮನೆಯ ಮೇಲಿನ ಜನರ ನಂಬಿಕೆಯೂ ಮೈಸೂರಿನ ಪ್ರಮುಖ ಸಂಪತ್ತು ಎಂದು ತಿಳಿಸಿದರು. ಮೈಸೂರು ಇದೀಗ ಹೊಸ ಬ್ರ್ಯಾಂಡ್ನತ್ತ ಹೆಜ್ಜೆ ಇಡುತ್ತಿದ್ದು, ಈ ಬಾರಿಯ ದಸರಾ ಮೆರವಣಿಗೆ ವಿಶೇಷವಾಗಿರಲಿದೆ ಎಂದರು. ಕಂಬಳ ಕ್ರೀಡೆಯನ್ನು ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ದಸರಾ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿದೆ. ಈ ಬಾರಿಯ ದಸರಾ ಮೆರವಣಿಗೆಯಲ್ಲಿ ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆಯ ಸಿಬ್ಬಂದಿಯೂ ಕೂಡ ಭಾಗವಹಿಸಲಿದ್ದಾರೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಮುಂದಿನ 11 ದಿನಗಳ ಕಾಲ ದೇಶ ವಿದೇಶಗಳಿಂದ ಜನರು ಮೈಸೂರು ದಸರಾ ಮೂಲಕ ಸಂಸ್ಕೃತಿಯನ್ನು ವೀಕ್ಷಿಸಲಿದ್ದಾರೆ. ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಆಶೀರ್ವಾದ ನೀಡಲಿ, ಜನರ ಕೃಪೆ ತಮ್ಮ ಸರ್ಕಾರದ ಮೇಲೂ ಇರಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಶಿಸಿದರು. ಇದಕ್ಕೂ ಮುನ್ನ ಚಾಮುಂಡಿ ಬೆಟ್ಟದಲ್ಲಿ ಕೊಪ್ಪಳ ಗವಿಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮೈಸೂರು ದಸರಾ ಉತ್ಸವಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾಡಿನ ಸಮೃದ್ಧಿ, ಶಾಂತಿ ಮತ್ತು ಒಳಿತಿಗಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ಕೊಪ್ಪಳ ಜಿಲ್ಲೆಯ ಕುಮ್ಮಟದುರ್ಗದಿಂದ ಆರಂಭವಾದ ದಸರಾ ತುಂಗಭದ್ರಾ ತೀರದಿಂದ ಕಾವೇರಿ ತೀರಕ್ಕೆ ಹರಿದು ಬಂದಿದೆ ಎಂದರು. ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಆಯೋಜಿಸಲಾಗಿರುವ ಆಹಾರ ಮೇಳಕ್ಕೆ ಸಚಿವ ರಿಜ್ವಾನ್ ಅರ್ಷದ್ ಚಾಲನೆ ನೀಡಿದರು. ಇದೇ 25ರವರೆಗೆ ಆಹಾರ ಮೇಳ ನಡೆಯಲಿದ್ದು, ಒಟ್ಟು 140 ಮಳಿಗೆಗಳು ಇದರಲ್ಲಿ ಪಾಲ್ಗೊಂಡಿವೆ. ಮೈಸೂರಿನ ಲಿಂಗಾಂಬುದಿ ಸಸ್ಯಶಾಸ್ತ್ರೀಯ ತೋಟದಲ್ಲಿ ನಿರ್ಮಿಸಿರುವ ಪುಷ್ಪಮೇಳ ಮತ್ತು ಸಸ್ಯತೋಟ ಭೇಟಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದ್ದು, ರಾಜವಂಶಸ್ಥರಿಂದ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಸೇರಿದಂತೆ ಧಾರ್ಮಿಕ ಕಾರ್ಯಗಳು ಮತ್ತು ವಿಶೇಷ ಪೂಜಾ ಕಾರ್ಯಗಳು ಆರಂಭವಾಗಿವೆ. ನವರಾತ್ರಿ ಮೊದಲ ದಿನವಾದ ಇಂದು ಬೆಳಿಗ್ಗೆ ದರ್ಬಾರ್ ಹಾಲ್ನಲ್ಲಿದ್ದ ಸಿಂಹಾಸನಕ್ಕೆ ಸಿಂಹದ ತಲೆ ಜೋಡಣೆ ಮಾಡಲಾಗಿತ್ತು. ಬಳಿಕ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ತ್ರಿಶುಕಾ ಕುಮಾರಿ ಒಡೆಯರ್ ಅವರಿಗೆ ಕಂಕಣ ಧಾರಣೆ ಮಾಡಲಾಯಿತು. ಪೂಜಾ ಕಾರ್ಯದ ನಂತರ ಪಟ್ಟದ ಆನೆಗಳಾದ ಶ್ರೀಕಂಠ, ಪಟ್ಟದ ನಿಶಾನೆ ಆನೆ ಏಕಲವ್ಯ, ಪಟ್ಟದ ಕುದುರೆ, ಪಟ್ಟದ ಹಸು, ಒಂಟೆ ಸವಾರಿ ತೊಟ್ಟಿಗೆ ಕರೆತರಲಾಯಿತು. ಸಿಂಹಾಸನಾರೋಹಣಕ್ಕೂ ಮುನ್ನ ಕಳಶ ಸಿಂಹಾಸನ ಪೂಜೆ ಜರುಗಿತು. ನಂತರ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ರತ್ನಖಚಿತ ಸಿಂಹಾಸನವನ್ನೇರಿ ಖಾಸಗಿ ದರ್ಬಾರ್ ಆರಂಭಿಸಿದರು. ರಾಜ್ಯಾದ್ಯಂತ ಇಂದು ನವರಾತ್ರಿ ಹಾಗೂ ದಸರಾ ಸಂಭ್ರಮ ಆರಂಭವಾಗಿದೆ. ಕರಾವಳಿಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಹೆಮ್ಮೆಯ ಪ್ರತೀಕವಾದ ಐತಿಹಾಸಿಕ ಮಂಗಳೂರು ದಸರಾ ಮಹೋತ್ಸವಕ್ಕೆ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಇಂದು ಶಾಸ್ತ್ರೋಕ್ತ ವಿಧಿವಿಧಾನಗಳೊಂದಿಗೆ ಚಾಲನೆ ದೊರೆಯಿತು. ಕುದ್ರೋಳಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ನಿರ್ಮಿಸಲಾದ ದರ್ಬಾರ್ ಮಂಟಪದಲ್ಲಿ ಗಣೇಶ ಹಾಗೂ ಶಕ್ತಿ ದೇವತೆಗಳ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಮಡಿಕೇರಿ ಮತ್ತು ಗೋಣಿಕೊಪ್ಪಲುವಿನಲ್ಲಿ ನಾಡಹಬ್ಬ ದಸರಾ ಸಂಭ್ರಮ ಕಂಡುಬಂದಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಮಡಿಕೇರಿಯಲ್ಲಿ 4 ಶಕ್ತಿ ದೇವತೆಗಳ ಕರಗಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದರು. ಶಿವಮೊಗ್ಗ ದಸರಾ ಮಹೋತ್ಸವಕ್ಕೆ ಕೋಟೆ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಚಾಲನೆ ನೀಡಲಾಯಿತು. ನವರಾತ್ರಿ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಹಿರಿಯ ನಟ ಶ್ರೀನಾಥ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವಮೊಗ್ಗ ನಗರ ಕ್ಷೇತ್ರದ ಶಾಸಕ ಎಸ್ಎನ್ ಚನ್ನಬಸಪ್ಪ ವಹಿಸಿದ್ದರು. ಸಂಸದ ಬಿವೈ ರಾಘವೇಂದ್ರ, ಇತರ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾರದಾಂಬೆ ದೇವಾಲಯ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯಗಳಲ್ಲಿ ನವರಾತ್ರಿ ಮಹೋತ್ಸವ ಇಂದಿನಿಂದ ಆರಂಭಗೊಂಡಿದೆ. ಶೃಂಗೇರಿಯಲ್ಲಿ ಇಂದಿನಿಂದ ಇದೇ 21ರವರೆಗೆ, ಹೊರನಾಡಿನಲ್ಲಿ ಇಂದಿನಿಂದ ಇದೇ 24ರವರೆಗೆ ಉತ್ಸವ ನಡೆಯಲಿದೆ. ಶೃಂಗೇರಿಯಲ್ಲಿ ಪ್ರತಿನಿತ್ಯ ಶಾರದಾಂಬೆಗೆ ವಿಶೇಷ ಅಲಂಕಾರ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಪ್ರತಿ ವರ್ಷ ಬಾಳೆಹೊನ್ನೂರು ರಂಭಾಪುರಿ ಮಠದಿಂದ ಜರುಗುವ ಶರನ್ನವರಾತ್ರಿ ದಸರಾ ಮಹೋತ್ಸವವು ಈ ವರ್ಷ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಟ್ಟಣದಲ್ಲಿ ಇಂದಿನಿಂದ ಆರಂಭಗೊಂಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಎಸ್ಐಆರ್ ನೆಪದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಅವರು ಹುಬ್ಬಳ್ಳಿಯಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ದೆಹಲಿಯಲ್ಲಿ ನಿನ್ನೆಯ ಪ್ರತಿಭಟನೆ ನ್ಯಾಯಸಮ್ಮತ ಹೋರಾಟವಾಗಿರಲಿಲ್ಲ, ಬದಲಾಗಿ ಅರಾಜಕತೆ ಸೃಷ್ಟಿಸಲು ಮಾಡಿದ ಯತ್ನ ಎಂದು ಪ್ರತಿಕ್ರಿಯಿಸಿದರು. ಎಸ್ಐಆರ್ ನ್ಯಾಯ ಮತ್ತು ಅತ್ಯಂತ ಪಾರದರ್ಶಕ ಪದ್ದತಿಯಲ್ಲಿ ನಡೆಯುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದರು. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಇಂದಿಗೆ 1 ವರ್ಷ ಪೂರೈಸಿದೆ. ದೇಶಾದ್ಯಂತ 100 ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಲ್ಲಿ ಕೃಷಿಯನ್ನು ಬಲಪಡಿಸಲು ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಯೋಜನೆಯಡಿ ತುಮಕೂರು, ಚಿತ್ರದುರ್ಗ, ಕೊಪ್ಪಳ, ಚಿಕ್ಕಬಳ್ಳಾಪುರ, ಗದಗ ಮತ್ತು ಹಾವೇರಿ ಜಿಲ್ಲೆಗಳು ಆಯ್ಕೆಯಾಗಿದ್ದು ಇವುಗಳಲ್ಲಿ ಯೋಜನೆ ಅನುಷ್ಠಾನದಲ್ಲಿದೆ. ಕೃಷಿ ಉತ್ಪಾದನೆ ಮತ್ತು ಕೃಷಿ ವೈವಿಧ್ಯತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಾರಂಭಿಸಲಾಗಿರುವ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆಯನ್ನು ತುಮಕೂರು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಕೃಷಿ ವೈವಿಧ್ಯತೆ ಹಾಗೂ ಉತ್ಪಾದನೆ ಹೆಚ್ಚಾಗಿದ್ದು ಕಳೆದ ಜುಲೈ ತಿಂಗಳಲ್ಲಿ ನಡೆಸಿದ ಪ್ರಗತಿಯಲ್ಲಿ ತುಮಕೂರು ಜಿಲ್ಲೆ ದೇಶದಲ್ಲಿಯೇ 9ನೇ ಸ್ಥಾನ ಹಾಗೂ ರಾಜ್ಯದಲ್ಲಿ 1ನೇ ಸ್ಥಾನದಲ್ಲಿದೆ. ಕೃಷಿ ಇಲಾಖೆಯಿಂದ ಹನಿ ನೀರಾವರಿ, ಸ್ಪ್ರಿಂಕ್ಲರ್, ಕೃಷಿ ಯಾಂತ್ರೀಕರಣ, ಸಾವಯವ ಕೃಷಿ ಅಳವಡಿಕೆಯಿಂದಾಗಿ ತೆಂಗು ಮತ್ತು ಅಡಿಕೆ ನಡುವೆ ಅಂತರ ಬೆಳೆಯಾಗಿ 30,000 ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ನಡೆದಿದೆ ಎಂದು ಇಲಾಖೆಯ ಜಂಟಿ ನಿರ್ದೇಶಕ ಲಕ್ಷ್ಮಣ್ ಕಳ್ಳನವರ್ ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 ಕುರಿತ ಒಂದು ವರದಿ ಇಲ್ಲಿದೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 2022 November 11 ತೆರೆಯಲಾಯಿತು ಮತ್ತು ಬೆಂಗಳೂರಿನ ವಾರ್ಷಿಕ ಪ್ರಯಾಣಿಕರ ಸಾಮರ್ಥ್ಯವನ್ನು ಸುಮಾರು 2.5 ಕೋಟಿಯಿಂದ 5-6 ಕೋಟಿಗೆ ದ್ವಿಗುಣಗೊಳಿಸಿತು. 10,000 ಚದರ ಮೀಟರ್ಗಿಂತ ಹೆಚ್ಚು ಹಸಿರು ಗೋಡೆಗಳು, ತೂಗು ಉದ್ಯಾನಗಳು ಮತ್ತು ಹೊರಾಂಗಣ

0: ಉದ್ಯಾನಗಳು ಶೇಕಡ 100% ನವೀಕರಿಸಬಹುದಾದ ಇಂಧನದಿಂದ ಚಲಿಸುವ ಕ್ಯಾಂಪಸ್ ಅನ್ನು ಸುತ್ತುವರೆದಿದೆ. ಟರ್ಮಿನಲ್ನ ಪಕ್ಕದಲ್ಲಿ 1537 ಬೆಂಗಳೂರಿನ ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡ ಅವರ 108 ಎತ್ತರದ ಬೃಹತ್ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಇದು ಅವರ ಅತಿ ಎತ್ತರದ ಕಂಚಿನ ಪ್ರತಿಮೆಯಾಗಿದ್ದು ಅವರ ಕೈಯಲ್ಲಿರುವ ಕತ್ತಿ ಸುಮಾರು 4 ಟನ್ ತೂಕವಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ಅನಗತ್ಯವಾದ ವಿಚಾರಗಳನ್ನು ಚರ್ಚಿಸುತ್ತಾ ಕಾಲಹರಣ ಮಾಡುತ್ತಿದೆ ಎಂದು ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಜಿಲ್ಲೆಯ ಕಡೂರು ಪಟ್ಟಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರವು ಬೆಳೆ ನಷ್ಟ ಉಂಟಾಗಿರುವ ರೈತರಿಗೆ ಬರ ಪರಿಹಾರವಾಗಿ ಎಕರೆಗೆ 2500 ಘೋಷಣೆ ಮಾಡಿದೆ. ಆದರೆ ಇಲ್ಲಿವರೆಗೆ ರೈತರ ಖಾತೆಗಳಿಗೆ ಹಣ ಜಮೆಯಾಗಿಲ್ಲ. ರೈತರು ಬೆಳೆ ಬೆಳೆಯಲು ಎಕರೆಗೆ 25,000 ಹಣ ಖರ್ಚಾಗಿದೆ. ಅಷ್ಟಾದರೂ ನೀಡಿದ್ದರೆ ನಷ್ಟ ಅನುಭವಿಸಿದವರಿಗೆ ಅನುಕೂಲವಾಗುತ್ತಿತ್ತು ಎಂದರು. ವಿಜಯವಾಡದ ಮುಲಪಾಡು ಡಾಕ್ಟರ್ ಗೋಕರಾಜು ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ಆಂಧ್ರ ವಿರುದ್ಧ ಕರ್ನಾಟಕ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 82.2 ಓವರ್ಗಳಲ್ಲಿ 274 ರನ್ ಮಾಡಿದೆ. ನಾಯಕ ರವಿಚಂದ್ರನ್ ಸ್ಮರಣ್ 126 ಹಾಗೂ ಕೃಷ್ಣನ್ ಶ್ರೀಜಿತ್ 58, ಮಾಧವ್ ಬಜಾಜ್ 33 ರನ್ ಗಳಿಸಿದರು. ಆಂಧ್ರ ತಂಡದ ಪರ ತ್ರಿಪುರನ್ ವಿಜಯ್ 5 ವಿಕೆಟ್ ಪಡೆದರು. ದಿನದ ಮುಕ್ತಾಯಕ್ಕೆ ಆಂಧ್ರ 5 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 16 ರನ್ ಮಾಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು ದಸರಾ ಪೂರ್ವಜರು ನೀಡಿರುವ ಸಂಸ್ಕೃತಿ ಪರಂಪರೆಯ ಪ್ರತೀಕ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನವರಾತ್ರಿ ದಸರಾ ಸಂಭ್ರಮ ಆರಂಭ. ನ್ಯಾಯ ಮತ್ತು ಪಾರದರ್ಶಕ ರೀತಿಯಲ್ಲೇ ತೀವ್ರ ಮತಪಟ್ಟಿ ಪರಿಷ್ಕರಣೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಅನುಷ್ಠಾನ, ತುಮಕೂರು ಜಿಲ್ಲೆಗೆ ರಾಜ್ಯದಲ್ಲಿಯೇ ಅಗ್ರಸ್ಥಾನ. ರಣಜಿ ಟ್ರೋಫಿ, ಆಂಧ್ರ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ 274 ರನ್ ಮಾಡಿದ ಕರ್ನಾಟಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 6:50.
2: ಶುರು ಮಾಡೋಣ ಇನ್ವೆಸ್ಟಿಂಗ್.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಇನ್ನೀಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ.
2: ಡಾ ಸದಾಶಿವಯ್ಯ ಜಂಬಯ್ಯ ನಾಗಲೋಟಿಮಠ್ ಎಸ್ಜೆ ನಾಗಲೋಟಿಮಠ್ ಸಜನ ಅಂದರೆ ನಮಗೆ ಸುಲಭವಾಗಿ ಕಣ್ಮುಂದೆ ಬರ್ತಾರೆ. ವೈದ್ಯರು, ಬರಹಗಾರರು, ವಿಜ್ಞಾನ ಪರಿಷತ್ ಅಧ್ಯಕ್ಷರಾಗಿದ್ದರು, ಹುಬ್ಬಳ್ಳಿ ಕಿಮ್ಸ್ನ ನಡೆಸಿದರು, ಬಿಜಾಪುರದಲ್ಲಿ ಒಂದು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಿದರು, ವಿದೇಶಗಳಲ್ಲಿ ಭಾರತದ ಕೀರ್ತಿ ಬೆಳಗಿಸಿದ ವೈಜ್ಞಾನಿಕ ಚಿಂತನೆ ಉಳ್ಳ ವೈದ್ಯರು ಡಾಕ್ಟರ್ ಸದಾಶಿವಯ್ಯ ಜಂಬಯ್ಯ ನಾಗಲೋಟಿಮಠ್ ಸಜನ.
3: ನಮ್ಮ ಮಂದಿನ ಅತಿ ಸಣ್ಣದ್ರಿ. ನಮ್ಮ ಅಪ್ಪನೂ 6ನೇ ತಕ್ಕಲ್ತವ, ನಮ್ಮವ್ವ 4ನೇ ತಕ್ಕಲ್ತಕ್ಕಿ. ಹೇಳ್ಕೊಳ್ಳುವಂಥದ್ದು ಹಿಂದೆ ಏನೇನು ಇಲ್ಲ ನಮಗೆ. ನಮ್ಮೂರು ಬನಟ್ಟಿ ಸಣ್ಣದ, ಅಲ್ಲೊಂದು SRA ಹೈಸ್ಕೂಲ್ ಅತ್ತಂತ ಹೇಳೈತಿ. ಅದನ್ನು ಸ್ಥಾಪನಾ ಮಾಡಿದವರು ತಮ್ಮಣ್ಣಪ್ಪ ಚಿಕ್ಕೋಡಿ ಅತ್ತನವರು. ಆ ಮನುಷ್ಯ ಈ ಹೈಸ್ಕೂಲ್ ಚಾಲೂ ಮಾಡಬೇಕಾತು ಅಂದರೆ ಮನೆಯಾಗಿದ್ದದ್ದು ತೆಂಬಿಗೆ ವಾಟೆ ಮಾರಿ ಚಾಲೂ ಮಾಡಿದವು. ಇವ್ರ ಬಗ್ಗೆ ಇನ್ನೊಂದು ಮಾತು ಹೇಳುವಂಗೆ ಆಗೇ ಬಿಟ್ಟೈತೆ, ಹೇಳ್ಬಿಡ್ತಾನು. ತಮ್ಮಣ್ಣಪ್ಪ ಚಿಕ್ಕೋಡಿ ಅಂದರೆ ಫಗು ಹಳಕಟ್ಟಿ ಮಾವ, ಹೆಣ್ಣು ಕೊಟ್ಟ ಮಾವ. ಅಂಥ ಒಂದು ವಾತಾವರಣದೊಳಗೆ ನಮ್ಮೂರಿತ್ತು. ಮಾಸ್ತರ್ ಶಾಲ್ಯಾಗ ಕಲಿಸೋರು ನಾ ಒಂದು 10-12 ಮಂದಿ. ಆದ್ರೆ ಊರಾಗಿದ್ದು ಎಲ್ಲ ಹಿರಿಯರು ಮಾಸ್ತರ ನಮಗೆ. ನಮ್ಮ ಟೊಪಿಗೆ ಒಂಕಾದ್ರು ಹಂಗೆ ಸಡ್ಲಾದ್ರೂ ಬೆನ್ನು ಹತ್ತಿ ಯಾಕೆ ನೀವು ವಿದ್ಯಾರ್ಥಿ ಹೌದಲ್ಲೋ ಹಿಂಗ್ಯಾಕೆ ಅನ್ನುವಂಥದ್ ಒಂದು ವಾತಾವರಣ ನಮ್ಮಲ್ಲಿತ್ತು. ನಾ ಹೈಸ್ಕೂಲ್ ಕಲಿಯೋ ಮುಂದೆ ನನಗೆ ಬಹಳ ಅಭಿಮಾನ ಕೊಟ್ಟಂಥ ಒಬ್ಬರು ಗುರುಗಳಂದ್ರೆ NK ಕುಲಕರ್ಣಿ ಅಂತ ಹೇಳಿದ್ದಾರೆ. ಆ ಕುಲಕರ್ಣಿ ಮಾಸ್ತರು ಯಾಕೋ ನನ್ನ ಮೇಲೆ ಭಾಳ ಪ್ರೀತಿ ಅವ್ರದ್ದು. ಜಂಬಯ್ಯ, ನಿನ್ನ ಮಗ ನಾ ಕಲಿಸ್ತನೋ ಅವ್ನು ನನ್ನ ಮನೆಗೆ ಕಳಿಸು. ನಮ್ಮಪ್ಪ ವಿಚಿತ್ರ ಅನಿಸ್ತು, ಮಾಸ್ತರ ಬಂದು ಕೇಳಕತ್ತಾರೆ ಯಾಕೆ ಕೇಳಕತ್ತಾರೋ. ಆಮೇಲೆ ಅವ್ರೊಂದು ಕೆಲವು ಕಂಡೀಷನ್ ಹೇಳಿದರು. ನಾ ಬರೀ ಇಂಗ್ಲೀಷ್ ಅಷ್ಟೇ ಕಲಿಸವ, ಅವಾಗ ಉಳ್ಕಿದ್ದು ನನಗೆ ಬರುವುದಿಲ್ಲ. ಆದರೆ ಇನ್ನೊಂದು ಏನು ಕಂಡೀಷನ್ ಅಂತಂದ್ರೆ ಅವ್ನು ಮತ್ತೊಬ್ಬರಲ್ಲಿ ಹೋಗಂಗಿಲ್ಲ ಟ್ಯೂಷನ್ಗೆ, ನನ್ನತ್ತೆ ಕಟ್ಟ ಬರಬೇಕು. ನಮ್ಮಪ್ಪ ಬಂದು ಮಾಸ್ತರ್ ಹಿಂಗೆ ತರೋ ಅಂತಂದ ನೀ ಏನತಿ ಅತ್ತಂದೆ, ಹೋಗು ಮಾಸ್ತರ್ ಕರೀದು ಭಾಳ ದೊಡ್ಡದದ ಹೋಗು ಅಂತ. ನಾ 8ನೇ ತಾಕ ಅವ್ರ ಮನೆಗೆ ಟ್ಯೂಷನ್ಗೆ ಹೋಗಿದ್ದೆ. ಮುಂಜಾನೆ ನಸಿಗಿನಾಗ 5ಕ್ಕೆ ನಮ್ಮ ಟ್ಯೂಷನ್ ಚಾಲು ಆಕಿತ್ತು. ನಮ್ಮ ಮಾಸ್ತರು ಎದ್ದ, ಮನೆ ಕಸ ತೆಗೆದ, ನೀರು ತೊಗೊಂಬಂದ, ತಳಿ ಹೊಡೆದ, ದೊಡ್ಡದೊಂದು ಕಂಬಳಿ ಹಾಸೆ, ಅದ್ರ ಮುಂದೆ ಒಂದು ಲಾಟನ್ ಹಚ್ಚಿ ಇಟ್ಕೊಂಡು ಹಾರ್ಮೋನಿಯಮ್ ಬಾರಿಸ್ಕೋತ ಹಾಡ್ಕೋತ ಕುಂಡ್ರೆ ಅವರು ನಾ ಕರೆಕ್ಟ್ 5ಕ್ಕಲ್ಲಿ ಹೋಗಿದ್ದೆ, ಒಂದು ಕಂದಿಲು ಇಟ್ಕೊಂಡು ಹೋಗಿದ್ದೆ. ಹಿಂಗೆ ನನಗೆ 4 ಕೋರ್ಸ್ ಕಲಿಸಿದ್ರು ಅವರು. ಬರೀ ಇಂಗ್ಲೀಷೇ ಕಲಿಸೋರು, ಪುಸ್ತಕ ಅಲ್ಲ, ಜನರಲ್ ಕಲಿಸೋರು. ಪರೀಕ್ಷೆಗೆ ಕೂತ್ನಿ, ಅವ್ರ ಆಶೀರ್ವಾದದಿಂದ ಇಂಗ್ಲೀಷ್ ವಿಷಯದೊಳಗೆ ನಾನು ಸ್ಟೇಟ್ ನಮ್ಮ ಸೆಂಟರಿಗೆ ಫಸ್ಟ್ ಆದ್ನಿ. ಅವರು ಇದೆಲ್ಲ ಆದಮೇಲೆ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಅವ್ರನ್ನ ಕರೆದು ಮಾಸ್ತರ ನನ್ನ ಮಗ ಎಷ್ಟು ಚಲೋ ಕಲಿಸಿದ್ರಿ,

0: ನಾನು ನಿಮಗೇನು ಒಂದು ಬಿಲ್ಲಿನೂ ಕೊಡಲಿಲ್ಲ, ಕೂತ್ಕೊಳ್ರಿ ಅಂತಂಥೇಳಿ ಅವಲಕ್ಕಿ ಮಾಡಿಸಿದ್ರು, ಅವಲಕ್ಕಿ ಕೊಟ್ಟರು, ಚಹಾ ಕೊಟ್ಟರು. ನಮ್ಮ ಅಪ್ಪ ನನ್ನ ಕರೆದೆ, ತಮ್ಮ ಇದನ್ನು ತಗೋ, ಈ ಚೀಟಿ ಅವ್ರ ಕಾಲ ಮೇಲಿಡು, ನಮಸ್ಕಾರ ಮಾಡು ಅಂದ. ನನಗೇನು ಗೊತ್ತು, ನಾವು ಕೊಟ್ಟ ಚೀಟಿ ತೊಗೊಂಡು ಕಾಲ ಮೇಲೆ ಇಟ್ಟು ನಮಸ್ಕಾರ ಮಾಡಿದ್ನಿ, ಏನು ಜಂಬಯ್ಯ ಇದು ಅಂತ ಕೇಳಿದ್ರು ಮಾಸ್ತರು. ಮಾಸ್ತರ, ನೀವು ಇಷ್ಟು ದಿವಸ ಕಲಿಸಿದ್ರಿ, ನಾನು ನಿಮಗೆ ಒಂದು ರೂಪಾಯಿನೂ ಕೊಡಲಿಲ್ಲ, ಅದರೊಳಗೆ 2.5 ತೊಲೆ ಬಂಗಾರ ಐತಿ, ಅದನ್ನು ನಿಮ್ಮ ಕಾಲಿಗೆ ಇಟ್ಟನವ, ತಾವು ತೊಗೋಬೇಕು. ನಮ್ಮ ಕುಲಕರ್ಣಿ ಮಾಸ್ತರು ಎದ್ದು ನಿಂತರು, ಎಡಗಾಲಿ ಆ ಬಂಗಾರ ಒದ್ರು. ಒದ್ದು ಏನು, ನಾ ಅಂದ್ರೆ ಅಟ್ಟ ತಿಳಿದೇನೆ, ನಿನ್ನ ಮಗ ಅಂದ್ರೆ ಏನು ಬೇರೆ ತಿಳಿದೇನೆ, ಅವ್ನು ನನ್ನ ಮಗ, ನಿನ್ನ ಮಗ ಅಲ್ಲಿ ಜಂಬಯ್ಯ, ಇನ್ನೊಮ್ಮೆ ಇಂಥ ತಪ್ಪು ಮಾಡಿದ ನಿಮ್ಮ ಮನೆಗೆ ಬರೋದಿಲ್ಲ ಅಂಥೇಳಿ ಎದ್ದು ಹೊಂಟರು. ಹೋಗಿ ನಮ್ಮ ಅಪ್ಪ ಅವ್ರನ್ನ ಕೈ ಹಿಡ್ಕೊಂಡು ಕರ್ಕೊಂಬ, ನನ್ನ ಕಡೆ ತಪ್ಪಾತ್ರಿ ಮಾಸ್ತರ. ಇಂಥ ಮಾಸ್ತರ ಕೈಯಾಗ ಕಲ್ತದೆವು ನಾವು, ನನಗೆ ಅವ್ರ ನೆನಪು ಎಂದೂ ಹೋಗುದೇ ಇಲ್ಲ. ಆದರೆ ಇಂಥ ಗುಣ ಏನಿದ್ವಲ್ರಿ, ಇವನು ಅಂಥವ್ರಿಂದ ಕಲ್ತ.
1: ಕನ್ನಡ ರತ್ನಭಂಡಾರದಲ್ಲಿ ವೈದ್ಯರಾದ SJ ನಾಗಲೋಟಿಮಠ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ ಡಾಕ್ಟರ್ AS ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಗತ್ತು ಹೊಸ ಸವಾಲುಗಳಿಗೆ ಪರಿಹಾರೋಪಾಯಗಳನ್ನು ಹುಡುಕುತ್ತಿದ್ದು ಭಾರತದ ಯುವಜನತೆಗೆ ಅಂತಹ ಪರಿಹಾರಗಳನ್ನು ಒದಗಿಸುವ ಪ್ರತಿಭೆ ಹಾಗೂ ಸಾಮರ್ಥ್ಯವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚೆನ್ನೈನ ಜೈಗೋಪಾಲ್ ಗರುಡಿಯ ಹಿಂದೂ ವಿದ್ಯಾಲಯದ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಮಾಜ ಸುಧಾರಕ ಹಾಗೂ ರಾಷ್ಟ ನಿರ್ಮಾತೃ ನಾನಾಜಿ ದೇಶ್ಮುಖ್ ಅವರ ಜನ್ಮದಿನದ ಅಂಗವಾಗಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ದೇಶದಲ್ಲಿ ಎಸ್ಐಆರ್ ನೆಪದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ದೆಹಲಿಯಲ್ಲಿ ನಿನ್ನೆಯ ಪ್ರತಿಭಟನೆ ನ್ಯಾಯಸಮ್ಮತ ಹೋರಾಟವಾಗಿರಲಿಲ್ಲ, ಬದಲಾಗಿ ಅರಾಜಕತೆ ಸೃಷ್ಟಿಸಲು ಮಾಡಿದ ಯತ್ನ ಎಂದು ಪ್ರತಿಕ್ರಿಯಿಸಿದರು. ಕೊಡಗಿನ ಮಡಿಕೇರಿ ಮತ್ತು ಗೋಣಿಕೊಪ್ಪಲುವಿನಲ್ಲಿ ನಾಡಹಬ್ಬ ದಸರಾ ಸಂಭ್ರಮ ಮನೆ ಮಾಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಮಡಿಕೇರಿಯಲ್ಲಿ 4 ಶಕ್ತಿ ದೇವತೆಗಳ ಕರಗಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದರು. ದಸರಾ ಅಂಗವಾಗಿ ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಆಯೋಜಿಸಲಾಗಿರುವ ಆಹಾರ ಮೇಳಕ್ಕೆ ಸಚಿವ ರಿಜ್ವಾನ್ ಅರ್ಷದ್ ಚಾಲನೆ ನೀಡಿದರು. ಇದೇ 25ರವರೆಗೆ ಆಹಾರ ಮೇಳ ನಡೆಯಲಿದ್ದು, ಒಟ್ಟು 140 ಮಳಿಗೆಗಳು ಮೇಳದಲ್ಲಿ ನಾಡಿನ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡಲಿವೆ. ನೇಪಾಳದ ಗೋರ್ಖಾ ಜಿಲ್ಲೆಯಲ್ಲಿ ಬೂದಿ ಗಂಡಕಿ ನದಿಯಲ್ಲಿ ಉಂಟಾದ ಹಠಾತ್ ಪ್ರವಾಹದಿಂದಾಗಿ ಅನೇಕ ಮನೆಗಳು ಮತ್ತು ಸೇತುವೆಗಳು ಕೊಚ್ಚಿ ಹೋಗಿದೆ. ಜಲವಿದ್ಯುತ್ ಯೋಜನೆಗಳಿಗೆ ಹಾನಿಯಾಗಿದ್ದು, ಪ್ರವಾಹದಲ್ಲಿ ಸಿಲುಕಿದ ಸುಮಾರು 50 ಜನರನ್ನು ರಕ್ಷಿಸಲಾಗಿದೆ. ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಭಾರತ ವೆಸ್ಟ್ ಇಂಡೀಸ್ ನಡುವಿನ 3ನೇ T20 ಕ್ರಿಕೆಟ್ ಪಂದ್ಯ ಆರಂಭವಾಗಿದ್ದು, ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನ ಭಜನಾ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ. ಗಾನ ಭಜನಾ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಗಿಫ್ಟ್ಗಳ ಬಗ್ಗೆ ಮಾತಾಡೋಣ. ನೀವು ಕಳಿಸಿ ಯಾರೆಲ್ಲ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದೀರಾ, ಅಥವಾ ಈ ಥರದ ಗಿಫ್ಟ್ಗಳನ್ನು ಕೊಡಬೇಕು. ಹಲವಾರು ಸಮಾರಂಭಗಳಿರ್ತವೆ, ವಿವಿಧ ಫಂಕ್ಷನ್ಸ್ಗಳಿರ್ತವೆ, ಇಲ್ಲೆಲ್ಲ ಸ್ಪೆಷಲ್ ಗಿಫ್ಟ್ ಅಂತ ಏನು ಕೊಡ್ತೀರಾ, ಏನು ಕೊಡಬೇಕು, ಅತಿ ಮುಖ್ಯವಾಗಿ ಏನೆಲ್ಲ ಏನು ಈ ಥರದ ಗಿಫ್ಟ್ ಬಂದರೆ ಎಷ್ಟು ಖುಷಿ ಪಡ್ತಾರೆ ಅಂತೆಲ್ಲ ಇದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮಗೆ ತಿಳಿಸಬಹುದು. ನಮ್ಮ ವಾಟ್ಸಪ್ 9483091019 ಈ ಸಂಖ್ಯೆಗೆ

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 7:15. ಗಾನ ಭಜನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಸ್ನೇಹಿತರೆ, ಸ್ಪೆಷಲ್ ಗಿಫ್ಟ್ ಬಗ್ಗೆ ಮಾತಾಡೋಣ ಅಂತ. ಸ್ಪೆಷಲ್ ಗಿಫ್ಟ್ ಅಂದ್ರೆ ಏನ್ ಕೊಡ್ಬೇಕು ಗಿಫ್ಟ್ನ? ಹಲವಾರು ಸಮಾರಂಭಗಳಿರುತ್ತೆ. ಮದುವೆ ಸಮಾರಂಭ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಹುಟ್ಟಿದ ಹಬ್ಬ ಆಗಿರ್ಬೋದು, ಇತರೆ ಏನಾದರೂ ಅವರ ಮನೆಯಲ್ಲಿ ಸ್ಪೆಷಲ್ ಆಗಿ ಏನಾದರೂ ಒಂದು ಫಂಕ್ಷನ್ ಇದ್ರೆ ಏನೆಲ್ಲ ಗಿಫ್ಟ್ ಕೊಡಬೇಕು ಅಂತ ಮಾತಾಡೋಣ. ಈಗ ಸಾಮಾನ್ಯವಾಗಿ ಎಲ್ಲರೂ ಒಂದೊಂದು ಏನು ಸೀನರಿ ಇರುವಂತಹ ಒಂದು ಫೋಟೋ ತೆಗೆದುಕೊಂಡು ಹೋಗ್ತಾರೆ, ಅಥವಾ ಏನಾದರೂ ಗಿಫ್ಟ್ ಐಟಮ್ಸ್ ಎಲ್ಲ ಇರ್ತಾವಲ್ಲ ಆ ಥರದ್ರಲ್ಲಿ ಒಂದೊಂದು ಚೆನ್ನಾಗಿರುವಂಥ ಲಕ್ಸುರಿ ಆಗಿರುವಂತಹ ಗಿಫ್ಟ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಆದರೆ ಸ್ಪೆಷಲ್ ಅಂದರೆ ಏನು ಗೊತ್ತಾ, ನೆನಪಲ್ಲಿ ಇರಬೇಕು ಆ ಥರದ ಸ್ಪೆಷಲ್ ಗಿಫ್ಟ್ಗಳನ್ನು ಕೊಡಬೇಕು. ಎಂಥವು ನೆನಪಲ್ಲಿರ್ತವೆ ಅಂದರೆ, ನೀವು ತುಂಬ ಕಾಸ್ಟ್ಲಿ ಗಿಫ್ಟ್ ಕೊಟ್ಟರೆ ಮಾತ್ರ ನೆನಪಲ್ಲಿರುತ್ತೆ ಅಂತ ಅಂದ್ಕೊಳ್ಳೇಬೇಡಿ. ದಯವಿಟ್ಟು ನೀವು ಅದು ತುಂಬಾ ಕಡಿಮೆ ಖರ್ಚಿನಲ್ಲಿದ್ದರೂ ಕೂಡ ಅದು ನೆನಪಲ್ಲಿರುವಂತಹ ಗಿಫ್ಟ್ ಕೊಡಬೇಕು. ಯಾವಿರಬಹುದು ನೆನಪಲ್ಲಿ ಉಳಿಯುವಂತಹ ಗಿಫ್ಟ್ ಯಾವುದಿರಬಹುದು ಅಂತ ನಾವು ಯೋಚನೆ ಮಾಡಿದಾಗ ಕೆಲವೊಂದು ಶಾಶ್ವತವಾಗಿ ನಮ್ಮ ಮನೆಯಲ್ಲಿರುವಂಥದ್ದು ಪುಸ್ತಕಗಳು. ಮೊದಲನೇದಾಗಿ ಪುಸ್ತಕಗಳಿಗೆ ಆದ್ಯತೆ ಕೊಡೋಣ. ಪುಸ್ತಕಗಳು, ಅವ್ರ ಪುಸ್ತಕನೇ ಓದಲ್ವಲ್ಲ, ಗಿಫ್ಟ್ ಕೊಟ್ಟು ಏನು ಪ್ರಯೋಜನ? ಕೊಡಿ ಪುಸ್ತಕನ, ಅವರು ಓದಿದ್ರೆ ಅವ್ರ ಮನೇಲಿರುವಂತಹ ಮಕ್ಕಳಾದರೂ ಓದ್ತಾರೆ ಪುಸ್ತಕಗಳನ್ನು. ಒಳ್ಳೊಳ್ಳೆ ಪುಸ್ತಕಗಳನ್ನು ಗಿಫ್ಟ್ ಕೊಟ್ಟರೆ ಅದು ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುವಂತಹ ಮಹಾ ಒಂದು ಗಿಫ್ಟ್ ಅಂತಲೇ ಹೇಳ್ಬಹುದು. ಇನ್ನು ಕೆಲವು ಗಿಫ್ಟ್ಗಳನ್ನು ಕೊಡ್ತಾರೆ, ಕೊಟ್ಟಿದ್ದೇ ಕೊಡ್ತಾರೆ, ಅವರವರೇ ಅದದೇ ಸೇಮ್ ಗಿಫ್ಟನ್ನು ಕೊಡ್ತಾ ಇರ್ತಾರೆ. ಆವಾಗ ಅಯ್ಯೋ, ಎಲ್ಲರೂ ಇದೇ ಥರದ ಗಿಫ್ಟ್ ಕೊಟ್ಬಿಟ್ಟಿದ್ದಾರಲ್ಲ, ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಅದಕ್ಕಾಗಿ ಸ್ಪೆಷಲ್ಲಾಗಿ ಏನಾದರೂ ಆಯ್ಕೆ ಮಾಡ್ಕೊಳ್ಬೇಕು ನೀವು. ಏನಂದರೆ, ಈಗ ದಿನನಿತ್ಯ ಬಳಕೆ ವಸ್ತುಗಳನ್ನು ಕೊಡಿ. ಪಾಪ ಬಳಸ್ಬೇಕು ಅವರು ದಿನನಿತ್ಯನೂ ಆ ಥರದ ಅಡುಗೆ ಒಂದು ಇದು ಅಡುಗೆಗೆ ಬಳಸುವಂತಹ ಏನು ಸಾಮಾನುಗಳು ಸರಕುಗಳು ಆ ಥರದ ಗಿಫ್ಟ್ಗಳನ್ನು ಕೊಟ್ಟರೆ ಅವರು ದಿನ ಅಡುಗೆ ಮಾಡುವಾಗೆಲ್ಲ ಓ ಇದು ಅವ್ರು ಕೊಟ್ಟರು ಅಂತೆಲ್ಲ ನೆನ್ಪಿಟ್ಕೊಳ್ತಾರೆ. ಮುಂಚೆ ಎಲ್ಲ ಅದೇ ಕೊಡ್ತಾಯಿದ್ರು, ಮನೆಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ಅವರು ಕೊಡ್ತಾಯಿದ್ರು. ಪಾತ್ರೆಗಳಾಗಿರಬಹುದು ಅಥವಾ ಮನೆಗೆ ಉಪಯೋಗ ಆಗುವಂಥ ವಸ್ತುಗಳನ್ನು ಕೊಡ್ತಾಯಿದ್ರು. ಇತ್ತೀಚೆಗೆ ಟ್ರೆಂಡ್ ಆಗಿಬಿಟ್ಟಿದೆ ಫೋಟೋಗಳನ್ನೆಲ್ಲ ಕೊಡುವಂಥದ್ದು. ಇರಲಿ, ಫೋಟೋಗಳು ಮುಖ್ಯ, ಆದರೆ ಸ್ಪೆಷಲ್ಲಾಗಿ ನೆನಪಲ್ಲಿ ಉಳಿಯುವಂತಹ ಗಿಫ್ಟ್ಗಳು ಸಿಕ್ಕಿದ್ರೆ ಅವ್ರು ಯಾವಾಗಲೂ ಕೂಡ ನಿಮ್ಮನ್ನು ಸದಾ ನೆನಪಿನಲ್ಲಿ ಇಟ್ಕೊಳ್ತಾರೆ ಅನ್ನುವಂಥದ್ದು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ಸ್ನೇಹಿತರೊಬ್ಬರು ಕಳಿಸ್ಕೊಟ್ಟಿದ್ದಾರೆ ಏನಂತ ಅಂದರೆ, ನಾನು ಸ್ಪೆಷಲ್ ಗಿಫ್ಟ್ ಏನು ಕೊಡ್ತೀನಿ ಅಂದರೆ ಪುಸ್ತಕಗಳನ್ನು ಕೊಡ್ತೇನೆ ಅಂತ ಸುರೇಶ್ ಭಟ್ ಅವರು ಗೌರಿ ಬಿದನೂರಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಧ್ರುವನು ಹಿಮಗಿರಿಗೆ ಹಿಂದುರಿಗಿ ಬೇರೊಂದು ಚಂದದಲ್ಲಿ ಪರಿದು ಬಾರೆಂದಾಣತಿಪೆಯ. ಸಿಂಧುವನು ಹಿಮಗಿರಿಗೆ ಹಿಂದಿರುಗಿ ಬೇರೊಂದು ಚಂದದಲ್ಲಿ ಪರಿದು ಬಾರೆಂದಾಣತಿಪೆಯ. ಸಂದರ್ಭ ಬಿಡಿದು ಜನ ಚೈತನ್ಯ ಪರಿದಿಹುದು ಅಂಧಗತಿ ಎಲ್ಲವದು ಮಂಕುತಿಮ್ಮ. ಸಂದರ್ಭ ಬಿಡಿದು ಜನ ಚೈತನ್ಯ ಪರಿದಿಹುದು ಅಂಧಗತಿ ಎಲ್ಲವದು ಮಂಕುತಿಮ್ಮ.

ಸಿಂಧೂ ನದಿಯು ಹಿಮಾಲಯ ಪರ್ವತದಲ್ಲಿ ಹುಟ್ಟುತ್ತದೆ, ನಂತರ ಪಶ್ಚಿಮಾಭಿಮುಖವಾಗಿ ಹರಿದು ದಕ್ಷಿಣಕ್ಕೆ ತಿರುಗಿ ಭಾರತದ ಭೂಖಂಡದಲ್ಲಿ ಹರಿದು ಕಡೆಗೆ ಸಮುದ್ರವನ್ನು ಸೇರುತ್ತೆ. ಪರ್ವತದಿಂದ ಹರಿದು ಮೈದಾನದಲ್ಲಿ ಹರಿಯುವ ನದಿಯನ್ನು ಕುರಿತು ನೀನು ಹಳ್ಳದ ಕಡೆ ಹೋಗಬೇಡ, ಪುನಃ ಹಿಮಾಲಯಕ್ಕೆ ಹೋಗು, ಅಲ್ಲಿಂದ ತಿರುಚಿ ಬಾ ಅಂತ ಹೇಳಿದ್ರೆ ಏನಾಗತ್ತೆ, ಪ್ರಕೃತಿಯನ್ನು ವಿಕೃತಿ ಮಾಡಿದ ಹಾಗಾಗತ್ತೆ. ನದಿ ಎಂದಿಗೂ ಹಿಂದೆ ಹರಿಯುವುದಿಲ್ಲ ಅಂತ ಒಬ್ಬ ಕವಿ ಹೇಳ್ತಾನೆ. ಅದೇ ರೀತಿಯಲ್ಲಿ ಒಂದು ಸಮಾಜದಲ್ಲಿನ ರಾಜಕೀಯ, ವೈಜ್ಞಾನಿಕ, ಸಾಮಾಜಿಕ ವ್ಯವಸ್ಥೆಗಳು ಸಂದರ್ಭವನ್ನ ಅನುಸರಿಸಿಕೊಂಡು ಬೆಳೀತಾ ಇರುತ್ತೆ. ಅದು ಒಂದು ನಿಶ್ಚಿತ ರೀತಿಯಲ್ಲೇ ಇರಬೇಕು ಅಂತ ನಾವು ಕಡಿವಾಣವನ್ನ ಹಾಕಕ್ಕಾಗೋದಿಲ್ಲ. ಕಾರಣ ಪ್ರತಿಯೊಂದು ಘಟನೆಗೂ ಕಾರ್ಯ ಕಾರಣ ಸಂಬಂಧವಿರುತ್ತೆ. ಅದಕ್ಕೆ ಕವಿವಾಣಿ ಹೀಗೆ ಹೇಳುತ್ತದೆ, ಆಕಸ್ಮಿಕವೆಂಬುದು ಇಲ್ಲಿಲ್ಲ, ಪ್ರಕೃತಿ ಎಲ್ಲವೂ ನಿಯಮಬದ್ಧ, ವಿಕೃತಿಯ ಕುರುಡುತನ ಇಲ್ಲಿಲ್ಲ. ಅದರಿಂದ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರ ಹಾಳು ಮಾಡುವುದು, ಕಾಡುಗಳನ್ನು ಬೋಳಿಸುತ್ತಾ, ಕಂದರಗಳನ್ನು ಅಗೆಯುತ್ತಾ, ನದಿಯನ್ನು ತಿರುಚುತ್ತಾ ಮೂರ್ಖತನದ ಪ್ರಯತ್ನವನ್ನು ಮಾಡಿದ್ರೆ ಅದು ವಿನಾಶದ ಹಾದಿಯಾಗತ್ತೆ ಹೊರತು ಪ್ರಗತಿ ಆಗುವುದಿಲ್ಲ ಅನ್ನೋ ಒಂದು ಎಚ್ಚರಿಕೆಯ ಗಂಟೆಯನ್ನು ಇಲ್ಲಿ ಡಿ ವಿ ಜಿಯವರು ಮೊಳಗಿಸಿದ್ದಾರೆ.

ಮತಿವಂತರಿದ್ದರಲ ನಮ್ಮ ಹಿಂದೆಯೂ ಮಿಲ್ಲಿ, ಹಿತಚಿಂತಕರು ಜನಕ್ಕೆ ಕೃತ ಪರಿಶ್ರಮರು. ಮತಿವಂತರಿದ್ದರಲ ನಮ್ಮ ಹಿಂದೆಯೂ ಮಿಲ್ಲಿ, ಹಿತಚಿಂತಕರು ಜನಕ್ಕೆ ಕೃತ ಪರಿಶ್ರಮರು. ಅತಿವೈದ್ಯದಿಂದ ಹೊಸ ರುಜಿನೆ ಕೆಡೆ ಯಾದೀತೋ, ಮಿತಿಯಿಂ ನವೀಕರಣ ಮಂಕುತಿಮ್ಮ. ಅತಿವೈದ್ಯದಿಂದ ಹೊಸ ರುಜಿನ ಕೆಡೆ ಯಾದೀತೋ, ಮಿತಿಯಿಂ ನವೀಕರಣ ಮಂಕುತಿಮ್ಮ.

ಲೋಕದ ಉದ್ಧಾರ ಮಾಡಿಬಿಡ್ತೀನಿ ಅನ್ನೋ ಒಂದು ಉತ್ಸಾಹದಲ್ಲಿ ಹಿಂದೆ ಯಾರೂ ಮಾಡದ ಬದಲಾವಣೆ ನಾನು ಮಾಡ್ತೀನಿ ಎಂಬ ಒಂದು ಭ್ರಮೆಯನ್ನು ಕೆಲವರು ಇಟ್ಕೊಂಡಿರ್ತಾರೆ. ಅದಕ್ಕೆ ನಮ್ಮ ಒಂದು ಜಾಣ್ಣುಡಿ ಹೀಗೆ ಹೇಳತ್ತೆ, ಹಳೆಯದೆಲ್ಲ ಹಾಳಲ್ಲ, ಹೊಸದೆಲ್ಲ ಹೊನ್ನಲ್ಲ. ಈ ಲೋಕವನ್ನು ಚೆನ್ನಾಗಿಸಬೇಕೆಂಬ ಹಂಬಲ ನಿನಗಿದೆ ನಿಜ, ಆದರೆ ಅದು ನೀನೇನು ಮೊದಲಿಗನಲ್ಲ. ಈ ರೀತಿ ಅನೇಕ ಯುಗ ಯುಗಗಳಿಂದ ಈ ರಾಷ್ಟ್ರವನ್ನ ಉದ್ಧಾರ ಮಾಡಬೇಕು ಅನ್ನೋ ಒಂದು ಹಂಬಲ ಇದ್ದವರು ಇದ್ದಾರೆ. ಶ್ರೀರಾಮನ ರಾಮರಾಜ್ಯದ ಕನಸು, ಯುಧಿ

0: ಯುಧಿಷ್ಠಿರನ ಧರ್ಮರಾಜ್ಯದ ಹಂಬಲ, ಗಾಂಧೀಜಿಯವರ ಸತ್ಯ ರಾಜ್ಯದ ಆಶಯ, ಹೀಗೆ ಹತ್ತು ಹಲವು ಮಂದಿ ನಿನ್ನ ಹಿಂದೆಯೂ ಪ್ರಯತ್ನವನ್ನ ಪಟ್ಟಿದ್ದಾರೆ. ಬದಲಾವಣೆ ಎಂದ್ರೆ ನೀನು ತಿಳ್ಕೊಂಡ ಹಾಗೆ ಕೊಚ್ಚಿಕೊಂಡು ಹೋಗೋದಲ್ಲ. ನಮ್ಮ ಸಂಸ್ಕೃತಿಯ ಚಿಂತನೆಯ ಆಳದಲ್ಲಿ ಗಟ್ಟಿಯಾಗಿ ನಿಂತು ಕಾಲಕಾಲಕ್ಕೆ ಬರುವ ಹೊಸ ತಿಳಿವುಗಳಿಗೆ ತೆರೆದ ಮನ ನೀಡುವುದೇ ಬದಲಾವಣೆ. ಒಂದು ಮರ ಚಳಿಗಾಲದಲ್ಲಿ ತನ್ನ ಎಲ್ಲ ಎಲೆಯನ್ನ ಉದುರಿಸ್ಬಿಡತ್ತೆ, ಆದರೆ ಬೇರು ಮಾತ್ರ ಭದ್ರವಾಗಿರುತ್ತೆ. ಅದರಿಂದ ಮುಂದೆ ವಸಂತ ಮಾಸದಲ್ಲಿ ಅದು ಚಿಗರತ್ತೆ. ಹಳೆಯ ಹೊಸತುಗಳ ತಿಳುವಳಿಕೆಯ ಸಮಾಗಮವೇ ಬದಲಾವಣೆ. ಅತಿ ಸರ್ವತ್ರ ವರ್ಜಯೇತಂತಾರೆ. ಆ ರೀತಿಯಲ್ಲಿ ಲೋಕದ ಉದ್ಧಾರದಲ್ಲಿ ಮಿತಿಯಂ ನವೀಕರಣವನ್ನ ಮಾಡು. ಈ ರೀತಿ ನವೀಕರಣವನ್ನ ಮಾಡೋದಕ್ಕೆ ಹೋದಾಗ ನೀನು ಅತಿಯಾಗಿ ಮಾಡಿದ್ರೆ, ಒಂದು ರೋಗಕ್ಕೆ ಅತಿ ಹೆಚ್ಚಿನ ಔಷಧವನ್ನ ಕೊಟ್ಟರೆ ಅದು ಇನ್ನೊಂದು ರೋಗಕ್ಕೆ ತಿರುಗತ್ತೆ. ಎಚ್ಚರವಿರಲಿ ಅಂತ ಇಲ್ಲಿ ಡಿ ವಿಜಿ ಅವರು ಹೇಳ್ತಾರೆ.
1: ಕಗ್ಗದ ಸಿರಿ, ಡಿ ವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ರಂಜನಿ ವೆಂಕಟೇಶ್, ವ್ಯಾಖ್ಯಾನ ಸುನಂದ ಗುರುರಾಜ್, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಚೆನ್ನೈನಲ್ಲಿ 13,000 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ, ಶಂಕುಸ್ಥಾಪನೆ. ದೇಶಾದ್ಯಂತ ನವರಾತ್ರಿ ಮತ್ತು ದಸರಾ ಉತ್ಸವ ಆರಂಭ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಚಾಲನೆ. ಆಫ್ರಿಕಾದ ಜಿಬೂಟಿ ಕರಾವಳಿಯಲ್ಲಿ ದೋಣಿ ದುರಂತ. 109 ವಲಸಿಗರ ಸಾವು, 16 ಮಂದಿ ನಾಪತ್ತೆ. ಭಾರತ ವೆಸ್ಟ್ ಇಂಡೀಸ್ ನಡುವಿನ 3ನೇ T20 ಕ್ರಿಕೆಟ್ ಪಂದ್ಯ. ಟಾಸ್ ಗೆದ್ದ ಪ್ರವಾಸಿ ತಂಡ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೆನ್ನೈನಲ್ಲಿ ಇಂದು 13,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ಹಲವಾರು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಸ್ತೆ ಮತ್ತು ರೈಲು ಸಾರಿಗೆ, ಬಂದರು ಮೂಲಸೌಕರ್ಯ, ಪೆಟ್ರೋಲಿಯಂ ಹಾಗೂ ವೈಜ್ಞಾನಿಕ ಸಂಶೋಧನಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಯೋಜನೆಗಳು ಇದರಲ್ಲಿ ಸೇರಿದೆ. ಸುಮಾರು 3,700 ಕೋಟಿ ರೂಪಾಯಿ ವೆಚ್ಚದ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳು, ಚೆನ್ನೈ ಕಾಮರಾಜರ್ ಮತ್ತು ವಿಒ ಚಿದಂಬರನಾರ್ ಬಂದರುಗಳ ಅಭಿವೃದ್ಧಿ ಹಾಗೂ ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿ ಕಾಮಗಾರಿಗಳಿಗೂ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಈ ಯೋಜನೆಗಳು ತಮಿಳುನಾಡಿನ ಸಂಪರ್ಕ ವ್ಯವಸ್ಥೆಯನ್ನು ಸುಧಾರಿಸಲಿದ್ದು ಕೈಗಾರಿಕೆ ಮತ್ತು ವ್ಯಾಪಾರಕ್ಕೆ ಉತ್ತೇಜನ ನೀಡಲಿವೆ. ರಾಜ್ಯದ ಯುವಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಜನರ ದೈನಂದಿನ ಪ್ರಯಾಣವನ್ನು ಸುಲಭಗೊಳಿಸಿ ಆರ್ಥಿಕ ಬೆಳವಣಿಗೆಗೆ ನೆರವಾಗಲಿವೆ. ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರ ಸಹಕಾರದೊಂದಿಗೆ ಈ ಅಭಿವೃದ್ಧಿ ಪಯಣವನ್ನು ಮುಂದುವರಿಸುವುದಾಗಿ ತಿಳಿಸಿದರು. ಸಾರ್ವಜನಿಕ ಸೇವೆಯಲ್ಲಿ ಸರ್ಕಾರದ ಮುಖ್ಯಸ್ಥರಾಗಿ 25 ವರ್ಷಗಳನ್ನು ಪೂರ್ಣಗೊಳಿಸಿರುವುದನ್ನು ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ, 2001 ಅಕ್ಟೋಬರ್ನಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ತಮ್ಮ ಪಯಣ ಆರಂಭವಾಯಿತು. ಭಾರತದ ಪ್ರಗತಿಗೆ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ವೈಜ್ಞಾನಿಕ ಸಾಧನೆಗಳು ಮತ್ತು ಆಧುನಿಕ ಮೂಲಸೌಕರ್ಯಗಳು ಬಲ ನೀಡುತ್ತಿವೆ ಎಂದರು. ಪ್ರಧಾನಿ ಮೋದಿಯವರು ಐಐಟಿ ಮಡ್ರಾಸ್ನಲ್ಲಿರುವ ಸುಧಾ ಗೋಪಾಲಕೃಷ್ಣನ್ ಮೆದುಳಿನ ಸಂಶೋಧನಾ ಕೇಂದ್ರವನ್ನು ರಾಷ್ಟಕ್ಕೆ ಸಮರ್ಪಿಸಿದರು. ಈ ಕೇಂದ್ರದ ಮೂಲಕ 100ಕ್ಕೂ ಹೆಚ್ಚು ಮಾನವ ಮೆದುಳುಗಳ ನಕ್ಷೆ ರೂಪಿಸಿ ಜೀವಕೋಶಗಳ ಮಟ್ಟದಲ್ಲಿ 3 ಆಯಾಮದ 3D ಮಾದರಿಗಳನ್ನು ಸಿದ್ಧಪಡಿಸುವ ಸಂಶೋಧನೆ ನಡೆಯಲಿದೆ. ಭ್ರೂಣಾವಸ್ಥೆಯಿಂದ ವೃದ್ಧಾಪ್ಯದವರೆಗಿನ ಮಾನವ ಜೀವನದ ವಿವಿಧ ಹಂತಗಳನ್ನು ಈ ಸಂಶೋಧನೆ ಒಳಗೊಳ್ಳಲಿದೆ. ಇದಕ್ಕೂ ಮೊದಲು ಸುಮಾರು 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಚೆನ್ನೈ ಮೆಟ್ರೋ ರೈಲ್ವೆ ಯೋಜನೆಯ 2ನೇ ಹಂತದ ಪೂನಮಲಿ ವಡಪಳನಿ ಮಾರ್ಗವನ್ನು ಪ್ರಧಾನಮಂತ್ರಿ ಉದ್ಘಾಟಿಸಿದರು. ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರೊಂದಿಗೆ ಹೊಸ ಮೆಟ್ರೋ ಸೇವೆಗಳಿಗೆ ಹಸಿರು ನಿಶಾನೆ ತೋರಿದ ಪ್ರಧಾನಿಯವರು ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿದರು. ಜಗತ್ತು ಹೊಸ ಸವಾಲುಗಳಿಗೆ ಪರಿಹಾರೋಪಾಯಗಳನ್ನು ಹುಡುಕುತ್ತಿದ್ದು, ಭಾರತದ ಯುವಜನತೆಗೆ ಅಂತಹ ಪರಿಹಾರಗಳನ್ನು ಒದಗಿಸುವ ಪ್ರತಿಭೆ ಹಾಗೂ ಸಾಮರ್ಥ್ಯವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಚೆನ್ನೈನ ಜೈಗೋಪಾಲ್ ಗರುಡಿಯಾ ಹಿಂದೂ ವಿದ್ಯಾಲಯದ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸುವಲ್ಲಿ ಯುವಜನರು ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ. ಭಾರತ ಯುವಜನರಿಗೆ ಅಪಾರ ಅವಕಾಶಗಳನ್ನು ಒದಗಿಸುತ್ತಿದೆ. ಯುವಜನರು ತಮ್ಮ ಸಾಮರ್ಥ್ಯವನ್ನು ಅರಿತುಕೊಂಡು ರಾಷ್ಟ್ರದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು. ಹೊಸ ಆಲೋಚನೆಗಳು ಮತ್ತು ಪರಿಹಾರೋಪಾಯಗಳು ಭಾರತದ ಭವಿಷ್ಯವನ್ನು ಮಾತ್ರವಲ್ಲದೆ ಜಗತ್ತಿನ ಭವಿಷ್ಯವನ್ನು ರೂಪಿಸಲಿವೆ. ಸಾಮೂಹಿಕ ಪ್ರಯತ್ನಗಳ ಮೂಲಕ ದೇಶದ ಆಕಾಂಕ್ಷೆಗಳನ್ನು ಸಾಕಾರಗೊಳಿಸಬಹುದಾಗಿದೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಭಾರತದ ಉತ್ಪಾದನಾ ವಲಯದ ಬೆಳವಣಿಗೆ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿ, ಈ ವಲಯದ ವಿಸ್ತರಣೆಯು ಯುವಜನರಿಗೆ ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ. ಭಾರತದ ರಕ್ಷಣಾ ರಫ್ತು 50 ಪಟ್ಟು ಹೆಚ್ಚಾಗಿದ್ದು, ಎಂಜಿನಿಯರಿಂಗ್ ರಫ್ತುಗಳು ಹೊಸ ದಾಖಲೆಯನ್ನು ನಿರ್ಮಿಸಿವೆ. ಭಾರತ ವಿಶ್ವದ 2ನೇ ಅತಿದೊಡ್ಡ ಮೊಬೈಲ್ ಫೋನ್ ಉತ್ಪಾದಕ ದೇಶವಾಗಿ ಹೊರಹೊಮ್ಮಿದ್ದು, 2014 ಇಲೆಕ್ಟ್ರಾನಿಕ್ ರಫ್ತು 11 ಪಟ್ಟು ಹೆಚ್ಚಾಗಿದೆ ಎಂದರು. ಮೆಟ್ರೋ ರೈಲು ಸೇವೆಗಳ ವಿಸ್ತರಣೆ ಕುರಿತು ಮಾತನಾಡಿದ ಪ್ರಧಾನಿಯವರು, ಮೆಟ್ರೋ ಸಂಪರ್ಕ ಹೊಂದಿರುವ ನಗರಗಳ ಸಂಖ್ಯೆ 2014 5ರಷ್ಟಿತ್ತು. ಪ್ರಸ್ತುತ ಈ ಸಂಖ್ಯೆ 25ಕ್ಕೆ ಏರಿದೆ ಎಂದು ತಿಳಿಸಿದರು. ನವರಾತ್ರಿ ಮತ್ತು ದಸರಾ ಮಹೋತ್ಸವ ದೇಶಾದ್ಯಂತ ಇಂದು ಆರಂಭವಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವಕ್ಕೆ ಕೊಪ್ಪಳ ಗವಿಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಚಾಲನೆ ನೀಡಿದರು. ಚಾಮುಂಡಿ ಬೆಟ್ಟದಲ್ಲಿ ನಡೆದ ಸಮಾರಂಭದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸ್ವಾಮೀಜಿಯವರು ಉತ್ಸವವನ್ನು ಉದ್ಘಾಟಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತಿತರ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಡಿಕೇರಿ, ಶೃಂಗೇರಿ ಸೇರಿದಂತೆ ಕರ್ನಾಟಕದ ಅನೇಕ ಕಡೆ ದಸರಾ ಸಂಭ್ರಮ ಮನೆ ಮಾಡಿದೆ. ಶಾಂತಿಯುತವಾಗಿ ಗುಂಪು ಸೇರುವ ಜನರನ್ನು ಕಾನೂನುಬಾಹಿರವಾಗಿ ವಶಕ್ಕೆ ತೆಗೆದುಕೊಳ್ಳಬಾರದು ಮತ್ತು ಸಂಚಾರ ನಿಯಮಗಳಿಗೆ ಒಳಪಟ್ಟು ಜನರು ಮುಕ್ತ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಸುಪ್ರೀಂಕೋರ್ಟ್ ಇಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ದೆಹಲಿಯಲ್ಲಿ ಹಾಕಿರುವ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಪರಿಶೀಲಿಸುವಂತೆಯೂ ನ್ಯಾಯಾಲಯ ಸೂಚಿಸಿದೆ. ಅಲ್ಲದೆ ಕಾನೂನು ಮತ್ತು ಸುವ್ಯವಸ್ಥೆಯ ಅಗತ್ಯಗಳಿಗೆ ಒಳಪಟ್ಟು ಮೆಟ್ರೋ ಸೇವೆಗಳು ಎಂದಿನಂತೆ ಕಾರ್ಯನಿರ್ವಹಿಸುವುದನ್ನು ಮತ್ತು ಇಂಟರ್ನೆಟ್ ಸೇವೆಗಳು ಅಡೆತಡೆಯಿಲ್ಲದೆ ಮುಂದುವರಿಯುವುದನ್ನು ಖಚಿತಪಡಿಸಿಕೊಳ್ಳುವಂತೆಯೂ ನ್ಯಾಯಾಲಯ ಕೇಂದ್ರಕ್ಕೆ ನಿರ್ದೇಶನ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯೇ ದೇಶಸೇವೆ ಎಂಬ ಮನೋಭಾವದೊಂದಿಗೆ ನಾಗರಿಕರ ಅಭ್ಯುದಯಕ್ಕೆ ಬದ್ಧತೆಯಿಂದ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಉತ್ತಮ ಆಡಳಿತದ ಮುನ್ನೋಟದೊಂದಿಗೆ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ಹಲವಾರು ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 ಕುರಿತು ಒಂದು ವರದಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ Terminal 2 November 11, 2022 ತೆರೆಯಲಾಯಿತು ಮತ್ತು ಬೆಂಗಳೂರಿನ ವಾರ್ಷಿಕ ಪ್ರಯಾಣಿಕರ ಸಾಮರ್ಥ್ಯವನ್ನು ಸುಮಾರು 2.5 ಕೋಟಿಯಿಂದ 5-6 ಕೋಟಿಗೆ ದ್ವಿಗುಣಗೊಳಿಸಿತು. 10,000 ಚದುರ ಮೀಟರ್ಗಿಂತ ಹೆಚ್ಚು ಹಸಿರುಗೋಡೆಗಳು, ನೇತಾಡುವ ಉದ್ಯಾನಗಳು ಮತ್ತು ಹೊರಾಂಗಣ ಉದ್ಯಾನಗಳು 100% ನವೀಕರಿಸಬಹುದಾದ ಇಂಧನದಿಂದ ಚಲಿಸುವ ಕ್ಯಾಂಪಸ್ ಅನ್ನು ಸುತ್ತುವರೆದಿದೆ. ಟರ್ಮಿನಲ್ನ ಪಕ್ಕದಲ್ಲಿ 1537 ಬೆಂಗಳೂರಿನ ಸಂಸ್ಥಾಪಕ ನಾಡಪ್ರಭು ಕೆಂಪೇಗೌಡ ಅವರ 108 ಅಡಿ ಎತ್ತರದ ಬೃಹತ್ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಇದು ಅವರ ಅತಿ ಎತ್ತರದ ಕಂಚಿನ ಪ್ರತಿಮೆಯಾಗಿದ್ದು ಅವರ ಕೈಯಲ್ಲಿರುವ ಕತ್ತಿ ಸುಮಾರು 4 ಟನ್ ತೂಕವಿದೆ. ಪೂರ್ವ ಆಫ್ರಿಕಾದ ಜಿಬೂಟಿ ದೇಶದ ಕರಾವಳಿಯಲ್ಲಿ 305 ಜನರನ್ನು ಹೊತ್ತೊಯ್ಯುತ್ತಿದ್ದ ದೋಣಿಯೊಂದು ಮಗುಚಿ ಬಿದ್ದ ಪರಿಣಾಮ 15 ಮಕ್ಕಳು ಸೇರಿದಂತೆ ಒಟ್ಟು 109 ವಲಸಿಗರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಅಂತಾರಾಷ್ಟೀಯ ವಲಸೆ ಸಂಸ್ಥೆ ವರದಿ ಮಾಡಿದೆ. ಗುರುವಾರ ರಾತ್ರಿ ಈ ಅಪಘಾತ ಸಂಭವಿಸಿದಾಗ ದೋಣಿಯು ಜಿಬೂಟಿಯಿಂದ ಯೆಮೆನ್ಗೆ ಪ್ರಯಾಣಿಸುತ್ತಿತ್ತು. ಮೃತಪಟ್ಟವರಲ್ಲಿ 52 ಪುರುಷರು, 42 ಮಹಿಳೆಯರು ಮತ್ತು 15 ಮಕ್ಕಳು ಸೇರಿದ್ದಾರೆ. 80ಕ್ಕೂ ಹೆಚ್ಚು ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಕನಿಷ್ಠ 116 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ದೇಶದಲ್ಲಿ SIR ನೆಪದಲ್ಲಿ ಅರಾಜಕತೆ ಸೃಷ್ಟಿಸಲು ಯತ್ನಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಅವರು ಹುಬ್ಬಳ್ಳಿಯಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ದೆಹಲಿಯಲ್ಲಿ ನಿನ್ನೆಯ ಪ್ರತಿಭಟನೆ ನ್ಯಾಯಸಮ್ಮತ ಹೋರಾಟವಾಗಿರಲಿಲ್ಲ, ಬದಲಾಗಿ ಅರಾಜಕತೆ ಸೃಷ್ಟಿಸಲು ಮಾಡಿದ ಯತ್ನ ಎಂದು ಪ್ರತಿಕ್ರಿಯಿಸಿದರು. ದೇಶದ ಶ್ರೇಷ್ಠ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾದರಿಯಲ್ಲೇ SIR ನ್ಯಾಯ ಮತ್ತು ಅತ್ಯಂತ ಪಾರದರ್ಶಕ ಪದ್ದತಿಯಲ್ಲಿ ನಡೆಯುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದರು.

0: ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಭಾರತ ವೆಸ್ಟ್ ಇಂಡೀಸ್ ನಡುವಿನ 3ನೇ T20 ಕ್ರಿಕೆಟ್ ಪಂದ್ಯ ಆರಂಭವಾಗಿದ್ದು, ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. 5 ಪಂದ್ಯಗಳ ಸರಣಿಯಲ್ಲಿ ಎರಡೂ ತಂಡಗಳು 1-1 ಸಮಬಲ ಹೊಂದಿವೆ. ನೇಪಾಳದ ಗೋರ್ಖಾ ಜಿಲ್ಲೆಯ ಬುದಿ ಗಂಡಕಿ ನದಿಯಲ್ಲಿ ಉಂಟಾದ ಹಠಾತ್ ಪ್ರವಾಹದಿಂದಾಗಿ ಅನೇಕ ಮನೆಗಳು ಮತ್ತು ಸೇತುವೆಗಳು ಕೊಚ್ಚಿ ಹೋಗಿದ್ದು ಜಲವಿದ್ಯುತ್ ಯೋಜನೆಗಳಿಗೆ ಹಾನಿಯಾಗಿದೆ. ಪ್ರವಾಹದಲ್ಲಿ ಸಿಲುಕಿದ ಸುಮಾರು 50 ಜನರನ್ನು ರಕ್ಷಿಸಲಾಗಿದೆ. ಇಂದು ಮುಂಜಾನೆ 4 ಸುಮಾರಿಗೆ ಸಂಭವಿಸಿದ ಈ ಪ್ರವಾಹ ಚಿಮ್ನುಬ್ರಿ ಪುರಸಭೆಯ ವ್ಯಾಪ್ತಿಯಲ್ಲಿರುವ ವಸತಿ ಪ್ರದೇಶಗಳ ಮೇಲೆ ಅಪ್ಪಳಿಸಿದ್ದು, ಕನಿಷ್ಠ 10 ಮಂದಿ ನಾಪತ್ತೆಯಾಗಿದ್ದಾರೆ. ಆದರೆ ಪ್ರಾಣಹಾನಿಯ ಬಗ್ಗೆ ಸದ್ಯಕ್ಕೆ ವರದಿಯಾಗಿಲ್ಲ. ರೈಲ್ವೆ ನೇಮಕಾತಿ ಮಂಡಳಿಯು 2026 ಸಾಲಿನ ಪದವೀಧರರಿಗಾಗಿ ತಾಂತ್ರಿಕೇತರ ವರ್ಗಗಳ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಚೆನ್ನೈನಲ್ಲಿ 13,000 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ, ಶಂಕುಸ್ಥಾಪನೆ. ದೇಶಾದ್ಯಂತ ನವರಾತ್ರಿ ಮತ್ತು ದಸರಾ ಉತ್ಸವ ಆರಂಭ, ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಚಾಲನೆ. ಆಫ್ರಿಕಾದ ಜಿಬೂಟಿ ಕರಾವಳಿಯಲ್ಲಿ ದೋಣಿ ದುರಂತ, 109 ವಲಸಿಗರು ಸಾವು, 16 ಮಂದಿ ನಾಪತ್ತೆ. ಭಾರತ ವೆಸ್ಟ್ ಇಂಡೀಸ್ ನಡುವಿನ 3ನೇ T20 ಕ್ರಿಕೆಟ್ ಪಂದ್ಯ, ಟಾಸ್ ಗೆದ್ದ ಪ್ರವಾಸಿ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 7:45.

0: find out.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಪೆಷಲ್ ಗಿಫ್ಟ್ ಬಗ್ಗೆ ಮಾತಾಡ್ತಿದ್ವಿ. ನಮ್ಮ ಸ್ನೇಹಿತರು ಕಳಿಸ್ಕೊಡ್ತಾರೆ, ಚೆನ್ನಪ್ಪ ಜೆ ಪಿ ನಗರದಿಂದ, ನಾವು ನನ್ನ ಮದುವೆಯಲ್ಲಿ ಟೀಚರ್ ಎಲ್ಲ ಸೇರಿ ನನಗೆ ಕುಕ್ಕರ್ ಗಿಫ್ಟ್ ಕೊಟ್ಟರು, ಅದನ್ನು ಈಗಲೂ ಕೂಡ ಯೂಸ್ ಮಾಡ್ತಿದ್ದೀವಿ. ನೋಡಿ, ನೆನಪಿಸ್ಕೊತಾ ಇದ್ದಾರೆ ಅಲ್ವಾ, ಅದೊಂದು ಉಪಯೋಗಕಾರಿ ವಸ್ತುಗಳು ಅಲ್ವಾ. ಹಾಗೆ ಸುಂದರ ಯಾದವ್ ತಲಗಟ್ಟಪುರದಿಂದ, ನಾನು ಯಾರಿಗಾದರೂ ಗಿಫ್ಟ್ ಕೊಡುವಾಗ ನಾನು ನೋಟನ್ನು ಕೊಡುತ್ತೇನೆ ಅವ್ರಿಗೆ, ಏನು ಅಂತ ಕಳಿಸ್ತಾರೆ, ಅವರಿಷ್ಟ ಬಂದ ಹಾಗೆ ಉಪಯೋಗಿಸ್ಕೊಳ್ಳಲಿ. ಇದೊಂದು ಕಷ್ಟಕಾಲದಲ್ಲಿ ಆಗುವಂಥ ಅಳಿದು ಸೇವೆ ಅಂತ ಹೇಳ್ತಾರೆ. ಖಂಡಿತವಾಗಿ ಒಳ್ಳೆಯ ಮೆಸೇಜ್ ತಮ್ಮದು. ಮತ್ತು ಇನ್ಯಾರು, ಲಿಂಗಸೂಗೂರಿನಿಂದ ಅಮರಗುಂಡಪ್ಪ ಅಂಗಡಿ, ಇವರು ನಮಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ತುಂಬ ಉಪಯೋಗವಾಗುವಂತಹ, ಅವರಲ್ಲಿ ಇರಲಾರ್ದ ಯೋಚಿಸ್ಲಾಗದೇ ಇರುವಂತಹ ಗಿಫ್ಟ್ ಕೊಟ್ಟರೆ ನೆನಪಿನಲ್ಲಿ ಇಟ್ಟಿರ್ತಾರೆ ಅಂತ ಹೇಳ್ತಾರೆ. ಅದನ್ನು ನೀವೇ ಥಿಂಕ್ ಮಾಡಿ, ಯೋಚನೆ ಮಾಡಿ. ಮತ್ತು ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಸಾಂಭವಿ ಹಾಗೆ ಚಂದ್ರಶೇಖರ್ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮನೋಹರ್ ಅವರು ನಾಗಶೆಟ್ಟಿಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿಯಿಂದ ಸಂದೇಶ ಬಂದಿದೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ಇದುವರೆಗೆ ಸ್ಪೆಷಲ್ ಗಿಫ್ಟ್ ಬಗ್ಗೆ ಮಾತಾಡಿದ್ವಿ. ನೆನಪಲ್ಲಿ ಉಳಿಯುವಂತಹ ಗಿಫ್ಟ್ಗಳನ್ನು ಕೊಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 8 ಗಂಟೆಯಾಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

0: ಏನಿದೆ ಅಂಕಪಟ್ಟಿ ಮೇಲೆ ಕಾವ್ಯ ಸೃಷ್ಟಿ ಯಾರ್ದು?
1: ನಂದೇ ಸರ್, ಯುಗಾದಿ ಹಬ್ಬದ ದಿನ ಒಂದು ಹೊತ್ತಲ್ಲಿ ಪೇಪರ್ ಸಿಗಲಿ ಸರ್, ಕತ್ಲಲ್ಲಿ ಗೆಜ್ಬಿಟ್ಟೆ ಸರ್.
0: ಬೆಲ್ಲದಂತೆ ಕರಗಲಿ ಹೃದಯ ನಿತ್ಯದ ಬೇವಿನ ಬೇಗೆಗೆ. ಭೇಷ್ ಶಾಬಾಷ್. ನೋಡಿ, ಕಾವ್ಯ ಸ್ಫುರಣ ಆಗುದಕ್ಕೆ ಕಾಲಮಿತಿ ದಿನಮಾನ ಅಂತ ಇರೋದಿಲ್ಲ. ಕಾವ್ಯ ಸೃಷ್ಟಿಯೇ ಹಾಗೆ ಸಂದರ್ಭೋಚಿತವಾಗಿ ಸಂದರ್ಭಾನುಸಾರ ಆಗುವಂಥದ್ದು. ಈ ವಯಸ್ಸಿಗೆ ಎಂಥ ವಾಗ್ಧೋರಣೆ, ಮೆಚ್ಚತಕ್ಕದ್ದೇ.
2: ನಾನು ಕನ್ನಡ ಕಲಾಬಂಧು ಸುಚೇಂದ್ರ ಪ್ರಸಾದ. ಅಸಂಖ್ಯರ ಹಾಗೆ ನಾನು ವಿವಿಧ ಭಾರತಿ ನಿತ್ಯ ಕೇಳುಗ. ಕೃತ್ರಿಮ ಕೃತಕ ರಹಿತ ಸಂಬದ್ಧ ಕಾರ್ಯಕ್ರಮ ಗುಚ್ಛದ ಪ್ರಸರಣಕ್ಕೆ ಸೂಕ್ತ ವೇದಿಕೆ ಅನ್ನೋ ಕಾರಣಕ್ಕೆ ವಿವಿಧ ಭಾರತಿ ನನಗೆ ಅಚ್ಚುಮೆಚ್ಚು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಪ್ರಗತಿಗೆ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ವೈಜ್ಞಾನಿಕ ಸಾಧನಗಳು ಮತ್ತು ಆಧುನಿಕ ಮೂಲಸೌಕರ್ಯಗಳು ಬಲ ನೀಡುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಚೆನ್ನೈನಲ್ಲಿಂದು 13,000 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಕಳೆದ 100 ವರ್ಷಗಳಲ್ಲೇ ಕಾಣದ ಅತ್ಯಂತ ಭೀಕರ ಬರಗಾಲ ಎದುರಾಗಿದ್ದು, ಕುಡಿಯುವ ನೀರಿನ ಪೂರೈಕೆಗೆ ಅಗತ್ಯ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹುಬ್ಬಳ್ಳಿಯಲ್ಲಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಸೇರಿದಂತೆ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕುಡಿಯುವ ನೀರಿನ ಅಭಾವ ತಲೆದೋರದಂತೆ ಸರ್ಕಾರ ಸಕ್ರಿಯವಾಗಿ ಕೆಲಸ ಮಾಡುತ್ತಿದೆ ಎಂದು ಅವರು ತಿಳಿಸಿದರು. ಪೋಷಕರು ಮಕ್ಕಳಿಗೆ ಕೇವಲ ಮಳಿಗೆಗಳನ್ನು ತೋರಿಸುವುದಷ್ಟೇ ಅಲ್ಲದೆ ಅವರಿಗೆ ಪುಸ್ತಕ ಓದುವ ಹವ್ಯಾಸ ಹಾಗೂ ಸಾಹಿತ್ಯದ ಬಗ್ಗೆ ಅಭಿರುಚಿಯನ್ನು ಬೆಳೆಸಬೇಕು ಎಂದು ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ಎಸ್ ತಂಗಡಗಿ ಹೇಳಿದ್ದಾರೆ. ಕರಾವಳಿಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಹೆಮ್ಮೆಯ ಪ್ರತೀಕವಾದ ಐತಿಹಾಸಿಕ ಮಂಗಳೂರು ದಸರಾ ಮಹೋತ್ಸವಕ್ಕೆ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಇಂದು ಶಾಸ್ತ್ರೋಕ್ತ ವಿಧಿವಿಧಾನಗಳೊಂದಿಗೆ ಚಾಲನೆ ದೊರೆಯಿತು. ಕುದ್ರೋಳಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ನಿರ್ಮಿಸಲಾದ ದರ್ಬಾರ್ ಮಂಟಪದಲ್ಲಿ ಗಣೇಶ ಹಾಗೂ ಶಕ್ತಿ ದೇವತೆಗಳ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪೂರ್ವ ಆಫ್ರಿಕಾದ ಜಿಬೂಟಿ ದೇಶದ ಕರಾವಳಿಯಲ್ಲಿ 305 ಜನರನ್ನು ಹೊತ್ತೊಯ್ಯುತ್ತಿದ್ದ ದೋಣಿಯೊಂದು ಮಗುಚಿ ಬಿದ್ದ ಪರಿಣಾಮ 15 ಮಕ್ಕಳು ಸೇರಿದಂತೆ 109 ವಲಸಿಗರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಅಂತಾರಾಷ್ಟೀಯ ವಲಸೆ ಸಂಸ್ಥೆ ವರದಿ ಮಾಡಿದೆ. ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ಭಾರತ ವೆಸ್ಟ್ಇಂಡೀಸ್ ನಡುವಿನ 3ನೇ T20 ಕ್ರಿಕೆಟ್ ಪಂದ್ಯ ಆರಂಭವಾಗಿದ್ದು, ಟಾಸ್ ಗೆದ್ದ ವೆಸ್ಟ್ಇಂಡೀಸ್ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 10.4 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 135 ರನ್ ಮಾಡಿ ಆಟವಾಡುತ್ತಿದೆ. 5 ಪಂದ್ಯಗಳ ಸರಣಿಯಲ್ಲಿ ಎರಡೂ ತಂಡಗಳು 1-1 ಸಮಬಲ ಸಾಧಿಸಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಈಗ ಕೇಳಿ ಬೆಳ್ಳಿ ಬದುಕು ಕಾರ್ಯಕ್ರಮ.
2: ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮೊಂದಿಗೆ ಮಾತುಕತೆಯಲ್ಲಿ ಇರ್ತಾರೆ ರಂಗಭೂಮಿ ಕಲಾವಿದ, ಸಿನಿಮಾ ನಟ ಹಾಗೂ ಹಾಸ್ಯ ಕಲಾವಿದರಾದಂತಹ ರಿಚರ್ಡ್ ಲೂಯಿಸ್ ಅವರು. ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ರಿಚರ್ಡ್ ಲೂಯಿಸ್ ಅವರಿಗೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ.
3: ನಮಸ್ಕಾರ.
2: ರಿಚರ್ಡ್ ಲೂಯಿಸ್ ಅವರೇ, ನೀವು ಕನ್ನಡ ಜನತೆಯನ್ನ ನಗೆಗಡಲಲ್ಲಿ ಮುಳುಗುವಂತೆ ಮಾಡ್ತೀರಾ, ಹಾಸ್ಯ ಕಲಾವಿದರು. ಅದಕ್ಕಿಂತ ಮುಂಚೆ ನೀವು ರಂಗಭೂಮಿ

0: ಎಲ್ಲಿದ್ರಿ ನೀವು?
1: ಹೌದು,
0: ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನೀವು ಶಾಲಾ ಕಾಲೇಜಲ್ಲಿ ಇದ್ದಾಗ ನಗ್ತಾ ಇದ್ರ, ನಗಿಸ್ತಾ ಇದ್ರ, ಅಳಿಸ್ತಾ ಇದ್ರ, ಹೇಗಿತ್ತು ನಿಮ್ಮ ಮನೋಭಾವ?
1: ಅಂದ್ರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದಾಗ ಬರೀ ನಗೆ ಕಾರ್ಯಕ್ರಮಗಳು ಮಾಡ್ತಿದ್ವಿ. ಅಂದ್ರೆ ಎಲ್ಲ ರೀತಿಯ ಕಾಮಿಡಿ ಶೋಸ್, ಲೈವ್ ಈ ತರದ್ ಮಾತ್ರ ಮಾಡ್ತಾ ಇದ್ವಿ ಸ್ಕೂಲ್ ಡೇಸ್ ಅಲ್ಲಿ, ಕಾಲೇಜ್ ಡೇಸ್ ಅಲ್ಲಿ. ಅದಾದ ನಂತರ ನಾಟಕಗಳು ಬಂದಾಗಲೇ ನಾಟಕದಲ್ಲಿ ಎರಡೂ ರೀತಿಯ ಸೀರಿಯಸ್ ಪ್ಲೇಗಳು ಮಾಡ್ತಿದ್ವಿ, ಜೊತೆಗೆ ಕಾಮಿಡಿ ಪ್ಲೇಸ್ ಮಾಡ್ತಿದ್ವಿ. ಕಾಮಿಡಿಯಲ್ಲಿ ಉದ್ಭವ, ಗುಳ್ಳೆನರಿ ಇದೆಲ್ಲ ಕಾಮಿಡಿಗಳು, ಬಟ್ ಮಿಕ್ಕಿದ್ದೆಲ್ಲ ಸೀರಿಯಸ್ ಪ್ಲೇಗಳಿತ್ತು. ಸಿಕ್ಕು ಜಿ ಎಸ್ ಸದಾಶಿವ ಅವರ ಸಿಕ್ಕು, ಆಮೇಲೆ ಬೇಲಿ ಮತ್ತು ಹೊಲ, ಇವೆಲ್ಲ ಕನ್ನಡದಲ್ಲೇ ಬಂದ ಕಥೆಗಳನ್ನ ಬೇಸ್ ಮಾಡಿಕೊಂಡು ನಾಟಕ ಬರೆದು. ಅದು ಮೊದಲನೇ ಒಂದು ನಾಟಕವನ್ನ ಜಿ ಎಸ್ ಸದಾಶಿವ ಅವರ ನಾಟಕವನ್ನ ಸಿಕ್ಕುನ ನಾಟಕ ಮಾಡಿ ಅದನ್ನ ಮಾಡಿದ್ವಿ. ಅದಾದ್ಮೇಲೆ ಉದ್ಭವ ಮಾಡಿದ್ವು, ಇವೆಲ್ಲ ರಿಯಲ್ ಇನ್ಸಿಡೆಂಟ್ಸ್, ಇದರಿಂದ ನಾಟಕ ಮಾಡ್ಕೊಂಡು ಬಂದ್ವಿ.
0: ಸೊ ನಗಬೇಕು ನಗಿಸ್ಬೇಕು ಅನ್ನೋದ್ರ ಹಿಂದೆ
1: ಹೌದು
0: ಯಾರಿದ್ರು, ಪ್ರೇರಣೆ ಏನಿತ್ತು ನಿಮ್ಗೆ?
1: ಇದು ನಾವು ಕಾಲೇಜ್ ಡೇಸ್ ಇಂದಾನೂ ಸ್ಕೂಲ್ ಡೇಸ್ ಅಲ್ಲೆಲ್ಲ ಕಾಮಿಡಿನೇ ಮಾಡ್ತಿದ್ವಿ. ಅದು ತುಂಬಾ ಸೀರಿಯಸ್ ಆಗಿ ಮಾಡ್ತಿರ್ಲಿಲ್ವ, ಬರೀ ಕಾಮಿಡಿ ಕ್ರಿಯೇಟ್ ಮಾಡ್ತಿದ್ವಿ. ಬಟ್ ಬರ್ತಾ ಬರ್ತಾ ಯಾವಾಗ ನಾವು ಥಿಯೇಟರ್ ಮಾಡಕ್ಕೆ ಹೋದ್ವಿ, ಸೀರಿಯಸ್ ಪ್ಲೇಸ್ ಮಾಡಿದ್ವಿ, ಬಹಳ ಸೀರಿಯಸ್ ಪ್ಲೇಸ್ ಮಾಡಿದ್ವಿ. ನಗೆ ಹಬ್ಬಗಳಿಂದ ಸೀರಿಯಸ್ ಪ್ಲೇಗಳು ಮಾಡಿ ಕ್ಲಾಸಿಕ್ಸ್, ಶೇಕ್ಸ್ಪಿಯರ್ ನಾಟಕಗಳು, ಟ್ರಾನ್ಸ್ಲೇಷನ್ಸ್ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ಎಲ್ಲೋ ಒಂದ್ಸಲ ಲಾಸ್ ಆಗಕ್ಕೆ ಶುರು ಆದಾಗ ಮತ್ತೆ ಉದ್ಭವ, ಗುಳ್ಳೆನರಿ ಇದೆಲ್ಲ ಮತ್ತೆ ಕಾಮಿಡಿ ಮಾಡಿದ್ವಿ.
0: ಹಾಗೆ ಎಷ್ಟು ನಾಟಕಗಳನ್ನ ಮಾಡಿರ್ಬಹುದು ನೀವು?
1: ಓ, ಸುಮಾರು ಮಾಡಿದ್ವಿ ಸರ್, 100-150 ನಾಟಕ ಮಾಡಿರ್ಬೋದು. 150 ನಾಟಕಗಳು, ಒಂದೊಂದು ನಾಟಕ 100-100 ಶೋ ಮಾಡಿದ್ವಿ.
0: ಅಲ್ಲಿಗೆ ಎಷ್ಟಾಯ್ತು ನೋಡಿ,
1: ಸಾವಿರಾರು ಆಗಿತ್ತು. ಬರೀ ಒಂದೊಂದು ನಾಟಕ 100-100 ಶೋ ಮಾಡಿದ್ವಿ. ಉದ್ಭವ 100 ಶೋ ಮಾಡಿದ್ವಿ, ಸಿಕ್ಕು 100 ಶೋ ಮಾಡಿದ್ವಿ, ಗುಳ್ಳೆನರಿ ಮಾಡಿದ್ವಿ. ಆಮೇಲೆ ಮೊಟ್ಟ ಮೊದಲನೆಯ ನಾಟಕ ಸಿಕ್ಕು ಫಾರಿನ್ ಅಲ್ಲಿ ಮ್ಯಾಂಚೆಸ್ಟರ್ ಅಲ್ಲಿ ಮಾಡಿದ ಮೊದಲನೇ ಕನ್ನಡದ ನಾಟಕ ಅದು ಸಿಕ್ಕು, ಮ್ಯಾಂಚೆಸ್ಟರ್ ಅಲ್ಲಿ ಮಾಡಿದ ಮೊದಲನೇ ಕನ್ನಡದ ನಾಟಕ ಅದು.
0: ಪ್ರೇಕ್ಷಕರು ಅಷ್ಟೊಂದು ಕುತೂಹಲದಿಂದ ಬರ್ತಿದ್ರು.
1: ವಿಶ್ವ ಕನ್ನಡ ಸಮ್ಮೇಳನ ಆಗುತ್ತೆ, ವಿಶ್ವ ಕನ್ನಡ ಸಮ್ಮೇಳನ ಮಾಡಿದಾಗ ಕನ್ನಡದವರು ಎಲ್ಲರೂ ಸೇರ್ತಾರೆ, ಮ್ಯಾಂಚೆಸ್ಟರ್ ಸೇರ್ತಾರೆ. ಸೊ ಮ್ಯಾಕ್ಸಿಮಮ್ ನಾಟಕ ನೋಡೋದಕ್ಕೆ ಅಂತ ಸಿಕ್ಕಾಪಟ್ಟೆ ಜನ ಬರೋರು. ಈಗಲೂ ಅಷ್ಟೇ, ನಾವು ಮಾಡ್ತೀವಲ್ಲ ಈಗ ಕಾಮಿಡಿ ಶೋಸ್ ಮಾಡ್ತೀವಿ, ಸಿಕ್ಕಾಪಟ್ಟೆ ಜನ ಬರ್ತಾರೆ, 5,000-6,000 ಜನ ಬರ್ತಾರೆ.
0: ನೋಡಿ, ನೀವು ಇಲ್ಲಿ ಬೆಂಗಳೂರಿನಲ್ಲಿ ನಾಟಕ ಮಾಡಿಕೊಂಡಿದ್ದವರು ಮ್ಯಾಂಚೆಸ್ಟರ್ ಅಮೆರಿಕಕ್ಕೆ ಹೋಗುವಂತ ಒಂದು ಅವಕಾಶ ಸಿಕ್ತು, ಆ ಅನುಭವ ಹೇಗಿತ್ತು ನಿಮಗೆ?
1: ನೋಡಿ, ನಾಟಕ ಮಾಡಿದಾಗ ಮೊದಲೆಲ್ಲ ಏನ್ ಮಾಡ್ತಿದ್ವಿ, ಸೀರಿಯಸ್ ಪ್ಲೇಸ್ ಮಾಡ್ತಾ ಇದ್ವಿ, ಮ್ಯಾಂಚೆಸ್ಟರ್, ಲಂಡನ್ ಇದನ್ನ ನಾಟಕ ಮಾಡಿದ್ವಿ. ಆಮೇಲೆ ಗ್ರಾಜುವಲ್ ಆಗಿ ಕಾಮಿಡಿ ನಾಟಕಗಳಿಗೆ ಜಾಸ್ತಿ ರೆಸ್ಪಾನ್ಸ್ ಬರುತ್ತೆ. ಸೊ ಈ ನಗೆ ಹಬ್ಬ ಅಂತ ಶುರು ಮಾಡಿದ್ಮೇಲೆ ಇದುವರೆಗೂ ನಾವು ಎಷ್ಟು ಮಾಡಿದ್ವಿ ಸರ್, ಒಂದು 8 US ಹೋಗಿದ್ವಿ. 8 ಹೋಗಿದ್ವಿ ಯುಎಸ್. ಒಂದೊಂದ್ಸಲ US ಹೋದಾಗ ಮಿನಿಮಮ್ 8-10 ಪ್ರೋಗ್ರಾಮ್ ಮಾಡಿದ್ವಿ. ಈಸ್ಟ್ ಅಲ್ಲಿ 8, ವೆಸ್ಟ್ ಅಲ್ಲಿ 10, ಇದರ ಆಸ್ಟ್ರೇಲಿಯಾಲ್ ಮಾಡಿದ್ವಿ, ದುಬೈಲ್ ಮಾಡಿದ್ವಿ, ಅಬುದಾಬಿಲ್ ಮಾಡಿದ್ವಿ, ಸಿಂಗಾಪುರ್ ಅಲ್ಲಿ ಮಾಡಿದ್ವಿ, ಬ್ಯಾಂಕಾಕ್ ಅಲ್ಲಿ ಮಾಡಿದ್ವಿ. ಸೊ ಈ ನಾಟಕಗಳು ಮಾಡೋದ್ರಿಂದ ಆಮೇಲೆ ನಾವು ನಗೆ ಹಬ್ಬಗಳು ಮಾಡಿದ್ರೆ ನಗೆ ಹಬ್ಬಗಳಿಗೆ ಭಾರಿ ಡಿಮ್ಯಾಂಡ್ ಇದೆ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಈ ಕಳೆದ 3 2 US ಬಂದಿದ್ವಿ, ಅಂದ್ರೆ ವೆಸ್ಟ್ ಅಲ್ಲಿ 1, ಈಸ್ಟ್ ಅಲ್ಲಿ 1. ಸೊ ನಾಟಕ ಒಂದಷ್ಟು ವರ್ಷ ಮಾಡಿದ್ಮೇಲೆ ಅಲ್ಲಿಂದ ನಾವು ನಗೆ ಹಬ್ಬಗಳು ಶುರು ಮಾಡಿದ್ಮೇಲೆ ನಗೆ ಹಬ್ಬಗಳು ಜಾಸ್ತಿ ಪಾಪ್ಯುಲರ್ ಆಗ್ತಾ ಹೋಯ್ತು. ನಾಟಕಕ್ಕಾದ್ರೆ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಇದೆ, ಎಲ್ಲಾ ತರದ ಆಡಿಯನ್ಸ್ಗೂ ನಾಟಕ ಕಮ್ಯುನಿಕೇಟ್ ಆಗಲ್ಲ, ನಗೆ ಆಗಲ್ಲ. ಈವನ್ ಸ್ಮಾಲ್ ನೋಡಿ, ಬ್ಯಾಂಕ್ ಆಗಿಂದ ಹಿಡಿದು ಆಸ್ಟ್ರೇಲಿಯಾವರೆಗೂ ಅಮೆರಿಕದ ಎಲ್ಲಾ ಸ್ಟೇಟ್ಸ್ ಅಲ್ಲೂ ಮಾಡಿದ್ವಿ, ಆಲ್ಮೋಸ್ಟ್ ಆಲ್ ಸ್ಟೇಟ್ಸ್ ನಾವು ಕವರ್ ಮಾಡಿದ್ವಿ. ಸೊ ಏನಾಗುತ್ತೆ ಅಂದ್ರೆ ನಗೆ ಹಬ್ಬ ಏನಾಗುತ್ತೆ, ಇರ್ತದೆ ಎಲ್ಲರಿಗೂ ರೀಚ್ ಆಗತ್ತೆ. ನಾಟಕಗಳು ಒಂಥರ ಸ್ಪೆಸಿಫೈಡ್ ಆಡಿಯನ್ಸ್, ಎಲ್ಲವನ್ನು ಅಷ್ಟು ಇಷ್ಟಪಡೋದಿಲ್ಲ. ಅಂದ್ರೆ ಯಂಗರ್ ಜನರೇಷನ್, ಯಂಗರ್ ಜನರೇಷನ್ ನಾಟಕಕ್ಕಿಂತ ನಗೆ ಹಬ್ಬಕ್ಕೆ ಜಾಸ್ತಿ ರೆಸ್ಪಾಂಡ್ ಮಾಡ್ತಾರೆ.
0: ಸರ್, ನಾಟಕಗಳನ್ನ ಮಾಡ್ತಾ ಇದ್ರಿ ನೀವು, ಸೀರಿಯಸ್ ನಾಟಕ ಮತ್ತೆ ಹಾಸ್ಯ ಭರಿತ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ರಿ. ಈ ತರ ಸ್ಟೇಜ್ ಪ್ರೋಗ್ರಾಮ್, ಹಾಸ್ಯ ಕಾರ್ಯಕ್ರಮ ಕೊಡಬೇಕು, ಜನಗಳಿಗೆ ರೀಚ್ ಆಗತ್ತೆ ಅಂತ ನಿಮ್ಗೆ ಅನ್ಸಿದ್ದೆ ಆವಾಗ? ಹೇಗೆ ನಾಟಕದಿಂದ ಈ ಕಡೆಗೆ ನೀವು ಹಾಸ್ಯಕ್ಕೆ ಬಂದ್ರಿ, ನೀವು ಹಾಸ್ಯ ಕಾರ್ಯಕ್ರಮಗಳಿಗೆ?
1: ನಾಟಕ ಏನ್ ಮಾಡಿದ್ವಿ ನಾವು, ಡೆಲ್ಲಿ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ವಿ, ಹೈದರಾಬಾದ್ ಅಲ್ಲೆಲ್ಲ ಮಾಡ್ತೀವಿ. ಎಲ್ಲ ಆಡಿಯನ್ಸ್ ಅಲ್ಲಿ ನಾಟಕ ಸೀರಿಯಸ್ ಪ್ಲೇಸ್ ನ ಕಾಮನ್ ಪೀಪಲ್ ತಗೊಳ್ತಿರ್ಲಿಲ್ಲ, ತುಂಬಾ ಇಷ್ಟಪಡೋರು, ಒಂದು ಸೆಕ್ಷನ್ ಬಹಳ ಇಷ್ಟಪಡೋರು, ಇನ್ನೊಂದು ಸೆಕ್ಷನ್ ದೇ ವಾಂಟೆಡ್ ಟೋಟಲ್ ಎಂಟರ್ಟೈನ್ಮೆಂಟ್,
0: ಲಾಫ್ಟರ್,
1: ಲಾಫ್ಟರ್ ಬುಕ್ ಸ್ಟಾರ್ಟ್ ಟು ಎಂಡ್. ಸೊ ನಾಟಕ ಇವಾಗ ಉದ್ಭವ, ಗುಳ್ಳೆನರಿ ಇದೆಲ್ಲ ಹೇಗಾದ್ರು ತುಂಬಾ ಚೆನ್ನಾಗಿ ಇಷ್ಟಪಡೋರು. 100 ಆಯ್ತು ಉದ್ಭವ, ಅದಕ್ಕೆ ಮುಂಚೆ ಮಾಡಿದ ನಾಟಕಗಳು 50-25 ಅಂದ್ರೆ ತುಂಬಾ ಸೀರಿಯಸ್ ಪ್ಲೇ. ಬೇಲಿ ಮತ್ತು ಅಲ್ಲ ಅಂತೂ

0: ಸಿಕ್ಕಾಬಿಟ್ಟೆ ಸೀರಿಯಸ್ಲೇ. ಅದನ್ನ ಜನ ಇಷ್ಟಪಡೋರು, ಬಟ್ ಇಪ್ಪತ್ತೈದು ಶೋ ಆದ್ಮೇಲೂ, ಬಟ್ ಕಾಮಿಡಿ ಇದ್ದಾಗ ಎಲ್ಲಾ ತರ ಜನನು ಇಷ್ಟಪಡೋರು. ಅದಾದ್ಮೇಲೆ ನಾವೇನ್ ಮಾಡಿದ್ವಿ, ಹಾಸ್ಯಕ್ಕೆ ಅವಾಗವಾಗ ಹಾಸ್ಯ ಸಣ್ಣ ಸಣ್ಣ ನಾಟಕಗಳು ಮಾಡ್ತೀವಿ, 30 ನಿಮಿಷ 40 ನಿಮಿಷ, ಇವೆಲ್ಲ ಮಿನಿಮಮ್ 2 hours 2.5 hours ಆಗುತ್ತೆ
1: ಸಿನಿಮಾ ತರ.
0: ಬಟ್ ಈ ಶೋಸ್ ಮಾಡಿದ್ಮೇಲೆ ಭಾರಿ ಡಿಮ್ಯಾಂಡ್ ಜಾಸ್ತಿ ಆಗೋದು. ಯಾವಾಗ ಈ ಟೆಲಿವಿಷನ್ ಯಾವಾಗ ಇಂಟ್ರೊಡ್ಯೂಸ್ ಆಯ್ತು, ಈ ನಾಟಕಗಳಿಗೆಲ್ಲ ಏಟ್ ಬಿತ್ತು, ಅಷ್ಟು ಡಿಮ್ಯಾಂಡ್ ಇರ್ತಾರಲ್ಲ ನಾಟಕಕ್ಕೆ. ಅವಾಗ ನಾವು ಏನ್ ಮಾಡಿದ್ವಿ, ವಿ ಟ್ರೈಡ್, ಜಸ್ಟ್ ಬೈ ಟ್ರೈಡ್ ವಿ ನಗೆ ಹಬ್ಬಟ್ರೆ. ನಮ್ಗೆ ಆಶ್ಚರ್ಯ ಏನು ಅಂತಂದ್ರೆ, ಬರೀ ಕರ್ನಾಟಕ ಕವರ್ ಮಾಡಬಹುದು ಅನ್ಕೊಂಡ್ವಿ ನಾವು. ಭಾರಿ ಡಿಮ್ಯಾಂಡ್ ಆಗುತ್ತೆ, US, UK, ದುಬಾಯಿ, ಅಬುದಾಬಿ, ಎಲ್ಲ ಕಡೆ ನಾಟಕ ಆಡುತ್ತೆ. ನಾವು ಅಟ್ಲಾಸ್ಲ್ಲಿ ಮ್ಯಾಪ್ ಅಲ್ಲಿ ನೋಡದೇ ಇರೋ ಊರುಗಳಿಗೆಲ್ಲ ಹೋಗಿ ಬಂದ್ವಿ ನಾವು. ವಿ ಡಿಂಟ್ ನೋ, ವಿ ಆರ್ ವೆರಿ ಸರ್ಪ್ರೈಸ್ಡ್ ಏನ್ ಪಾಪ್ಯುಲರ್ ಆಗುತ್ತೆ ಅಂತ ಅನ್ಕೊಂಡ್ವಿ. ಬಟ್ ವರ್ಲ್ಡ್ ವೈಡ್ ಹಿಂಗೆಲ್ಲ ತಗೊಳ್ತಾರೆ ಅಂತ. ಅದೇ ಹೇಳಿದ್ನಲ್ಲ, 3 ತಿಂಗಳಾಗಿದೆ ನಾವು ಬಂದ್ರೆ, ಸೊ 2 ಸಲ ಹೋಗಿ ಬಂದಿದ್ವಿ. ಒಂದೊಂದು ಸಲ ಹೋದಾಗ 8 ಜಾಗಗಳು, 10 ಜಾಗಗಳು, 12 ಜಾಗಗಳು ಮಾಡ್ತೀವಿ.
1: ಸರ್, ನೀವು ನಗಸ್ತೀರಾ, ನಾವು ನಗ್ತೀವಿ, ಆದ್ರೆ ನಗಸ್ಬೇಕು ಅಂತಂದ್ರೆ ಪೊಟೆನ್ಶಿಯಾಲಿಟಿ ಬೇಕು. ಆ ಸರ್ಕನ್ ಎಲ್ಲಿಂದ ತರ್ತೀರಿ ನೀವು, ಹೇಗೆ ಪರಿಕಲ್ಪನೆ ಮಾಡ್ಕೋತೀರಿ? ಏನಾದ್ರೂ ಎಲ್ಲಾದ್ರೂ ಸಿಗುತ್ತಾ, ನಾವು ನಗಸೋಣ ಅಂತ ಇದ್ದೀವಿ, ಇಲ್ಲಾದ್ರೂ ಸಿಗುತ್ತಾ?
0: ಮೊದ್ಲು ಶುರು ಮಾಡಿದಾಗ ನಾವು ನಗು ಏನ್ ಮಾಡಿದ್ವಿ, ನಾಟಕಗಳು ಆ ಎಲಿಮೆಂಟ್ ಜೋಕ್ಗಳನ್ನ ಮಾತ್ರ ನಾವು ತಗೊಳ್ತಾ ಇದ್ವಿ ಇನಿಷಿಯಲಿ, ರಾಜರತ್ನಂದು ಎಲ್ಲ ಮಾಡಿದ್ವಿ. ಆಫ್ಟರ್ ಸಮ್ ಟೈಮ್ ನಮ್ಗೆ ಏನನ್ನಿಸ್ತು, ತುಂಬಾ ರಿಪಿಟೇಷನ್ ಆಗ್ತಾ ಹೋಗ್ತು, ಜನ ಗೊತ್ತು ಆಲ್ರೆಡಿ.
1: ಹೌದು,
0: ಅವಾಗ ಒಂದ್ 2 ಸಲ ಡಿಸ್ಕಷನ್ ಮಾಡಿದಾಗ ಹೇಳಿದ್ರು, ಇಲ್ಲ ನೀವು ಬೇರೆ ಜೋಕ್ಗಳು ಮಾಡ. ಬಟ್ ಬೇರೆ ಜೋಕ್ಗಳು ಮಾಡಿದಾಗ ಕೆಲವು ಪ್ರೀ ಕಂಡೀಷನ್ಸ್ ಇದೆ, ಡಬಲ್ ಮೀನಿಂಗ್ ಯೂಸ್ ಮಾಡೋಂಗಿಲ್ಲ, ಯಾರ ಒಂದು ಕಮಿಟಿ, ಯಾವ್ದೋ ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋರು, ಇಂಥವ್ರನ್ನ ಯಾರನ್ನು ತಮಾಷೆ ಮಾಡೋಂಗಿಲ್ಲ,
1: ವ್ಯಕ್ತಿ ಮಾಡೋಂಗಿಲ್ಲ.
0: ಸ್ವಲ್ಪ ನಮ್ಗೆ ಸುಮಾರು ಒಂದು 6 months ನಮ್ ಪ್ರಾಬ್ಲಮ್ ಆಯ್ತು. ಆಮೇಲೆ ವಿ ಜಸ್ಟ್ ಈ ಪ್ರೀ ಕಂಡೀಷನ್ಸ್ ಎಲ್ಲ ಹಾಕೊಂಡು ನಾವು ನಗೆ ಹಬ್ಬನ್ ಮಾಡಿದ್ವಿ, ಕ್ಲಿಕ್ ಆಗ್ಬಿಡ್ತು. ಎಷ್ಟು ಕ್ಲಿಕ್ ಆಗಿತ್ತು ಅಂತಂದ್ರೆ, 1 ತಿಂಗಳಲ್ಲಿ 30 ಶೋ ಮಾಡ್ತಾ ಇದ್ದೆ ಕಂಟಿನ್ಯೂಸ್ ಆಗಿ, 30 ಶೋಸ್ ಮಾಡ್ತೀವಿ. ಒಂದೊಂದ್ಸಲ ಬೆಳಿಗ್ಗೆ ಒಂದು, ಸಂಜೆ ಒಂದು, ಆತರ ಯಾವಾಗ ನಮ್ಗೆ ನಮ್ಗೆ ಏನನ್ನಿಸ್ತು ಅಂದ್ರೆ, ಜನಕ್ಕೆ ನಗೆಬೇಕು, ನಗಿಸ್ಬೇಕು, ಖುಷಿ ಆಗ್ಬೇಕು. ಆಮೇಲೆ ನಿಧಾನಕ್ಕೆ ಬರ್ತಾ ಏನಾಯ್ತು, ನಗುವಿನ ಜೊತೆಗೆ ದೇ ವಾಂಟೆಡ್ ಎ ಮೆಸೇಜ್ ಟು ದೆಮ್. ಇದು 3 ಸ್ಟೇಜ್. ಫಸ್ಟ್ ಏನ್ ಮಾಡಿದೆ, ಬರೀ ಜೋಕ್ಗಳು ಹೇಳಿದ್ವಿ. ನೆಕ್ಸ್ಟ್ ಸ್ಟೇಜ್ ಏನ್ ಮಾಡಿದ್ವಿ, ರಾಜರತ್ನಮ್ಮು, ಕೈಲಾಸಮ್ಮು, ರಾಜರತ್ನಮ್ಮು ಈ ತರದ್ ಮಾಡಿದ್ವಿ. ಆಮೇಲೆ ರಿಪಿಟೇಷನ್ ಆಗುತ್ತೆ ಅಂತಾಗ ಬೇರೆ ತರನಾಗ ಮಾಡಿದ್ವಿ. ಆಮೇಲೆ ನಾವ್ ಏನ್ ಮಾಡಿದ್ವಿ, ವಿ ವಾಂಟೆಡ್ ಜೋಕ್ಸ್ ವಿಚ್ ಹ್ಯಾಸ್ ಎ ಹಿಡನ್ ಮೆಸೇಜ್,
1: ಒಂದು ಸಂದೇಶ ಬೇಕು.
0: ಇದು 3ನೇ ಸ್ಟೇಜ್ ಬಂದಾಗ ಮೆಸೇಜ್ ಇದ್ದಂತದ್ದು ಬಹಳ ಪಾಪ್ಯುಲರ್ ಆಗ್ತಾ ಹೋಗಿತ್ತು. ಈಗ ನಾವು ಯಾವುದೇ ಜೋಕ್ ಅನ್ನು ಹೇಳಿದ್ರೆ ಮೆಸೇಜ್ ಇಲ್ಲದೆ ಮಾಡಕ್ ಆಗಲ್ಲ.
1: ಸರ್, ಒಂದು ಮೆಸೇಜ್ ಇರುವಂತ ಒಂದು ಯಾವ್ದಾದ್ರು ಒಂದು ಜೋಕ್ ಹೇಳಿ ಸರ್, ನಮ್ಮ ಶ್ರೋತೃಗಳು ನಗಲಿ.
0: ಓಕೆ, ಒಂದು ನಾಯಿ ಬಗ್ಗೆ. ಅದು ನಾಯಿಗಳಲ್ಲಿ 2 ತರ ನಾಯಿ ಇರುತ್ತೆ, ಒಂದು ಜಾತಿ ನಾಯಿ, ಒಂದು ನಾಯಿ ಜಾತಿ. ಈ ನಾಯಿ ಜಾತಿ ಅಂದ್ರೆ ಅದಕ್ಕೆ ಚೈನ್ ಹಾಕಂಗಿಲ್ಲ, ಕಟ್ ಹಾಕೋಂಗಿಲ್ಲ, ಸ್ನಾನ ಮಾಡಿಸೋಂಗಿಲ್ಲ, ಎಲ್ಲಂದ್ರೆ ಎಗರುತ್ತೆ, ಎಲ್ಲಂದು ಹೋಗುತ್ತೆ, ಏನ್ ಮಾಡುತ್ತೆ, ಗೇಟ್ ಹಾಕಿದ್ರು ಗೇಟ್ ಮೇಲೆ ಎಗರ್ಕೊಂಡು ಹೋಗ್ತಾರೆ,
1: ಹೋಗ್ಬಿಡುತ್ತೆ. ಹೌದು,
0: ಈ ಜಾತಿ ನಾಯಿಗಳು ಏನು ಅಂದ್ರೆ, ನೀವು ಚೈನ್ ಹಾಕ್ಬಿಡಿ, ಚೈನ್ ಬಿಚ್ಚಿಬಿಟ್ರು ಆ ಚೈನ್ ಅಷ್ಟು ಜಾಗದಲ್ಲೇ ಓಡಾಡ್ತಾ ಇರ್ತದೆ, ಗೇಟ್ ತೆಗೆದ್ರು ಬಂದು ಇಣುಕ್ಬಿಟ್ಟು ವಾಪಸ್ ಹೊರಟೋಗ್ಬಿಡುತ್ತೆ. ಇದು ಹೇಗೆ ಅಂತಂದ್ರೆ, ಈ ಮದುವೆ ಆಗಲಿ, ಇವಾಗ ನಾವೆಲ್ಲ ಸ್ವಲ್ಪ ನಾಯಿ ಜಾತಿ ತರ, ನಮ್ಗೆ ಯಾರು ಚೈನ್ ಹಾಕಂಗಿಲ್ಲ, ಕಟ್ಟಾಕಂಗಿಲ್ಲ, ಅದೇ ಕಟ್ಕೊಂಡಿರ್ತೀವಿ. ನಮ್ಮ ಹೆಂಡತಿರು ಹೇಗೆ ಅಂತಂದ್ರೆ, ಇವು ಸ್ವಲ್ಪ ಜಾತಿ ನಾಯಿ, ಕಟ್ಟಾಕ್ದಿದ್ರೆ ಅಲ್ಲೇ ಓಡಾಡ್ಕೊಂಡಿರ್ತವೆ, ಲೇಟ್ ಆದ್ರೆ ಬರುತ್ತೆ, ಗೇಟ್ ಹೊರಗಡೆ ನೋಡುತ್ತೆ, ಈ ತರ ಆಗುತ್ತೆ. ಈ ಕಂತ್ರಿ ನಾಯಿಗಳು ಹೇಗೆ ಅಂತಂದ್ರೆ, ಹೇಗೆ ಅಂತಂದ್ರೆ, ಇವು 8 ಹತ್ತಾದ್ರೆ ರಾತ್ರಿ 8 ಗಂಟೆ ಎಲ್ಲ ಸೇರ್ಕೊಂಡ್ಬಿಡ್ತವೆ, ಸುಮ್ಮನೆ ಬೊಗಳ್ತಿರ್ತವೆ, ಅವು ಅವು ಅಂತ ಬೊಗಳ್ತಿರ್ತವೆ. ಏನಂದ್ರೆ, ಹಿಂಗಾಗೋಯ್ತು ದೇಶ, ಹಂಗಾಗೋಯ್ತು ದೇಶ, ಹಿಂಗಾಗೋ ದೇಶ ಅಂತ ಬೊಗಳಿದ್ದೆ, ಅವ್ರ ಮಾಡಿದ್ದೇನಿಲ್ಲ, ಕಿಸ್ದಿದ್ದೇನಿಲ್ಲ. ಇವು ಏನ್ ಮಾಡ್ತೀರಿ, ಅದೇ ಮನೆಗೆ ಬಂದಾಗ ಲೇಟ್ ಆದ್ರೆ ಈ ಹೆಂಡ್ತೀರ ಹೆಂಗೆ ಅಂತಂದ್ರೆ, ಬಾಗಿಲು ತೆಗ್ದಿದ ತಕ್ಷಣ ಏನು ಮಾತಾಡಲ್ಲ, ಲೇಟ್ ಆಯ್ತು ಅಂತ ಏನಾರು ಮಾತಾಡಿದ್ರೆ ಕುಯಿಂಗ್ ಕುಯಿಂಗ್ ಕುಯಿಂಗ್ ಕುಯಿಂಗ್ ಕುಯಿಂಗ್ ಅಂತ ಹೋಗ್ಬಲ್. ಅಲ್ಲ ಕಣೆ, ಅದ್ ಯಾಕೆ ಕುಯಿಂಗ್ ಕುಯಿ ಅಂತೀಯ, ಇಷ್ಟೊತ್ತಾಗಿದೆ, ನಾನು ಎಲ್ಲ ಇಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ಅಂದ್ರೆ, ಅದಕ್ಕೂ ಕುಯಿಂಗ್ ಕುಯಿಂಗ್ ಕುಯಿಂಗ್ ಕುಯಿಂಗ್ ಕುಯಿಂಗ್ ಅಂತ ಬಹಳ ಬೇಜಾರಿತ್ತು. ಏನ್ ಕುಯಿಂಗ್ ಕುಯಿಂಗ್ ಕುಯಿ ಅಂತೀಯ, ನೋಡು ನೀನ್ ಮನೆ ಕಟ್ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದಿ, ಇದ್ ಮಾಡಿದ್ದೆ, ಆದ್ರೂ ಕೂಡ ಮನೆ ಕಟ್ಟಿದೀವಿ, ಕಾರ್ ಇದೆ, ದುಡ್ಡಿದೆ, ಆದ್ರೂ ಕುಯಿಂಗ್ ಕುಯಿಂಗ್ ಕುಯಿ ಅಂತಿರ್ತೀಯ ಅಂದ್ರೆ, ಅದಕ್ಕೂ ಕುಯಿಂಗ್ ಕುಯಿಂಗ್ ಕುಯಿ. ಬಹಳ ಬೇಜಾರಾಗ್ಬಿಟ್ಟು ಸುಮ್ನೆ ಕುಯಿಂಗ್ ಕುಯಿ, ಅದಾಗ ಏನ್ ಮಾಡ್ತೀರಾ ರಾತ್ರಿ ಫ್ರೆಂಡ್ಸ್ ಜೊತೆಗೆಲ್ಲ ಸೇರೋದು, ಅವ್ರು ಏನಪ್ಪ ರಿಚರ್ಡ್ ಈ ನಡುವೆ ಸಿಗೋದೇ ಇಲ್ಲ, ಬಾರಯ್ಯ ಅಂತ ಎಲ್ಲ ಕೂತ್ಕೊಂಡಾಗ ನಮ್ ಗ್ರೂಪ್ ಅಲ್ಲಿ ಡಾಕ್ಟರ್ ಇದಾರೆ, ಅವ್ರು ಕೇಳೋರು, ಏನ್ ರಿಚರ್ಡ್ ತುಂಬಾ ಡಲ್ ಆಗಿದೆ, ಏನ್ ಮಾಡೋದು ಸರ್, ಇಷ್ಟೆಲ್ಲ ಕಷ್ಟ ಪಡ್ತೀವಿ, ಯಾವಾಗಲೂ ಕುಯಿಂಗ್ ಕುಯಿ ಅಂತಿರುತ್ತೆ ಸುಮ್ನೆ ಅಂತ. ಅವ್ರು ಕೇಳಿದ್ರು, ಕುಯಿಂಗ್ ಕುಯಿ ಅಂತ ಇರ್ತೇನ್ರೇ, ಹೌದಾ, ಓ ಜಾತಿನಾಯ ಅಂತಂದ್ರೆ. ನಾನಲ್ಲ ಸರ್, ನನ್ನ ಹೆಂಡತಿ ಬಗ್ಗೆ ಹೇಳ್ತೇನೆ, ಅದನ್ನೇ

0: ನಾವು ಟ್ರೈ ಮಾಡುದು ಸರ್, ಆಶ್ಚರ್ಯ. ಯಾವಾಗಲೂ ಕುಯ್ ಕುಯ್ ಅಂತಿದ್ದು, ಗುರ್ರ ಅಂತಿದ್ದು, ಏನಂತಿಲ್ಲ, ಎಗರುತ್ತೆ, ಬಲ ಲಟ್ಸುತ್ತೆ, ನೆಕ್ಕುತ್ತೆ, ಈ ನಾಯಿ ನಾ ಇಷ್ಟೊಂದು ಹೊಗಳ್ತಿದ್ದು ಅಂತ ಡಾಕ್ಟರ್ ಹೇಳಿ, ಸರ್ ಬಾಳ ಇವು ಕುಯ್ ಕುಯ್ ಅನ್ನೋದೇ ಇಲ್ಲ ಸರ್ ಅಂತ. ಇಷ್ಟರ ಮೇಲೂ ಕುಯ್ ಕುಯ್ ಅಂದ್ರೆ ಮಸಾಲ ಪುರಿ, ಪಾನಿಪುರಿ, ಇನ್ನೂ ಕುಯ್ ಅಂದ್ರೆ ಒಂದ್ ಐಸ್ ಕ್ರೀಮ್ ಕೊಡ್ಸ್ಬಿಡಿ ಅಂದ. ಆವತ್ತಿಂದ ಜಗಳನೇ ಇಲ್ಲ ಸರ್ ನಮ್ಮಲ್ಲಿ, ಏನಾರು ಕುಯ್ ಅಂತೋ ಐಸ್ ಕ್ರೀಮ್ ಒಂದು ವಾಕು. ಆಮೇಲೆ ಭಾರಿ ಖುಷಿ ಆಗೋಯ್ತು. ಇಷ್ಟು ಸಿಂಪಲ್ ಆಗಿರ್ತಾರೆ ಆ ಜೀವನ, ನಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಡಾಕ್ಟರ್ ಕರೆದೊಂದು ಸನ್ಮಾನ ಮಾಡಿದ್ದೆ.
1: ರವಿಸೋರೆ, ನಿಯತ್ತಿನ ಪ್ರಾಣಿಗೆ ಮನೆಯವ್ರನ್ನ ಹೋಲಿಸ್ಬಿಟ್ರಿ.
0: ಅಲ್ಲ ಸರ್, ಈ ಪ್ರಶ್ನೆ ನಿಯತ್ತಿನ ಪ್ರಾಣಿಗಿದ್ದ ಜೊತೆಗೆ ಎಲ್ಲೋ ಒಂದ್ ಕಡೆ ನಾವು ಅನ್ಕೊಂಡಿದ್ವಿ. ಮನೆ ಕಟ್ಟಿದೀವಿ, ಹೆಂಡತಿ ಮಕ್ಕಳ ಜೊತೆ ಇರ್ಲಿಲ್ಲ, ಡೈನಿಂಗ್ ಟೇಬಲ್ ತಂದ್ವಿ, ಡೈನಿಂಗ್ ಟೇಬಲ್ ಜೊತೆ ಊಟ ಮಾಡಲಿಲ್ಲ, ಕಾರ್ ತಗೊಂಡ್ವಿ, ಎಲ್ಲೋ ಹೋಗ್ಲಿಲ್ಲ, ಯಾವ ಪುರುಷಾರ್ಥಕ್ಕಾಗಿ ಎಲ್ಲವನ್ನು ಮಾಡ್ತಾ ಇದೀವಿ. ಸಂಸಾರದ ಜೊತೆ ಮಕ್ಕಳ ಜೊತೆ ಕಣ್ ಏನು, ಯಾವಾಗಲೂ ಬಿಸಿ, ಯಾವಾಗಲೂ ಬಿಸಿ ಅಂದ್ರೆ. ಅದಕ್ಕೆ ಆ ಡಾಕ್ಟ್ರು ಅಕರ್ದು ಅವ್ರಿಗೆ ನಾವು ಸನ್ಮಾನ ಮಾಡಿ, ಸರ್ ನಾವು ತುಂಬಾ ಥ್ಯಾಂಕ್ಸ್ ಸರ್, ಏನ್ ಸರ್ ಇಷ್ಟು ಸಿಂಪಲ್ ಮ್ಯಾಟರ್ ಸಾಲ್ವ್ ಮಾಡ್ಬಿಟ್ರೆ, ಹೇಗ್ ಸರ್ ನಿಮಗ್ ಗೊತ್ತಾಯ್ತು ಅಂತ ಅವ್ರು ಹೇಳಿದ್ರು. ನಮ್ದು ಅದೇ ಕೇಸು,
1: ಇದೇ ಖುಷಿನಲ್ಲಿ ಒಂದು ಹಾಡು ಕೇಳ್ಬಿಡ್ತಾರೆ.

0: ಸ್ನೇಹಿತರೆ, ರಂಗಭೂಮಿ ಕಲಾವಿದ, ಹಾಸ್ಯ ಕಲಾವಿದ, ನಟ ರಿಚರ್ಡ್ ಲೂಯಿಸ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ನೀವು ಈಗಾಗಲೇ ನಮ್ಮ ಶ್ರೋತೃಗಳಿಗೆ ಚಿರಪರಿಚಿತರು. ನಮ್ಮ ಹಾಸ್ಯ ಕಾರ್ಯಕ್ರಮ ಚಟ್ಪಟ್ ಪಟಾಕಿ ಇದರಲ್ಲಿ ನೀವು ಈ ಮೂಲಕ ನೀವು ನಮ್ಮ ಶ್ರೋತೃಗಳಿಗೆ ಪರಿಚಿತರು. ಜೊತೆಗೆ ಟಿವಿ ಮುಖಾಂತರನೂ ನೀವು ಬಹಳಷ್ಟು ನಮ್ಮ ಶ್ರೋತೃಗಳಿಗೆ ಗೊತ್ತಿದ್ದೀರಾ. ಈ ದಿನನಿತ್ಯದ ಜೀವನದಲ್ಲಿ ಹಾಸ್ಯ ಎಷ್ಟು ಮುಖ್ಯ ಸರ್?
1: ಬಹಳ ಮುಖ್ಯ ಆಯ್ತು ಸರ್. ಮೊದಲು ನಮ್ಗೆ ಹಾಸ್ಯ ಅಂದ್ರೆ ಅಲ್ಲಿ ಇಲ್ಲಿ ಹುಡುಕೋದು ಈ ತರದ್ದು. ಈಗೇನಿಲ್ಲ, ಸುಮ್ಮನೆ ಮೂರೇ ಮೂರು ರೂಲ್ ನೀವು ಫಾಲೋ ಮಾಡಿದ್ರೆ ಲೈಫಲ್ಲಿ ಯಾವಾಗಲೂ ನೋವು ಇರುತ್ತೆ. ಏನಪ್ಪ ಅಂತಂದ್ರೆ, ಡೋಂಟ್ ಹಿಯರ್ ಲಿಸನ್, ಡೋಂಟ್ ಸಿ ಅಬ್ಸರ್ವ್, ಡೋಂಟ್ ರೀಡ್ ಸ್ಟಡಿ. ಇದೇನಾಗುತ್ತೆ, ನಮ್ಮ ಸುತ್ತಮುತ್ತ ನಡೆಯೋದನ್ನ ನಾವು ಯಾರು ನಮ್ಮ ಮೇಲೆ ಕಿರ್ಚಾಡಿದ್ರೆ ಇಮಿಡಿಯೇಟ್ ಆಗಿ ನಾವು ರೆಸ್ಪಾಂಡ್ ಮಾಡ್ತೀವಿ ಕೋಪದಲ್ಲಿ. ಅದ್ರ ಬದಲಾಗಿ ಅವ್ರ ಮುಖವನ್ನು ನೀವು ಅಬ್ಸರ್ವ್ ಮಾಡಿದಾಗ ಬಹಳ ಚೆನ್ನಾಗಿ ಕಾಣ್ತಾರೆ, ಅವಾಗ ಕೋಪಿಸ್ಕೊಂಡ್ರೆ ಕಣ್ಣು ದೊಡ್ಡದಾಗತ್ತೆ, ಮೂಗು ದೊಡ್ಡದಾಗತ್ತೆ. ಸಿ ಲೈಫನ್ನ ಅಬ್ಸರ್ವ್ ಮಾಡ್ತಾ ಹೋಗ್ಬಿಟ್ರೆ ನಿಮಗೆ ಸಿಕ್ಕಾಬಿಟ್ಟೆ ಲಾಫ್ಟರ್ ಇರುತ್ತೆ. ಒಂದೊಂದ್ಸಲ ನೆನಪು ತುಂಬಾ ಕೋಪಿಸ್ಕೊಂಡಾಗ ಭಯಕ್ಷೋಡ್ ಇಷ್ಟೊತ್ಗ ಬರೋದು ಹಾಗೆ ಅಂತ ನಾನು ಅವಳನ್ನ ನೋಡಿದ್ರೆ, ಅರೆ ಅರೆ ಚೆನ್ನಾಗಿ ಕಾಣ್ತೀವಿ, ಕಡೆ ಕಣ್ಣೆಲ್ಲ ದೊಡ್ಡದಾಗುತ್ತೆ, ಇಷ್ಟು ಚಿಕ್ಕ ಮುಖ ಇಷ್ಟು ತಪ್ಪಾಗುತ್ತೆ, ಚೆನ್ನಾಗಿ ಕಾಣ್ತೀಯ ಅಂತಂದ ಎಲ್ಲವನ್ನು ಅಬ್ಸರ್ವೇಷನ್ ಮಾಡ್ತಾ ಹೋದ್ರೆ ಯಾವ್ದು ದೊಡ್ಡ ಪ್ರಾಬ್ಲಮ್ ಅಂತ ಅನ್ಸಲ್ಲ.
2: ಅನ್ಸಲ್ಲ,
1: ಮನುಷ್ಯ ನಿಮ್ಮನ್ನ ನೋಡೋ ರೀತಿ ಬೇರೆ ಆಗುತ್ತೆ. ಇದನ್ನ ಸ್ಲೋ ಆಗಿ ನಾವು ಈ ಪ್ರಾಣಿಗಳು ನೋಡಿ, ನಮ್ಮನೇಲಿ ಒಂದು ಬೆಕ್ಕಿನ ಮರಿ ಇದೆ, ಅದ್ರ ಹೆಸರು ರಜನಿಕಾಂತ್. ಯಾಕಂದ್ರೆ ಬೆಕ್ಕು ಯಾಕೆ ಅಂತಂದ್ರೆ ಅದು ಕೈ ಕಾಲು ನನ್ನ ನೆಟ್ಟಿ ಹೀಗೆ ಮಾಡೋದು, ಹಾಗೀಗ್ ಮಾಡೋದು, ಹೀಗೆ ಮಾಡೋದು ಮಾಡ್ತಾರೆ.
2: ಮ್ಯಾನರಿಸಮ್, ಅದು
1: ಮ್ಯಾನರಿಸಮ್. ಅದು ಎಲ್ಲ ಬೆಕ್ತಾರಲ್ಲ, ಬಾಲನ ಟಪ್ ಟಪ್ ಅನ್ಸುತ್ತೆ, ಕೈ ಕಾಲು ಹಿಂಗಿಂಗ್ ಅನ್ಸುತ್ತೆ. ರಾತ್ರಿ ಒಂದ್ಸಲ ಹೋದಾಗ ಅದು ಬಾಗಿಲ ಹತ್ರ ಬಂದಾಗ ಮ್ಯಾವ್ ಮ್ಯಾವ್ ಅಂತಿತ್ತು. ನನ್ನ ಮೇಷ್ಟ್ರು ಹೇಳಿದ್ರು, ನೋಡಯ್ಯ ಜೀವನದಲ್ಲಿ ಡೋಂಟ್ ಹಿಯರ್ ಲಿಸನ್, ಡೋಂಟ್ ಸಿ ಅಬ್ಸರ್ವ್. ಅವತ್ತೇ ಫಸ್ಟ್ ಟೈಮ್ ಆ ಬೆಕ್ಕನ್ ನೋಡಿದ್ದು ನಾನು. ಕರಿ ಬೆಕ್ಕು, ಕಣ್ಣು ಹಸಿರು ಬಣ್ಣ ಇತ್ತು, ಹಗಲೊತ್ತು ಕಾಣಲ್ಲ ಅದು ರಾತ್ರಿ. ಅಲ್ಲೇ ಇದೇ ಇರ್ಬೋದು ಮೇಷ್ಟ್ರು ಹೇಳಿದ್ರು ಡೋಂಟ್ ಸಿ ಅಬ್ಸರ್ವ್ ಅಂತೇಳಿ ಹೀಗೆ ಮುಟ್ಟಿದೆ, ಮ್ಯಾವ್ ಅಂದ್ಬಿಡ್ತು. ಸಾಮಾನ್ಯವಾಗಿ ಹಗಲೊತ್ತು ಮ್ಯಾವ್ ಅನ್ನತ್ತೆ, ಅದೇನೋ ಒಂಥರ ರೇಗ್ ಮ್ಯಾವ್ ಅಂತ. ಸರಿ, ಏನೋ ಇರ್ಬೋದು ಅಂತ ಒಳಗೋಗಿ ಬಾಗ್ಲ ಹಾಕಿ ಮತ್ತೊಂದು ಕ್ಯೂರಿಯಾಸಿಟಿ, ಬಟ್ ಈ ಮಗಂದು ಯಾಕೆ ರೇಗ್ತಲ್ಲ ಇದು ಅಂತ ನೋಡಿದ್ರೆ ಅಷ್ಟು ಜೋರಾಗಿ ಮ್ಯಾವ್ ಅಂದಿದ್ದು ಈಗ ಮ್ಯಾವ್ ಮ್ಯಾವ್ ಅಂತ ಬಹಳ ಮೆಲೋಡಿಯಸ್ ಆಗಿ. ಕತ್ಲು ಕಾಣ್ತಿಲ್ಲ, ಕರಿ ಬೆಕ್ಕು ಬೇರೆ. ಆ ಕಡೆ ಮುಖ ತಿರ್ಸ್ಕೊಂಡು ನೋಡಿದ್ರೆ ಪಕ್ಕದ ಮನೆ ಕಾಂಪೌಂಡ್ ಅಲ್ಲಿ ಇರೋ ಒಂದು ಬೆಕ್ಕನ್ ನೋಡಿಕೊಂಡು ಮ್ಯಾವ್ ಮ್ಯಾವ್ ಅಂತ. ಅಲ್ಲ ಬಡ್ಡಿ ಮಗಂದು, ನಾನೇ ಹಾಲಾಕೋದಿಕ್ಕೆ ನನ್ನ ರೋಗ ರೇಗುತ್ತೆ. ಇದೇನ್ ಮಾಡೋದು ನೋಡಿದ್ರೆ ಆ ಪಕ್ಕದ ಮನೆ ಒಂದು ಬಿಳಿ ಬೆಕ್ಕಿದೆ, ಅದನ್ನ ನೋಡಿಕೊಂಡು ಇದು ಪ್ರೀತಿಯಿಂದ ಮ್ಯಾವ್ ಮ್ಯಾವ್ ಅಂತ. ನನ್ನ ಮೇಷ್ಟ್ರು ನೋಡು ಅಬ್ಸರ್ವ್ ಕರೆಕ್ಟ್ ಆಗಿ ಕೇಳಿಸ್ಕೊಂಡೆ ಸರ್, ಅದು ಮ್ಯಾವ್ ಅಂತಿಲ್ಲ, ಅದು ಮ್ಯಾವ್ ಮ್ಯಾವ್.
2: ನಾನು ಬರ್ಲ ನಾನು ಬರ್ಲ.
1: ಆ ಕಡೆ ಇರೋ ಬಿಳಿ ಬೆಕ್ಕು ಅಕ್ಯೂ ಅಕ್ಯೂ ಅಕ್ಯೂ ಅಂತ, ಯಾಕೆ ಬತ್ತೀಯ ಅಂತ. ಅದು ಸ್ವಲ್ಪ ಡೆಲ್ಲಿಂದ ಬಂದಿದ್ದ ಬೆಕ್ಕು, ಇದು ಮ್ಯಾವ್ ಅನ್ನೋದು, ಅದು ಅಕ್ಯೂ ಅನ್ನೋದು, ಇದು ಮ್ಯಾವ್ ಅನ್ನೋದು. ಅರೆ ಏನೋ ಬಹಳ ಏನೋ ಅರ್ಥ ಇದೆ ನೋಡಿದ್ರೆ, ಮೆಯಾವ್ ಅಕ್ಯೂ ಮೆಯಾವ್ ಅಕ್ಯೂ ಅಂತ ಎರಡು ಹಾಗೆಯೇ ಮಾಯ
2: ಆಗುತ್ತೆ.
1: ಒಂದ್ ತಿಂಗಳಾದ್ಮೇಲೆ ಎಲ್ಲಾ ಕಡೆ ಮರಿಗಳು, ಕಪ್ಪು ಬಿಳಿ ಮರಿಗಳು, ಇದರ ಎಫೆಕ್ಟ್. ಆಹಾ, ನನ್ ಮೇಷ್ ಕರೆಕ್ಟ್ ನೀನ್ ಅಬ್ಸರ್ವ್ ಮಾಡಿ. ಆಮೇಲೆ ನೋಡಿ ಸರ್, ಇದು ಬಹಳ ಒಳ್ಳೆ ಹ್ಯಾಬಿಟ್, ನಿಮ್ ಸುತ್ತಮುತ್ತ ನಡೆಯೋ ಸೌಂಡ್ಗಳನ್ನ ನೀವು ಬೇರೆ ಬೇರೆ ತರ ಕೇಳಿಸ್ಕೊಳ್ಳಿ. ನಮ್ಮನೇಲಿ ಒಂದು ಜಾತಿನ ಇದೆ, ಅದು ಸ್ವಲ್ಪ ಇಂಗ್ಲಿಷ್ ಜರ್ಮನ್ ಶೆಪರ್ಡ್, ಬಹು ಬಹು ಅನ್ನಲ್ಲ ಸರ್, ಯಾರು ಬಂದ್ರೆ ಬೋಬೋ ಅನ್ನಲ್ಲ. ಅರೆ ನನ್ ಮಗಳು ಡ್ಯಾಡಿ ಇದು ಇಂಗ್ಲಿಷ್ ನಾಯಿ, ಒಂದು ಅಮೇರಿಕನ್ ನಾಯಿ ತಗೊಂಡು. ನಾಯಲ್ಲಿ ಯಾವ್ದು ಅಮೇರಿಕನ್ ಅಂತಂದೆ, ನಿನ್ ಗೊತ್ತಿಲ್ಲ, ಪೊಮೇರಿಯನ್ ಅಂತ ಇರುತ್ತೆ, ಬೆಳ್ಳಿಗಿರುತ್ತೆ, ಮುದ್ದಾಗಿರುತ್ತೆ,
2: ಪುಟ್ಟದಾಗಿರುತ್ತೆ.
1: 3,000 ರೂಪಾಯಿ ಸರ್ ತಗೊಂಡ್ ಬಂದೆ, ಏನ್ ಮಾಡುದು ಗಲಾಟೆ. ಆ ನಾಯಿ ತರ್ತಿದ್ದಂಗೆ ಅಯ್ಯ ಜರ್ಮನ್ ಶೆಪರ್ಡ್ ಕೋಪ ಬಂದ್ಬಿಡ್ತು, ಇದು ಯಾವ್ದೋ ಬಂದ್ಬಿಡ್ತಲ್ಲ ಅಂತ. ಇದು ಗೋ ಗೋ ಗೋ ಗೋ ಗೋ, ಅದು
2: ಯಾಕೆ
1: 3,000 ರೂಪಾಯಿ ಕೊಟ್ಟಿಲ್ಲ ನಿಮ್ಮ ಅಪ್ಪನ ಮನೆ ಅದ. ಆಮೇಲೆ ಮನ್ಸು, ಎಲ್ಲಾ ಪ್ರಾಣಿಗಳಲ್ಲೂ ಮಧ್ಯೆ ಮಧ್ಯೆ ನೀವು ಅಬ್ಸರ್ವ್ ಮಾಡಿದ್ರೆ ಬಹಳಷ್ಟು ಭಾಷೆ ಇದೆ. ಅದರಲ್ಲೂ ಈ ಬೀದಿ ನಾಯಿಗಳನ್ನ ನೋಡ್ಬೇಕು ಸರ್, ಒಂದು ಏರಿಯಾ ಇರುತ್ತೆ, ಆ ಕಡೆ ನಾಯಿಗಳು ಈ ಕಡೆ ಬರಂಗಿಲ್ಲ, ಈ ಕಡೆ ನಾಯಿಗಳು ಆ ಕಡೆ ಬರಂಗಿಲ್ಲ,
2: ಟೆರಿಟರಿ ಸರ್, ಅದು
1: ಟೆರಿಟರಿ. ಅವು ಲೈನ್ ಹಾಕೊಂಡ್ಬಿಟ್ಟಿರ್ತವೆ, ಅವ್ನು ನೋಡ್ಬೇಕು ಯಾಕ ಹೋಗ ಹೋಗ ಬೇಡ ನೋಡು ಬೇಡ ಬೇಡ ಏನ ಮಾಡ್ತೀಯ ಬೇಡ ಬೇಡ ಬೇಡ ನೋಡು ಏನ್ ಮಾಡ್ತೀಯ ಏನು ಮಾಡಲ್ಲ ಅಂದ್ರೆ ಸುಮ್ನಾರ್ರು ನಾವು ಕನ್ನಡದವ್ರೆ ಅಷ್ಟೇ ಸುಮ್ನಂದ್ ಎರಡು ದಿವಸಗಳ ಸೈಲೆಂಟ್ ಆದ್ರೆ ನಮ್ ಬೀದಿ ನಾಯಿಗಳು ಹಾಗೆ. ಸೊ ಎಲ್ಲಾ ನಾಯಿಗಳು ಎಲ್ಲಾ ಪ್ರಾಣಿಗಳು ಎಲ್ಲಾ ಸೌಂಡ್ಗಳಿಂದ ಒಂದು ಆಸೆ ಇದೆ. ಏನಿಲ್ಲ ಸರ್, ಮೊನ್ನೆ ಒಂದು ಸಣ್ಣ ಯಾವ್ದೋ ಚಿಪ್ಸ್ ಅಂಗಡಿ ಅಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೆ. ಅದೇನೋ 100 grams 200 grams ಒಬ್ಬ ಯಾರೋ ಸ್ವಲ್ಪ ಕುಡಿದಿದ್ದ, ಅವನು ನಮ್ಮನ್ನೆಲ್ಲ ತಳ್ಕೊಂಡು ಕ್ಯೂ ತಳ್ಬಿಟ್ಟು ಹೋಗ್ಬಿಡ, ಎಷ್ಟೋ ಚಿಪ್ಸ್ ಅಂತ. ಪಾಪ ಹುಡುಗ ಎಷ್ಟು ಬೇಕಣ್ಣ ಅಂತಂದ. ಹೇಳಿ ಅಣ್ಣ 200 grams 200 ಏಯ್ ಏನ ಹಂಗ್ ಕಾಣ್ತೀನಿ ಅಣ್ಣ, 100 grams ತರ ಕಾಣ್ತೀಯಣ್ಣ, ಕೆಜಿ ಎಷ್ಟು ಹೇಳು ಅಂತ. ಅವನು ಎದುರ್ಬಿಡು ಸರ್, ಕೆಜಿ ಯಾರು ತೋಳಲ್ಲ, ಕೇಳಿದಷ್ಟು ಹೇಳಿ ಕೆಜಿ ಎಷ್ಟು. ಅವನ್ ಪಾಪ ಕ್ಯಾಲ್ಕುಲೇಟರ್ ತಗೊಂಡು ಎಲ್ಲ ಕ್ಯಾಲ್ಕುಲೇಟರ್, 560 rupees ಸಾರ ಅಂತಂದ. ಆಗ್ಲೇ ಇವನ್ಗೂ ಗೊತ್ತಾಗಿದ್ದು ಇವನ ಹತ್ರ ಅಷ್ಟು ದುಡ್ಡಿಲ್ಲ, 560 rupees. ಸರಿ ಲೂಸ್ ತಗೊಂಡ್ರೆ ಎಷ್ಟು ಅಂದ. ಆ ಹುಡುಗ ಯಾರು ತಗೊಂಡ್ರೆ ಅಷ್ಟೇ ಸಾರ್ ಅಂತ.
0: ಸರ್ ಬಹಳ ಚೆನ್ನಾಗಿ ಮಾತಾಡ್ತೀರಾ. ನಾವು ದಿನನಿತ್ಯ ನೋಡ್ತಾ ಇದ್ರು ಈ ತರ ಅಬ್ಸರ್ವ್ ಮಾಡಿರಲ್ಲ, ಅದಕ್ಕೆ ನಿಮಗೆ ಬೇರೆ ತರ ನೀವು ವ್ಯಕ್ತಿ ಅಂತ ಹೇಳಬಹುದು. ಆ ನಂತರ ನೀವು ಸಿನಿಮಾ ರಂಗಕ್ಕೆ ಹೇಗೆ ಬಂದ್ರಿ ಸರ್?
1: ಸಿನಿಮಾ ಏನೇ ಸರ್, ನಾ ಕಾಲೇಜ್ ಡೇಸ್ ಅಲ್ಲೇ ನಾನು ಮುಖ್ಯಮಂತ್ರಿ ಚಂದ್ರು ಡಿ ರಾಜೇಂದ್ರ ಬಾಬು ಎಲ್ಲ ನಾವು ಒಟ್ಟಿಗೆ ಲಾ ಓದಕ್ಕೆ ಓದಿದ್ವಿ, ಯಾರು ಕಂಪ್ಲೀಟ್ ಮಾಡಲಿಲ್ಲ. ನಾಟಕ ನಾಟಕ ಜಾಸ್ತಿ ಮಾಡ್ತಿದ್ವಿ, ಯಾರೋ ಬಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು. ಅದು ನಮ್ಮ ಎಂಟ್ರೆನ್ಸ್ ಕಾಲೇಜಲ್ಲಿ ಇದ್ದಾಗಲ. ಕುರುಬರ ಲಕ್ಕ ಎಲಿಜಬೆತ್ ರಾಣಿ ಅಂತ ಒಂದು ನಾವೆಲ್, ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ಅದಾದ್ಮೇಲೆ ನನಗೆ ಏಜಿಸ್ ಆಫೀಸಲ್ಲಿ ಕೆಲಸ ಸಿಕ್ತು, ಮುಖ್ಯಮಂತ್ರಿ ಚಂದ್ರಗೆ ಯೂನಿವರ್ಸಿಟಿಲಿ ಸಿಕ್ತು. ಬಟ್ ಡಿ ರಾಜೇಂದ್ರ ಬಾಬು ಕೆಲಸ ಸಿಕ್ಕಿದ್ರು ಅವ್ನು ಬಿಡಲಿಲ್ಲ, ಅವ್ನು ಸಿನಿಮಾನೇ ಮಾಡ್ತಾ ಇದ್ದ. ಹಾಗಾಗಿ ಅವ್ನು ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ಕೊಂಡಿದ್ದ. ನಾನು ಚಂದ್ರು ಬಂದು ಕಲಾಕ್ಷೇತ್ರದಲ್ಲಿ ನಾಟಕ ಸೇರಿಬಿಟ್ಟು, ಅವ್ನು ಮುಖ್ಯಮಂತ್ರಿ ಚಂದ್ರು, ನಾನು ಉದ್ಭವ, ಈ ಥರದ್ದೆಲ್ಲ ಒಟ್ಟಿಗೆ ಮಾಡ್ತಿದ್ವಿ, ಬೇರೆ ಬೇರೆ ತಂಡದಲ್ಲಿ ಮಾಡ್ತಿದ್ವಿ. ನಮ್ಗೆ ಕೆಲಸ ಇತ್ತಲ್ಲ, ಅದರಿಂದ ಏನು ಮಾಡೋದು, ಸಂಜೆ ಹೊತ್ತು ಆಫೀಸ್ ಬಿಟ್ಕೊಂಡು ಹೋಗಿ ನಾಟಕ ಮಾಡಿದ್ವಿ. ಬಟ್ ಬಾಬು ನಮ್ಮನ್ನು ಆವಾಗ ಆವಾಗ ಡಿ ರಾಜೇಂದ್ರ ಬಾಬು ಬನ್ರ ಸಿನಿಮಾಗೆ ಬನ್ರ, ನಮ್ಗೆ ಕೆಲಸ ಇತ್ತಲ್ಲ ಹೋಗಿ. ಬಟ್ ಏನು ಮಾಡ್ತಿದ್ವಿ, ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಜೊತೆಗೆ ಕೂತ್ಕೊಂಡು ಮಾಡ್ತಿದ್ವಿ. ಜೊತೆಗೆ ಮಾಡಿದ ಸಿನಿಮಾಗಳಲ್ಲಿ ಬಾಬು ಡೈರೆಕ್ಟ್ ಮಾಡಿದ ಎಲ್ಲಾ ಸಿನಿಮಾಗಳಿಗೂ ನಾನು ಕೆಲಸ ಮಾಡಿದ್ದೆ. ಆಲ್ಮೋಸ್ಟ್ ಆಲ್ 20-30 ಫಿಲ್ಮ್ಸ್ ನಾವು ಮಾಡಿದ್ವಿ, ಜಾಯಿಂಟ್ಲಿ ಮಾಡಿದ್ವಿ. ಆಮೇಲೆ ನಾನು ಡೈಲಾಗ್ ಬರೀತಾ ಇದ್ದೆ. ಬಟ್ ಏನಾಯ್ತು, ನಮ್ದೊಂದು ಸಿಕ್ಕು ಅನ್ನೋ ನಾಟಕನ ಸಿನಿಮಾ ಮಾಡಬೇಕು ಅಂತ ಆಪ್ಷನ್ ಬಂತು. ಓದ್ವಿ, ಶೂಟಿಂಗ್ ಆಗಬೇಕು, ಆ ಪ್ರೊಡ್ಯೂಸರ್ ಹೆಂಡತಿ ತೀರ್ಕೊಂಡ್ಬಿಟ್ರು, ನಿಲ್ಲಿಸ್ಬಿಟ್ರು. ಏನೋ ಒಂದು ಆಸೆ ಜೀವನದಲ್ಲಿ, ದೊಡ್ಡ ಒಂದು ಅವಕಾಶ ಸಿಕ್ಕಿದೆ ಅಂತ. ಆಗ್ಲಿಲ್ಲ, ನಿಂತೋಯ್ತು. ಅವಾಗೆಲ್ಲ ಫ್ರೆಂಡ್ಸ್ ಸೇರಿ ಒಂದು ಪಿಕ್ಚರ್ ಮಾಡಿದ್ವಿ, ಆ ಸಿಕ್ಕುನ ಬೇಸ್ ಮಾಡಿ, ಜಿ ಎಸ್ ಸದಾಶಿವ ಕಥೆನ, ದಂಗೆ ಅಂತ ಒಂದು ಫಿಲ್ಮ್ ಮಾಡಿದ್ವಿ. ಸಿನಿಮಾ ಚೆನ್ನಾಗಿ ಬಂತು, ಬಟ್ ರಿಲೀಸ್ ಮಾಡಕ್ ಆಗ್ಲೇ ಇಲ್ಲ. ಬಿಕಾಸ್ ಯಾರು ಹೀರೋಗಳಿರಲಿಲ್ಲ, ದೇವರಾಜು ಅವಿನಾಶ್ ಎಲ್ಲ ಹೊಸದಾಗಿ ಬಂದಂತ. ಅದಾದ್ಮೇಲೆ ಏನಾಯ್ತು, ನಾವು ಈ ಸಿನಿಮಾ ದುಡ್ಡು ಸಿಕ್ಕಾಬಿಟ್ಟೆ ಸಾಲ ಆಗೋಯ್ತು. ಆ ಸಾಲ ತೀರ್ಸೋದಕ್ಕೆ ಏನಾದ್ರು ದಾರಿ ಬೇಕಲ್ಲ, ಅದಕ್ಕೆ ಬಾಬು ಹೇಳಿದ್ರು, ಒಂದು ಕೆಲಸ ಮಾಡಿ, ನೀನು ಸ್ಕ್ರಿಪ್ಟ್ ಮಾಡಿಕೊಡು, ಡೈಲಾಗ್ ಬರ್ಕೊಂಡು ಫಿಲ್ಮ್ಸ್. ಅಲ್ಲಿಂದ ಶುರು ಮಾಡಿದ್ವಿ ಸರ್, 38 ಸಿನಿಮಾಗೆ
0: ಇದುವರೆಗೂ.
1: ತುಂಬಾ ಸಿಂಪಲ್ ಮೇಡಮ್, ಆಕ್ಚುಲಿ ಬರವಣಿಗೆ ಅನ್ನೋದು ಬಹಳ ಜನ ಹೆದರ್ಸ್ತಾರೆ. ನನಗೆ ಕಾಲೇಜಲ್ಲಿ ಇದ್ದಾಗ ಆರಾಮ್ ಇತ್ತು, ನಾನು ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ ಕಾರಣ

0: ಕ್ಲಾಸ್. ಯಾರೋ ಮಿತ್ರರು ಕರೆದ್ರು, ವೈ ಡೋಂಟ್ ಯು, ನಾನು ಸೆಂಟ್ ಜೋಸ್ ಅಲ್ಲಿ ಓದಿದ್ದು, ಒಂಥರ ಇಂಗ್ಲಿಷ್ ಮೀಡಿಯಂ ಕಾಲೇಜ್, ವೈ ಡೋಂಟ್ ಯು ಅಟೆಂಡ್ ಕ್ಲಾಸ್? ನೋ ಸರ್, ಇಟ್ಸ್ ವೆರಿ ಬೋರಿಂಗ್ ಸರ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಹಳೆಗನ್ನಡ ಅಂತ. ಅವ್ರು ಹೇಳಿದ್ರು, ನೀನು ಬಾ, ನೀನು ಬರೆಯೋಕ್ಕಲ್ಲ ಸರ್ ಅಂದಕ್ಕೆ ಅವ್ರು ಹೇಳಿದ್ರು, ನೋಡು ನೀನೇನು ಮಾತಾಡ್ತಿದ್ಯಾ ನನ್ನ ಹತ್ರ, ಹೀಗೆ ಬರಿ, ದೇರ್ ಇಸ್ ನೋ ರೂಲ್, ಯು ಹ್ಯಾವ್ ಟು ರೈಟ್ ಇಟ್ ಇನ್ ಅನ್. ನಾವು ಭಾಷಣ ಮಾಡ್ತಾ ಹೀಗೆ ಮಾತಾಡಬೇಕು ಅಂತ ಏನಿಲ್ಲ,
1: ಫಾರ್ಮುಲಾ ಇಲ್ಲ.
0: ನೀನ್ ಯಾವಾಗ ಫಾರ್ಮುಲಾ ಮಾಡ್ತೀಯ ಅದು ಇಮಿಟೇಷನ್ ಆಗತ್ತೆ. ಸೊ ನೀನ್ ಹೇಗ್ ಮಾತಾಡ್ತೀಯ ಇಂಟ್ರೆಸ್ಟ್, ಅದೇ ತರ ಮಾತಾಡಬೇಕು, ಅದೇ ತರ ಬರಿಬೇಕು ಅಂತ ಆರಾಮಿತ್ರವ್ರು ಧೈರ್ಯ ತುಂಬುದು. ಆಮೇಲೆ ಬಹಳ ಸಿಂಪಲ್, ಇವಾಗ ನಾವ್ ಏನ್ ಮಾತಾಡ್ತಾ ಇದೀವಿ ಇದನ್ನೇ ರೈಟಿಂಗ್ ಫಾರ್ಮಲ್ ಇರಬೇಕು. ನಾವೇನ್ ಮಾಡ್ತೀವಿ ಬರವಣಿಗೆ ಮಾಡಿದಾಗ, ಸ್ಪೀಚ್ ಮಾಡಿದಾಗ, ನೋಡಿ ಇವತ್ತಿನ ದಿವಸ ನೀವೆಲ್ಲ ಸೇರಿದೀರಾ
1: ಅಂತಿದ್ದಕ್ಕೆ,
0: ಯು ಆರ್ ಫಾಲೋಯಿಂಗ್ ಸಮ್ ಫಾರ್ಮೆಟ್. ಹೇಗೆ ನಾವು ಮಾತಾಡ್ತೀವಿ, ಹೇಗೆ ನಾರ್ಮಲ್ ಆಗಿ ಮಾತಾಡ್ತೀವಿ ಈ ಫಾರ್ಮೆಟ್ ಅಲ್ಲಿ. ಹೀಗೆ ನಾನು ಬಂದಾಗ ನಾಟಕ ಒಂದು ಬಹಳ ಗ್ರೇಟ್ ಅಡ್ವಾಂಟೇಜ್ ಏನು ಗೊತ್ತಾ ಸರ್, ಪಾತ್ರವಾಗಿ ನೀವು ಪಾತ್ರದಲ್ಲೇ ನೋಡಿ, ನೀವು ಓದಬೇಕಾಗಿಲ್ಲ, ಚೆನ್ನಾಗಿರಲಿ ಪಾತ್ರದಲ್ಲಿ ನೀವು ಇನ್ವಾಲ್ವ್ ಆಗ್ಬಿಟ್ರೆ, ನೀವು ತಪ್ಪಿದ್ರು ಕೂಡ ಅದೇ ರೀತಿ ಮಾತಾಡ್ತೀರ, ಹೌದಾ? ಪಾತ್ರದಿಂದ ಹೊರಗೋಗಲ್ಲ ನೀವು,
2: ತಲ್ಲೀನತೆ
0: ಅಲ್ಲ. ಏನ್ ಪಾತ್ರ ಇದೆ, ಡೈಲಾಗ್ ಮರ್ತೋಗುತ್ತೆ ಬರ್ದಿರೋದು, ಆದ್ರೆ ಅರ್ಥವನ್ನು ಬರೋ ಹಾಗೆ ನೀವು ಸೆಂಟೆನ್ಸ್ ನ ಫಾರ್ಮ್ ಮಾಡ್ತೀವಿ.
1: ಹೌದು,
0: ಅದರಿಂದ ಬರವಣಿಗೆ ಅನ್ನೋದು ತುಂಬಾ ದೊಡ್ಡ ಕೆಲಸ ಅನ್ನೋದು ಭಯ ಹುಟ್ಟಿಸ್ಬಿಡಿ ಜನ, ಖಂಡಿತ ಇಲ್ಲ.
2: ಮೊದಲನೇ ಚಿತ್ರ ಅದು ಸರ್, ನೀವು ಸಂಭಾಷಣೆ ಬರ್ತಿದ್ದು?
0: ಸಂಭಾಷಣೆ ಬರ್ತಿದ್ದು ಹಾಲುಂಡದವರು.
2: ಹೇಗೆ ಅದು, ನಿಮಗೆ ಚಿತ್ರದ ಕಥೆ ಹೇಳ್ಬಿಟ್ಟು ನೀವು ಇದಕ್ಕೆ ಬರೀರಿ ಅಂತ ಹೇಳ್ತಾರೆ?
0: ಹೇಗುತ್ತೆ ಮೇಡಮ್, ಈಗ ಹಾಲುಂಡದವರು ಒಂದು ನಾವೆಲ್ ಕೃಷ್ಣಮೂರ್ತಿ ಪುರಾಣಕ್ಕಿರ್ತು, ಅದನ್ನ ನಾವೆಲ್ ಬೇಸ್ ತಗೊಂಡು ಎಂಡು ನೆಗೆಟಿವ್ ಆದ ನೆಗೆಟಿವ್ ಎಂಡ್ ಇರುತ್ತೆ, ಕೆಲವು ಪಾಸಿಟಿವ್ ಇರುತ್ತೆ, ಪೊಯಿಟಿಕ್ ಜಸ್ಟಿಸ್ ಅಂತೆ. ಕತೆ ಎಲ್ಲ ಆದ್ಮೇಲೆ ಕೊನೆಗೆ ಎಲ್ಲರೂ ಸುಖವಾಗಿದ್ರು ಅಂತ ಒಂದು ಬರ್ಬೇಕಂತ ಕೆಲವು ರೂಲ್ಸ್ ಇದೆ. ಲೊಕೇಶನ್ನು, ಕ್ಯಾರೆಕ್ಟರ್ಸು, ಪ್ಲಾಟು, ಆಮೇಲೆ ಫೈನಲ್ ಆಯಿತು. ಇದನ್ನ ಮಾಡಿ ಡೈಲಾಗ್ ಬರ್ಕೊಂಡು ಹೋಗ್ತಿದ್ವಿ. ಸುಮಾರು 25 ಸಿನಿಮಾ ಬರೆದ್ಬಿಟ್ಟೆ, ಬಹಳಷ್ಟು ಸಕ್ಸಸ್ಫುಲ್ಲು ಆಗ್ಬಿಡ್ತು. ಆದರೆ ರಾಜ್ಕುಮಾರ್ ಕಂಪನಿಯಲ್ಲಿ ಸಂಗೀತಂ ಡೈರೆಕ್ಷನಲ್ಲಿ ನಾನು ರೈಟಿಂಗ್ ಕೂತ್ಕೊಂಡಾಗ 2v2 ಅಂತ ಫಸ್ಟ್ ಟೈಮ್ ನನಗೆ ಗೊತ್ತಾಯ್ತು ಅಂದರೆ, ಸ್ಕ್ರಿಪ್ಟ್ ಬರೆಯೋದಕ್ಕೂ ಒಂದು ಫಾರ್ಮೆಟ್ ಇದೆ, ನಾವು ಆ ಫಾರ್ಮೆಟ್ನ ಫಾಲೋನೇ ಮಾಡಿರಲಿಲ್ಲ, ಬಟ್ ಸಕ್ಸಸ್ಫುಲ್ ಸಿನಿಮಾ ಕೊಟ್ಬಿಟ್ಟಿದ್ವಿ. ಕೋತಿಗಳು ಸರ್, ಕೋತಿಗಳು, ಹಾಲುಂಡತವರು, ಕರುಳಿನ ಕೂಗು, ತುಂಬ ಸಿನಿಮಾ ಮಾಡಿಬಿಟ್ಟಿದ್ವಿ. ಅದಾದ್ಮೇಲೆ ಒಂದು ಮೆಥಡ್ ಇದೆ, ಅದಕ್ಕೆ ಆ ಮೆಥಡ್ನೆಸ್ ಮಾಡಿದ್ಮೇಲೆ ಈಗ ನಿಜ ಹೇಳ್ಬೇಕು ಅಂದ್ರೆ ದಡ್ರಿಗೆ ಧೈರ್ಯ ಜಾಸ್ತಿ ಇತ್ತು. ಮೊದಲೇನು ಗೊತ್ತಿರಲಿಲ್ಲ ನಮ್ಗೆ, ಬರೆದು ಬಿಡ್ತಿದ್ವಿ. ಈಗ ಬರೀಬೇಕು ತುಂಬಾ, ಯಾಕಂದ್ರೆ ಒಂದು ಫ್ರೇಮ್ ವರ್ಕ್ ಇದೆ, ಒಂದು ಪ್ರೀ ಕಂಡೀಷನ್ ಇರುತ್ತೆ,
1: ಚೌಕಟ್ಟಿನೊಳಗೆ
0: ಆ ಚೌಕಟ್ಟಲ್ಲೇ ಬರೀಬೇಕು. ಇದೇಗೆ ಅಂದ್ರೆ ಒಬ್ಬ ಆರ್ಕಿಟೆಕ್ಟ್ ಕಟ್ಟಿದ ಮನೆಗೂ ಮೇಸ್ತ್ರಿ ಕಟ್ಟಿದ ಮನೆಗೂ
1: ಡಿಫ್ರೆನ್ಸ್ ಇರುತ್ತೆ. ಎರಡು ಮನೆನೆ
0: ಬಟ್ ಸ್ಪೆಸಿಫಿಕ್ ಆದ ಆರ್ಕಿಟೆಕ್ಟ್ ಹೇಳದಂಗೆ ಇಷ್ಟೇ ರೂಮ್ ಇರಬೇಕು, ಇಲ್ಲಿ ಇಲ್ಲಿದ್ರೆ ಇಲ್ಲೇ ಪೈಪ್ ಬರಬೇಕು, ಇಲ್ಲೇ ಎಲೆಕ್ಷನ್, ಈ ತರ ಸ್ಕ್ರಿಪ್ಟ್ ಮಾಡಬೇಕು. ಈ ಸ್ಕ್ರಿಪ್ಟ್ ಮಾಡಿದ್ಮೇಲೆ ಬಂದದ್ರಲ್ಲಿ ಕೋತಿಗಳು ಸರ್, ಕೋತಿಗಳು, 2v2v, ಆಮೇಲೆ ಎಳೆಯರು ನಾವು ಗೆಳೆಯರು, ಅದಾದ್ಮೇಲೆ ಟೆಲಿವಿಷನ್ ವರ್ಕ್ಸ್, ಟೆಲಿವಿಷನ್ನು, ಆಮೇಲೆ ಸಿನಿಮಾ ಜೊತೆಗೆ ಟೆಲಿವಿಷನ್ ಮಾಡಿದ್ವಿ. ಈಗಲೂ ಬರವಣಿಗೆ ಏನಂದ್ರೆ ಒಂದು ಸಲ ನಿಮಗೆ ಕತೆ ಬಂದ್ಬಿಡ್ತು ತಲೆಗೆ, ಆಮೇಲೆ ಅಷ್ಟೇ ಒಂದು ಹಬ್ಬಬ್ಬ ಅಂದ್ರೆ ಮೂರ್ನಾಲ್ಕು ದಿವಸದಲ್ಲಿ ಮುಗಿದು
1: ಲೀಲಾಜಾಲವಾಗಿ ಬರೀತೀರಾ,
0: ಬಂದ್ಬಿಡುತ್ತೆ.
2: ಸರಿ, ಮತ್ತೊಂದು ಹಾಡು ಕೇಳೋಣ.
0: ಹೇಳ

0: ಕೇಳ್ತಾ ಇದ್ದೀರಾ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತುಕತೆಯಲ್ಲಿದ್ದಾರೆ ರಂಗಭೂಮಿ ನಟ, ಚಿತ್ರನಟ, ಚಿತ್ರಕಥೆಗಾರ, ಸಂಭಾಷಣೆಗಾರ ಹಾಗೂ ಹಾಸ್ಯ ಕಲಾವಿದ ರಿಚರ್ಡ್ ಲೂಯಿಸ್ ಅವರು. ಲೂಯಿಸ್ ಅವರೇ, ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಒಂದು ಸಿನಿಮಾಕ್ಕೆ ಒಂದು ಕಥೆ ಬರಿಬೇಕು ಅಂತಂದ್ರೆ ಅದಕ್ಕೆ ಚೌಕಟ್ಟಿರ್ಲಿಲ್ಲ, ಆಮೇಲೆ ಗೊತ್ತಾಯ್ತು ಒಂದು ಚೌಕಟ್ಟು ಅನ್ನೋದು ಇದೆ ಅಂತ ಹೇಳಿ. ಒಂದು ಸಿನಿಮಾ ಯಶಸ್ಸಿಗೆ ಒಂದು ಸ್ಕ್ರಿಪ್ಟ್ ಅಥವಾ ಕಥೆ, ಚಿತ್ರಕಥೆ ಎಷ್ಟು ಮುಖ್ಯವಾಗುತ್ತೆ?
1: ಸರ್, ನನ್ನ ಪ್ರಕಾರ ಬೇಸಿಸ್ ಫೌಂಡೇಶನ್ ಇದ್ದಾಗೆ ತುಂಬಾ ಸುಲಭ. ನಾನು ಆಗ್ಲೇ ಹೇಳ್ತೇನೆ, ನಾನು ರಾಜ್ಕುಮಾರ್ ಕಂಪ್ನಿಗೆ ಹೋದಾಗ ಬಹಳ ಸುಮ್ಮನೆ ಅವರಲ್ಲಿ ಒಂದು ಟೆಕ್ನಿಕ್ ಇತ್ತು ಸರ್, ವರ್ದಪ್ಪನವರೇ ಕಥೆ ಹೇಳಿದ್ರು. ಅವ್ರು ಏನ್ ಹೇಳೋರು, ಕಥೆನ ನೀವು 7 ಅಥವಾ 8 ಲೈನ್ ಅಲ್ಲಿ ಹೇಳ್ಬಿಡ್ಬೇಕು.
0: 7-8 ಲೈನ್ ಅಲ್ಲಿ
1: ಹೇಳ್ಬಿಡೋದು. ಆ ಕಥೆಯಲ್ಲಿ ಹೊಸ್ತನ ಇದ್ರೆ ಆಮೇಲೆ ಅದ್ರ ಡೀಟೇಲ್ ಹೇಳ್ತಾರೆ, ಇಲ್ದೇ ಇದ್ರೆ ಅದು ಅಲ್ಲೇ ಕಿತ್ತೋಗ್ಬಿಡುತ್ತೆ. ಅವ್ರಿಗೆ ಕಷ್ಟ ಹೇಳೋದು ಕಥೆನ, ಯಾಕಂದ್ರೆ ನೀವು ಯಾವ್ದೇ ಕಥೆ ಹೇಳಿದ್ರೆ ಆ ತರದ ಕಥೆ ಬಂದಿರುತ್ತೆ.
0: ಹೌದು
1: ಅಲ್ಲ, ತುಂಬಾನೇ ಕಷ್ಟ ಆಗೋದು. ಬಟ್ ಒಂದೊಂದ್ಸಲ ನಾಕೇ ಲೈನ್ ಕೇಳ್ತಿದ್ದಂಗೆ ಆ ಬೇಡ ಬಿಡಿ ಇದು ಬಂದಿದ್ಯಲ್ಲ ಅಂತ ಹೇಳ್ಬಿಡು. ಇವಾಗ ಸಾಮಾನ್ಯವಾಗಿ ನಾವ್ ಏನ್ ಹೇಳ್ತೀವಿ, ಎಲ್ಲರ ಒಬ್ಬ ಹುಡುಗಿ, ಇಬ್ರು ಹುಡುಗರು, ಇಬ್ರು ಅವಳನ್ನೇ ಪ್ರೀತಿಸಿರ್ತಾರೆ, ಒಬ್ಬ ಸಿಗ್ತಾನೆ ಒಬ್ಬ ಸಿಗ, ಈ ತರದ 100 ಸಿನಿಮಾ ಬಂದ್ಬಿಟ್ಟಿದೆ. ಅವ್ರು ಅದು ಬೇಡ, ಹೊಸ್ದೇನಾರು ಹೇಳಿ ಅಂತ. ಹೊಸ್ದೇನನ್ ಹೇಳ್ತೀರಿ, ಇಲ್ಲೇ ನಿಮ್ ಕಂಪ್ಲೀಟ್ ಆಗಿ ಫಿಲ್ಟರ್ ಆಗ್ಬಿಡ್ತೀರಿ ಹೊಸ ರೀತಿ. ನಾನು ತುತ್ತಮುತ್ತ ಅನ್ನೋ ಪಿಕ್ಚರ್ ಕತೆ, ಚಿತ್ರಕಥೆ ನಂದು. ನಾನು ಹೇಳಿದೆ ನೋಡಿ ಸರ್, ಇಷ್ಟೇ ಕತೆ. ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ, ಭಾರತದಲ್ಲೇ ಎಲ್ಲ ಭಾಷೆಗಳಲ್ಲೂ ಅತ್ತೆ ಕೆಟ್ಟೋಳು ಅಂತ ಒಂದಷ್ಟು ಸಿನಿಮಾ ಮಾಡಿದ್ದಾರೆ.
0: ಹೌದು,
1: ಎಲ್ಲೋ ಮಲ್ಲಮ್ಮನ್ ಪವಾಡ ಅನ್ನೋ ತರ ಜಾನಪದ ಕತೆಗಳಲ್ಲಿ ಸೊಸೆನೂ ಒಳ್ಳೆಯವಳು ಅಂತ ಮಾಡಿದ್ದಾರೆ. ಸೊ ಈ ಸಬ್ಜೆಕ್ಟ್ ಏನಾಗುತ್ತೆ, ಅತ್ತೆ ಒಳ್ಳೆಯವಳು ಅಂತ ಕತೆ, ಸೊಸೆ ಕೆಟ್ಟವಳು, ಸೊಸೆ ಒಳ್ಳೆಯವಳು ಅತ್ತೆ. ಆದರೆ ನನ್ನ ಕತೆ ಇಷ್ಟೇ, ಅತ್ತೆ ಸೊಸೆ ಗಲಾಟೆಯಲ್ಲಿ ಮಗನ ಗತಿ ಏನಾಯ್ತು, ಇಷ್ಟೇ. ಅವ್ರ ತಕ್ಷಣ ಎದ್ ನಿಂತು ಸೆಕೆಂಡ್ ಕೊಟ್ಟು ಇದನ್ನ ನೀವು ಡೀಟೇಲ್ ಆಗಿ ಹೇಳಿ, ಇಲ್ಲೇ ಇಲ್ಲೇ ಗೊತ್ತಾಗ್ಬಿಡ್ತು ಏನಾದ್ರೂ ಹೊಸದನ್ನು ಮಾಡಬೇಕು. ಇದು ಎಲ್ಲರ ಮನೆಯ ಪ್ರಾಬ್ಲಮ್, ಬಟ್ ಇದುವರೆಗೂ ಯಾರೂ ಸಿನಿಮಾದವರು ಈ ಎಲಿಮೆಂಟ್ ನೆ ಟಚ್ ಮಾಡಿ. ಮಗ ಅವನ ಗತಿ ಏನು, ಏನೂ ತಪ್ಪಿಲ್ಲ ಅವನು. ಈ ಕಡೆ ತಾಯಿ ಕಡೆ ಮಾಡಿದ್ರೆ ಹೆಂಡತಿಗಾಗಲ್ಲ, ಹೆಂಡತಿ ಕಡೆ ಮಾಡಿದ್ರೆ ತಾಯಿಗಾಗಲ್ಲ,
0: ಇಬ್ರು ಬೇಕು,
1: ಇಬ್ರು ಬೇಕು.
2: ಬಹಳ ಒಳ್ಳೆ ಸಿನಿಮಾ ಅದು.
1: ಇದನ್ನ ಬಹಳ ಕಷ್ಟ ಆಯ್ತು. ಇಟ್ಸ್ ಅ ಸೀರಿಯಸ್ ಸಬ್ಜೆಕ್ಟ್, ಬಟ್ ಯು ಕೆನಾಟ್ ಹ್ಯಾಂಡಲ್ ಇಟ್ ಸೀರಿಯಸ್ಲಿ. ನಗ್ತಾ ನಗ್ತಾ ನಗ್ತಾ ಕಥೆನ ಹೇಳ್ಬೇಕು ನೀವು ಅನ್ನೋ ಇರುತ್ತೆ ಅವನಿಗೆ ಅದ್ರ ಹಿಂದೆ.

0: ಸೊ ತುತ್ತಮುತ್ತ ಮಾಡಿದಾಗ ಅವರು ಅದನ್ನೇ ಹೇಳಿದ್ರೆ ನೀವು ಈ ತರ ಒಂದು ಸಬ್ಜೆಕ್ಟ್ ಅನ್ನ ನೀವು ಮಾಡ್ಬೇಕು ಇಷ್ಟೇ ಹೇಳ್ಬೇಕು ಸರ್, ಎರಡು ಲೈನ್ ಹೇಳಿದ್ರೆ ಅವ್ರು ಡಿಸೈಡ್
1: ಮಾಡ್ಬಿಡ್ತಾರೆ
0: ಬೆಳೆಸ್ಕೊಂಡು ಹೋಗ್ಬೋದು. ಆಮೇಲೆ ಅವರು ಜಾಯಿನ್ ಆಗ್ತಾರೆ ಮಾಡ್ತಾರೆ. ಆಮೇಲೆ ಹೆಣ್ಣು ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ ಆಯ್ತು. ಇವನ್ ತಾಯಿ ಕಡೆ ಹೋಗ್ತಾನ ಹೆಂಡತಿ ಕಡೆ ಹೋಗ್ತಾನ, ಅವರಿಬ್ರು ಸರಿ ಹೋಗ್ತಾರಾ? ಅದಕ್ಕೆ ಸಂಗೀತ ಮುಂದೆ ಹೇಳಿದ್ರು, ರುಚಿ ಚೆನ್ನಾಗಿದೆ ಬಟ್ ಇನ್ನೊಂದು ಸಣ್ಣದೊಂದು ವಿಷಯ ನೋಡಿ, ಇಬ್ರು ಮಕ್ಕಳು ಒಂದು ಗೊಂಬೆಗೆ ಜಗಳ ಆಡ್ತಿರ್ಬೇಕಾರೆ ಇಬ್ರು ಮಕ್ಕಳಿಗೂ ಬುದ್ಧಿ ಹೊಡೆದು ಬುದ್ಧಿ ಹೇಳಕ್ಕಾಗಲ್ಲ, ಗೊಂಬೆನ್ ಕಿತ್ಕೊಂಡ್ಬಿಡಿ, ಮಕ್ಕಳು ಜಗಳ ನಿಲ್ಲಿಸ್ಬಿಡ್ತಾರೆ. ಸೊ ಹೀರೋ ತಾಯಿಗೂ ಇಲ್ಲ ಹೆಂಡತಿಗೂ ಇಲ್ಲ ಅಂತ ಬೇರೆ ಹುಡುಗಿ ಜೊತೆ ಹೋದಾಗ ಅತ್ತೆ ಸೊಸೆ ಒಂದಾಗ್ಬಿಡ್ತಾರೆ, ಅಲ್ಲ ತಟಸ್ಥರ ಒಂದಾಗ್ಬಿಟ್ಟು ವಾಪಸ್ ಹೇಳ್ಕೊಂಡು ಬರ್ಬೇಕು.
1: ಅವಾಗ ಬೇಕು ಇಬ್ಬರಿಗೂ
0: ಇಬ್ಬರಿಗೂ ಬೇಕಾಗೋ ವಸ್ತುನ ಇಬ್ರು ಜಗಳ ಆಡಿದಾಗ ಆ ವಸ್ತು ಕಳೆದೋದಾಗ ಇಬ್ರು ಫ್ರೆಂಡ್ಸ್ ಆಗ್ಬಿಡ್ತಾರೆ.
1: ಎಷ್ಟೊಂದು ಚೆನ್ನಾಗಿದೆ,
0: ಏನ್ ಬ್ಯೂಟಿಫುಲ್ ಪಾಯಿಂಟ್ ನೋಡಿ. ಇದು ಇನ್ ದ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ದ ಸ್ಟೋರಿ ಸಿಂಗೀತಮ್ ನಾನು ಹೇಳಿದ್ರು, ರಿಚರ್ಡ್ ಟ್ರೈ ಸಮಥಿಂಗ್, ಆಬ್ಸೆಂಟ್ ಮಾಡ್ಬಿಡಿ ಹೀರೋನ ಅಂತ. ಏನಂತ ಹೇಳಿದ್ರು, ಹೀರೋನ ಆಬ್ಸೆಂಟ್ ಮಾಡ್ಬಿಡಿ ನೋಡೋಣ ಅವ್ರು ಹೇಗಾಗುತ್ತೆ ಅಂತ. ಸೊ ಒಂದು ಕತೆ ಮಾಡಿದ, ಬಹಳಷ್ಟು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸರ್. ನಾನು ನಟ ಮೂಲತಃ, ನಾನು ನಟ ಎಲ್ಲದರಲ್ಲೂ ಮಾಡಿ ಕತೆ ಬರೆಯೋಕೆ ಶುರು ಆದ್ಮೇಲೆ ನನಗೆ ಕತೆ ಬರೆಯೋದು ಬಹಳ ಇಂಟ್ರೆಸ್ಟಿಂಗ್ ಅನ್ಸ್ಬಿಟ್ಟಿದೆ. ನಾವು ಎಲ್ಲಿ ನಮ್ಮ ಕತೆಗಳಲ್ಲಿ ಎಲ್ಲಿ ಫ್ಲಾಪ್ ಆಗ್ತೀವಿ ಅಂದ್ರೆ ಇಂಟ್ರೋ ಅಲ್ಲಿ ಮೇಲೆ ಕತೆ ಮುಂದಕ್ಕೆ ಹೋಗಲ್ಲ
2: ಸರ್. ನಟನೆ ಸಹ ನಿಮಗೆ ಒಲಿದಿದೆ?
0: ನಟನೆ
2: ಇದು ಹೇಗೆ ಸರ್, ಯಾವ ಯಾವ ಸಿನಿಮಾ ಮೊದಲನೇ ಸಿನಿಮಾ?
0: ನಟನೆ ಬೇಕಾದಷ್ಟು, ಒಂದು 30 ಸಿನಿಮಾ ಮಾಡಿದ್ದೀನಿ ಮೇಡಮ್. ನಾನು ಅಂಬರೀಷ್ ಜೊತೆ ಚಕ್ರವರ್ತಿ ಮಾಡಿದ್ದೀನಿ, ವಿಷ್ಣುವರ್ಧನ್ ಜೊತೆ ಆಲುಂಡತವರು ಮಾಡಿದ್ದೀನಿ, ರಾಜ್ಕುಮಾರ್ ಕಂಪನಿಯಲ್ಲಿ ಟೂ ಇಲ್ಲಿ ಮಾಡಿದ್ದೀನಿ. ಬಟ್ ನನಗೆ ಜಾಸ್ತಿ ಕಾಮಿಡಿ ರೋಲ್ಸೇ ಕೊಡೋರು.
2: ರಾಜ್ಕುಮಾರ್ ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ ಹೇಳಿ,
0: ಟೂ ಇ
2: ಅವರ ಸಹವಾಸ ಹೇಗಿತ್ತು?
0: ಅವ್ರ ಹತ್ರ ಬಹಳ ಕಲಿತೆ ಮೇಡಮ್, ನಾನು ರಾಜ್ಕುಮಾರ್ ಅವ್ರ ಜೊತೆ ಕಲಿತೆ. ಏನು ಅವರು ಅಷ್ಟೆಲ್ಲ ಸಿನಿಮಾ ಮಾಡಿದ್ರು, ಫಸ್ಟ್ ಟೈಮ್ ನನ್ನ ವರದಪ್ಪನವರು ಕರೆದು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ನಾನು ಆ ಮೆಚುರಿಟಿ ನಾನು ಇವನ್ ದೊಡ್ಡ ದೊಡ್ಡ ರೈಟರ್ಸ್ಗೂ ಇದ್ದಂಗೆ ಕಾಣಿಸಲಿಲ್ಲ ಸರ್. ಅವ್ರೇನು ಹೇಳಿದ್ರು, ರಿಚರ್ಡ್ ಅವರೇ ನಿಮ್ಮ ಕರ್ಫ್ಯೂ ಅನ್ನೋ ಸಿನಿಮಾ ನಾವು ನೋಡಿದ್ದೀವಿ, ಆ ಸಿನಿಮಾಲ್ಲಿ ಯಾವುದೇ ರೆಗ್ಯುಲರ್ ಪ್ಯಾಟರ್ನ್ ಇಲ್ಲ, ಇದುವರೆಗೂ ನಾವು ಕತೆ ಮಾಡ್ಬೇಕಾದ್ರೆ ಹಿಂಗೆ ಹಿಂಗೆ ರೂಲ್ ಇದೆ, ಆ ಯಾವುದೂ ರೂಲ್ ಇಲ್ಲ. ನೀವು ಸಿನಿಮಾನ ಓಪನ್ ಮಾಡೋದೇ ಒಬ್ಬರು ಹುಡುಗರಿಂದ ತಗೊಂಡು ನಿಧಾನಕ್ಕೆ ಕರ್ಫ್ಯೂಗೆ ತಗೊಂಬರ್ತೀರಿ. ತಮಾಷೆಗೆ ಆಟ ಆಡೋ ಹುಡುಗರು ಯಾರೋ ದುಡ್ಡು ಕೊಟ್ಟರು ಅಂತ ಬೆಂಕಿ ಹಚ್ತಾರೆ, ಅವ್ರು ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಈಗ ಮಾಡಿದ್ರೆ ಇದು ನಮಗೆ ಬಹಳ ಇಷ್ಟ ಆಯಿತು. ಆದ್ರೆ ಕತೆ ಹೇಳಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಅಂತ ಹೇಳಿ ಸರ್ ಅಂದ್ರೆ, ನೀವು ಕತೆ ಹೇಳಬೇಕಾದ್ರೆ ಮಧ್ಯದಲ್ಲಿ ನಾನು ಏನಾದರೂ ನಿಮಗೆ ಅಡ್ವೈಸ್ ಮಾಡಿದ್ರೆ ಅದನ್ನು ತಗೋಬಾರ್ದು. ನನಗೆ ಅರಿವಿಲ್ಲದೆ ನಿಮ್ಮ ಕತೆನ ನನ್ನ ಕತೆಗೆ ಹೇಳ್ಕೊಂಡೋಗಿ ಅದನ್ನ ಹಾಳು ಮಾಡ್ತೀನಿ. ಅದರಿಂದ ನಾನು ಆದಷ್ಟು ಮಧ್ಯೆ ಏನು ಹೇಳ್ತಾ ಇರೋಂಗೆ ಪ್ರಯತ್ನ ಪಡ್ತೀನಿ, ಆದರೂ ಅನುಭವದಿಂದ ನಾವು ನಿಮ್ಗೆ ಹೇಳ್ಬಿಡ್ತೀವಿ, ಅವಾಗ ನೀವು ಏನು ಮಾಡ್ಬಿಡ್ತೀರಿ, ನಿಮ್ಮ ಕಥೆಯನ್ನು ಬಿಟ್ಟು ನನ್ನ ಕತೆ ಕಟ್ಟಿ. ಈ ಮೆಚುರಿಟಿ ಇದೆಯಲ್ಲ ಹಳಬರಿಗೆ,

0: ನೀವು ಕತೆನ ನಿಮ್ದೇ ಆದ ಹೊಸದನ್ನು ತಗೊಂಡೋಗ್ತೀರಾ, ಬಟ್ ಅಲ್ಲಿರೋ ಪ್ರೊಡ್ಯೂಸರ್ ನಿಮಗೆ ಗೊತ್ತಿಲ್ದಂಗೆ, ಅವು ಡೈರೆಕ್ಟರ್ ಗೊತ್ತಿಲ್ದಂಗೆ ಅವನ ಕತೆ ಕಟ್ಟಿಬಿಡ್ತಾರೆ.
1: ಹೌದೌದು,
0: ಅದಕ್ಕೆ ಹೊಸದು ಬರೋದಕ್ಕೆ ಕಷ್ಟ ಆಗತ್ತೆ. ಬಟ್ ಅವರಲ್ಲಿ ತುಂಬಾ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ ಸಿನಿಮಾ ಮಾಡೋದು ತುಂಬಾನೇ ಒಂಥರ ತಪಸ್ಸಿದ್ದಂಗೆ ಅನ್ನೋದು ಗೊತ್ತಾಗಿದೆ ರಾಜ್ಕುಮಾರ್ ಕಂಪನಿಯವರು.
1: ಅದಕ್ಕಿಂತ ಮುಂಚೆ ನೀವು ಹಾಸ್ಯ ಕಲಾವಿದರು, ಹಾಸ್ಯ ಅನ್ನೋದು ಒಂದು ಸಿನಿಮಾಕ್ಕೆ ಎಷ್ಟು ಮುಖ್ಯ?
0: ಹಾಸ್ಯ ಸಿನಿಮಾಗೆ ಬಹಳ ಮುಖ್ಯ, ಜೀವನದಲ್ಲೂ ಮುಖ್ಯ. ನೋಡಿ, ನೀವು ಒಂದು ಮದುವೆಗೆ ಹೋಗ್ತೀರಾ, ನಾಲ್ಕು ಜನ ಸೇರ್ತೀರಿ, ಒಬ್ಬ ಅವನು ತರಲೆ ನಮ್ಮ ಗ್ರೂಪ್ ಅಲ್ಲಿ ಇದ್ದೇ ಇರ್ತಾನೆ, ಅವನು ಬಂದಾಗ ಲೈವ್ಲಿ ಆಗಿರುತ್ತಲ್ವಾ?
1: ಹೌದು,
0: ಹಾಗೆ ಹೋದ್ವಿ. ಆದ್ರೆ ಹಾಸ್ಯವನ್ನ ಎರಡು ರೀತಿಯಲ್ಲಿ ಮಾಡಬಹುದು. ಒಂದು ಕತೆಗೆ ಸಂಬಂಧಪಟ್ಟ ಹಾಗೆ ಹಾಸ್ಯ, ಇನ್ನೊಂದು ಪ್ಯಾರಲಲ್ ಅಂತ. ಮಧ್ಯ ಮಧ್ಯ ಬೇರೆ ಒಂದು ಟ್ರ್ಯಾಕ್ ಹೋಗ್ತಿರುತ್ತೆ, ಇಲ್ಲೇ ಒಂದು ಸೀರಿಯಸ್ ಟ್ರ್ಯಾಕ್ ಹೋಗ್ತಿರುತ್ತೆ. ಆದ್ರೆ ಇದು ಎರಡೂ ಬಂದು ಕೊನೆಯಲ್ಲಿ ಜಾಯಿನ್ ಆಗಬೇಕು. ನರಸಿಂಹರಾಜು ಬಾಲಕೃಷ್ಣ ಅಂತವರು ಹೇಗ್ ಮಾಡೋರು ಅಂದ್ರೆ, ಕೊನೆಯಲ್ಲಿ ಕತೆಗೆ ಸಂಬಂಧಪಟ್ಟಂಗೆ ಕೊನೆಯಲ್ಲಿ ಪೊಯೆಟಿಕ್ ಜಸ್ಟಿಸ್ ತರೋದಕ್ಕೆ ಇವೆರಡು ಪಾತ್ರಗಳು ಕಾರಣ ಆಗ್ತದೆ. ನಾವು ಬೇರೆ ಟ್ರ್ಯಾಕೇ ತಗೊಂಡ್ಬಿಡೋದು, ಯಾವ್ದೋ ತಮಿಳ್ ಪಿಕ್ಚರ್ ತೆಲುಗು ಪಿಕ್ಚರ್ ಟ್ರ್ಯಾಕ್ ತೆಗೆದು ಹಾಕ್ಬಿಡೋದು. ಇದು ಮೇನ್ ಕತೆಗೆ ಸಂಬಂಧ ಪಡಲ್ಲ. ಬದುಕಲ್ಲಿ ಹೇಗೆ ಹಾಸ್ಯ ಮುಖ್ಯನೋ ಹಾಗೆ ಈಗ ನಮ್ಮ ಅಜ್ಜಿ ಇದ್ರು, ಅವ್ರು ಏನೇ ಮಾತಾಡ್ರು ಬಹಳ ತಮಾಷೆಯಾಗಿ ಮಾತಾಡ್ರು. ನಮ್ಮಮ್ಮ ಹೇಳೋರು, ಏನು ಸರಿಯಾಗಿ ಓದಲ್ಲ ಸ್ಕೂಲ್ಗೆ ಬರೀ ಮಾತಾಡ್ತಾನೆ ಅಂತ. ಅದಕ್ಕೆ ನಮ್ಮ ಅಜ್ಜಿ ಹೇಳೋರು, ಮಾತು ಬತ್ತಡ ಬದುಕೆ ಮಗ ಅಂತ ತುಳು ಭಾಷೆಯಲ್ಲಿ. ಮಾತು ಬಂದವನು ಹೆಂಗಾರು ಬದುಕ್ತಾನೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಅದ್ರ ಹಿಂದೆ ಅರ್ಥನೂ ಇದೆ.
1: ಚೆನ್ನಾಗಿದೆ. ಒಂದು ಹಾಡು ಕೇಳೋಣ ಸರ್.
0: ಓಕೆ, ಕೇಳೋಣ.

0: ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ರಿಚರ್ಡ್ ಲೂಯಿಸ್ ಅವರು. ರಿಚರ್ಡ್ ಲೂಯಿಸ್ ಅವರೇ,
1: ಹೇಳಿ
0: ಒಂದು ನಿಮ್ಮ ಬಗ್ಗೆ ಒಂದು ಮಾತು ನಾನು ಕೇಳಿದ್ದೀನಿ. ಕತ್ತೆ ಮೇದ ಕಡೆ ಮೇವಿಲ್ಲ ಅಂತ ಏನದು?
1: ಸಾಧನೆಗೆ ಏನಾದ್ರು ಸರ್ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಪ್ರೋಗ್ರಾಮ್ ಇರುತ್ತಲ್ಲ ನಗೆ ಪ್ರೋಗ್ರಾಮು, ಮೊದಲು ಸಂಗೀತ ಇರುತ್ತೆ, ಮೊದಲು ಸಾಂಗ್ಸ್ ಇರುತ್ತೆ, ಕೊನೆಯಲ್ಲಿ ನಮ್ದು ಇಟ್ಕೊಳ್ತಾರೆ. ನಾವು ಒಂದೊಂದು ಸಲ ಅಂತ ಕೆಲವು ಊರುಗಳಿಗೆ ಹೋದಾಗ ಶುರು ಆಗೋದೆ 10 ಗಂಟೆಗೆ, ಮುಗಿಯೋದು 1 ಗಂಟೆಗೆ. ಆರ್ಕೆಸ್ಟ್ರಾ ಅವ್ರು ಹೇಳ್ತಾರೆ, ಇಲ್ಲ ಸರ್ ನಾವು ಮೊದಲು ಹಾಡ್ಬಿಡ್ತೀವಿ ಅಂತಾರೆ, ಬೇರೆ ಏನೋ ಮಾಡ್ತಾರೆ. ಒಂದ್ಸಲ ಅವ್ರಿಗೆ ಸರ್ ನಮ್ಮನ್ನು ಮೊದಲು ಕಳಿಸಿ ಸರ್, ನಾವು ಬೇಗ ಹೋಗ್ಬೋದು. ನೋಡಿ ರಿಚರ್ಡ್ ಅವರೇ, ನಿಮ್ಮ ಕಾರ್ಯಕ್ರಮ ಆದ್ಮೇಲೆ ನಾವು ಬೇರೆ ಕಾರ್ಯಕ್ರಮ ಇಟ್ಕೊಳಕ್ಕಾಗಲ್ಲ, ಅಂದ್ರೆ ಕತ್ತೆ ಮೇದಲ್ಲಿ ಮತ್ತೆ ಮೇವಿಲ್ಲ. ನೀವು ನಗ್ಸಿ ನಗ್ಸಿ ಜನರು ಬೇರೆ ಮೂಡಕ್ಕೆ ತಗೊಂಡು ಹೋಗ್ಬಿಡ್ತೀನಿ. ಅದಾದ್ಮೇಲೆ ನಾವೇನಾದ್ರು ಹಾಡು ಶುರು ಮಾಡಿದ್ರೆ ಕ್ಲಾಸಿಕಲ್ ಆಗಿ ಜನ ಇರ್ತಾರ?
2: ನಿಮ್ಮ ಹಾಸ್ಯ ಹೇಗಿರುತ್ತೆ ಮನೇಲಿ?
1: ಅಯ್ಯೋ ನಮ್ಮ ಮನೇಲಿ ಎಲ್ಲರೂ ತರಲೆ ತರಲೆ ಆಗ ಮಾತಾಡ್ತಿರ್ತೀವಿ ಸರ್. ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲೇ ಎಲ್ಲರ ಮನೆಯಲ್ಲೂ ತುಂಬಾ ತಮಾಷೆ ಆಗಿರ್ತಾರ.
2: ನಿಮ್ಮ ಮುಂದಿನ ಸಿನಿಮಾಗಳು ಯಾವ್ಯಾವ?
1: ಈಗ ಆಕ್ಚುಲಿ ನನಗೊಂದು ಪ್ರಾಬ್ಲಮ್ ಇದೆ ಸರ್ ಸಿನಿಮಾಗೆ ಬರೆಯೋದಕ್ಕೆ. ನನ್ನ ಜೊತೆ ಡಿ ರಾಜೇಂದ್ರ ಬಾಬು ಡೈರೆಕ್ಟರ್, ಅವನು ತೀರ್ಕೊಂಡ ರೀಸೆಂಟ್. ಈಗ ಬರೋ ಜನ ಅವ್ರ ಜೊತೆ ಕೂತ್ಕೋಬೇಕು, ಕತೆನ ಡಿಸ್ಕಸ್ ಮಾಡಬೇಕು, ಆತರ ಪ್ರೊಡ್ಯೂಸರ್ಸ್ ಕಡಿಮೆ. ಈಗ
0: ತುಂಬಾ ಕಡಿಮೆ, ತಾಳ್ಮೆ ಕಡಿಮೆ ಅವರಿಗೆ.
1: ತಾಳ್ಮೆ, ಅವ್ನ ಯಾವ್ದೋ ದುಡ್ಡಿದೆ ಬರ್ತಾನೆ ಹೇಳ್ತಾನೆ ನೋಡ್ರಿ, ಒಂದ್ ಪಿಕ್ಚರ್ ಮಾಡ್ಬೇಕ್ರೆ ನನ್ ಮಗನ ಹೀರೋ ರೀ ಅಂತಾನೆ ಬರ್ತಾನೆ. ಏನು ಅದೇ ಒಂದ್ 3 ಫೈಟ್ ಇರ್ಬೇಕು, ಸಾಂಗ್ ಇರ್ಬೇಕು. ಸಿ ಕತೆಯಲ್ಲಿ ಫೈಟ್ ಬರ್ಬೇಕು ಹೊರತು ಫೈಟ್ ಇಟ್ಕೊಂಡು ಕತೆ
0: ಮಾಡಕ್ಕಾಗತ್ತೆ?
1: ಆಮೇಲೆ ಮಾತೆತ್ತಿದ್ರೆ ಮಚ್ಚು ಲಾಂಗು. ಸಿ ಸಿನಿಮಾ ಈಸ್ ಎ ವಿಜುವಲ್ ಮೀಡಿಯಾ. ಏನು ನಾವು ನನ್ ಈಗೀಗ ಬರೆಯಕ್ ಕಷ್ಟ ಆಗುತ್ತೆ, ಮೊದಲು ಸುಲಭವಾಗಿ ಬರೀತಿದ್ದೆ, ನನಗೆ ಗೊತ್ತಿರಲಿಲ್ಲ. ಏನ್ ಗೊತ್ತಾ ಸರ್, ಸಿನಿಮಾಗೂ ಬೇರೆದಕ್ಕೂ ನಾಟಕಕ್ಕೂ ಡಿಫ್ರೆನ್ಸ್ ಏನಂದ್ರೆ, ನಾವು ಸಿನಿಮಾನ ಡೈಲಾಗ್ ಓರಿಯೆಂಟೆಡ್ ಆಗಿ ಬರಿತಿದ್ವಿ ಮೊದಲು.
0: ಹೌದು,
1: ಸೀನ್ ಅಂತ ಸೀನ್ ಬರ್ಕೊಂಡು ಹೋಗ್ಬಿಡೋದು. ಆಕ್ಚುಲಿ ಸಿನಿಮಾಲಿ ಡೈಲಾಗ್ನ ಅವಶ್ಯಕತೆ ಇಲ್ಲ, ಇಡೀ ಸೀನು ವಿಜುವಲಿ ಹೇಳ್ತಾ ಹೋಗ್ಬೇಕು. ಎಲ್ಲಿ ವಿಜುವಲಿ ನೀವು ಕಮ್ಯುನಿಕೇಟ್ ಮಾಡಕ್ ಆಗಲ್ಲ ಅವಾಗ ಮಾತ್ರ ಡೈಲಾಗ್
0: ಬರಿಬೇಕು.
1: ಅವಾಗ ಅದು ಎಷ್ಟು ಸಣ್ಣದಿರುತ್ತೆ ಅಷ್ಟು ಒಳ್ಳೇದು.
0: ಈಗ
1: ನಾವು ಏನ್ ಮಾಡ್ತೀವಿ, ಉದ್ದ ಲೈನ್ ಗಳು ಬರೀತಿ, ಏನು ಬೇಕಾಗಿಲ್ಲ ಅದನ್ನ.
0: ಪುಷ್ಪಕ ವಿಮಾನ ಚಿತ್ರದಲ್ಲಿ ಡೈಲಾಗ್ ಏನು ಇಲ್ಲ, ಆದ್ರೆ ಅರ್ಥ ಆಗ್ಲಿಲ್ವಾ?
1: ನಮ್ಮಲ್ಲಿ ದಾಸರ ಪದಗಳು ತೋಳಿ. ನಿಮಗೆ ಡೈಲಾಗ್ ಅಂತ ಏನಂದ್ರೆ ಪುರಂದರ ದಾಸರು, ಕನಕ ದಾಸರು. ಏನಯ್ಯ ನಿಂದು ಜೀವನ ಪೂರ್ತಿ ಹೋರಾಟ? ಇಲ್ಲಿರಲಾರೆ ಅಲ್ಲಿಗೆ ಹೋಗಲ್ಲ ಅಷ್ಟೇ. ಏನು ಪುಸ್ತಕ ಬೇಕಾಗಿಲ್ಲ, ಯಾವ ಫಿಲಾಸಫಿನೂ ಬೇಕಿಲ್ಲ. ಏನಯ್ಯ ನಿನಗೆ ಒಂದಲ್ಲ?
2: ಬಹಳ ಚೆನ್ನಾಗಿ ಮಾತನಾಡ್ತೀರಾ ಸರ್, ನಿಜವಾಗ್ಲೂ 1 ಗಂಟೆ ಸಾಲದು ಅನ್ಸುತ್ತೆ ನಿಮ್ ಜೊತೆ ಮಾತನಾಡ್ತಾ ಇದ್ರೆ. ನೀವು ರಂಗಭೂಮಿ ಕಲಾವಿದರು, ಹಾಸ್ಯ ಕಲಾವಿದರು, ನಟ, ಸಂಭಾಷಣೆಕಾರ, ಹೀಗೆ ಎಲ್ಲ ರಂಗಗಳಲ್ಲಿ ಹೆಸರು ಮಾಡಿದ್ದೀರಾ. ನಿಮ್ಮ ಉತ್ತಮ ಮಟ್ಟದ ಹಾಸ್ಯದಿಂದ ಜನಮಾನಸದಲ್ಲಿ ನೀವು ಶಾಶ್ವತವಾಗಿ ನೆಲೆಸಿದ್ದೀರಾ. ನಿಮ್ಮ ಪ್ರತಿಭೆಯನ್ನ ನಮ್ಮ ಚಿತ್ರರಂಗ ಇನ್ನಷ್ಟು ಮತ್ತಷ್ಟು ಬಳಸಿಕೊಳ್ಳಲಿ ಅಂತ ನಮ್ಮ ವಿವಿಧ ಭಾರತಿ ತಂಡ ಹಾರೈಸ್ತಾ ಇದೆ. ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
1: ನಮಸ್ಕಾರ. ಥ್ಯಾಂಕ್ಸ್.

0: ಇದುವರೆಗೆ ಬೆಳ್ಳಿ ಬದುಕು ಕಾರ್ಯಕ್ರಮ ಕೇಳಿದ್ರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ. ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 9 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಇದುವರೆಗೆ ಹಿಂದಿ ಮೆಲೋಡಿಯಸ್ ಕೇಳಿದಿರಿ. ಈಗ ಸಮಯ 10 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಐಐಟಿ ಮದ್ರಾಸ್ನಲ್ಲಿರುವ ಸುಧಾ ಗೋಪಾಲಕೃಷ್ಣನ್ ಮೆದುಳಿನ ಸಂಶೋಧನಾ ಕೇಂದ್ರವನ್ನು ರಾಷ್ಟಕ್ಕೆ ಸಮರ್ಪಿಸಿದರು. ಕಾನೂನು ಮತ್ತು ಸುವ್ಯವಸ್ಥೆಯ ಅಗತ್ಯಗಳಿಗೆ ಒಳಪಟ್ಟು ಮೆಟ್ರೋ ಸೇವೆಗಳು ಎಂದಿನಂತೆ ಕಾರ್ಯನಿರ್ವಹಿಸುವುದನ್ನು ಮತ್ತು ಇಂಟರ್ನೆಟ್ ಸೇವೆಗಳು ಅಡೆತಡೆ ಇಲ್ಲದೆ ಮುಂದುವರೆಯುವುದನ್ನು ಖಚಿತಪಡಿಸಿಕೊಳ್ಳುವಂತೆಯೂ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ನಾಡಹಬ್ಬ ದಸರಾ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿರದೆ ಎಲ್ಲ ಜಾತಿ ಧರ್ಮದವರು ಸೇರಿ ಸಂಭ್ರಮಿಸುವಂತಹ ಹಬ್ಬವಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ರಿಜ್ವಾನ್ ಅರ್ಷದ್ ಹೇಳಿದ್ದಾರೆ. ಶಿವಮೊಗ್ಗ ದಸರಾ ಮಹೋತ್ಸವಕ್ಕೆ ಕೋಟೆ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇಂದು ಚಾಲನೆ ನೀಡಲಾಯಿತು. ನವರಾತ್ರಿ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಹಿರಿಯ ನಟ ಶ್ರೀನಾಥ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಗಣೇಕಲ್ ಜಲಾಶಯದಿಂದ ರಾಯಚೂರು ನಗರದ ಕೆಳಭಾಗದ ಪ್ರದೇಶಗಳಿಗೆ ಕುಡಿಯುವ ನೀರಿನ ಪೂರೈಕೆ ಹಾಗೂ ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ನೀರನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಶಾಸಕ ಬಸನಗೌಡ ದದ್ದಲ್ ತಿಳಿಸಿದ್ದಾರೆ. ಸೌದಿ ಅರೇಬಿಯಾದ ರಿಯಾದ್ನಲ್ಲಿನ ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಡೆದ ಹೌತಿ ಬಂಡುಕೋರರ ದಾಳಿಯಲ್ಲಿ 12 ಮಂದಿ ಮೃತಪಟ್ಟಿದ್ದು 309 ಜನರು ಗಾಯಗೊಂಡಿದ್ದಾರೆ. ಈಜಿಪ್ಟ್ನ ಕೈರೋದಲ್ಲಿ ನಡೆಯುತ್ತಿರುವ ಅಂತಾರಾಷ್ಟೀಯ ಶೂಟಿಂಗ್ ಕ್ರೀಡಾ ಒಕ್ಕೂಟದ ರೈಫಲ್ ಮತ್ತು ಪಿಸ್ತೂಲ್ ವಿಶ್ವಕಪ್ನಲ್ಲಿ ಭಾರತದ ಉದಯ್ ವೀರಸಿದ್ದು ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದುಕೊಂಡಿದ್ದಾರೆ. ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ 3ನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ಗೆ ಗೆಲ್ಲರು 224 ರನ್ಗಳ ಗುಡಿ ಒಡ್ಡಿದೆ. ಬ್ಯಾಟಿಂಗ್ ಆರಂಭಿಸಿರುವ ವೆಸ್ಟ್ ಇಂಡೀಸ್ ತಂಡ 12 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 114 ರನ್ಗಳನ್ನು ಗೆಲ್ಲಿಸಿದೆ. 48 ಎಸೆತಗಳಲ್ಲಿ 110 ರನ್ಗಳನ್ನು ವೆಸ್ಟ್ ಇಂಡೀಸ್ ತಂಡ ಗಳಿಸಬೇಕಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮಯ 10:02:49 ಕಾರ್ಯಕ್ರಮ ಪ್ರೇಮ ನಿನಾದ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ಈ ನಿಮ್ಮ ಮಧು ಮಾಲತಿಯ ಮನದಾಳದಿಂದ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಹೋದೆಯ ದೂರ ಓ ಜೊತೆಗಾರ

ಹೋದೆಯ ದೂರ ಓ ಜೊತೆಗಾರ. ಪ್ರೀತಿ ಅಂದ್ರೆ ಒಂದು ಶಾಶ್ವತ ನಂಬಿಕೆ, ಅದು ಕಳೆದು ಹೋದಾಗ

ಹೌದು, ಪ್ರೀತಿಗಾಗಿ ಹೆಚ್ಚು ಕಾಯೋದು ಹೆಣ್ಣು, ಕಾಯೋದು ಕಾಡಿಸೋದು ಹೆಣ್ಣಷ್ಟೇ. ಒಂದು ಸಲ ಮೆಚ್ಚಿಕೊಂಡು ಹಚ್ಚಿಕೊಂಡ ಪ್ರೀತಿಯಿಂದ ದೂರ ಆಗೋದು ಅಂದರೆ ಅವಳಿಗೆ ಬದುಕನ್ನೇ ಕಳೆದುಕೊಂಡ ಹಾಗೆ. ಹೌದು, ಹೋದೆಯ ದೂರ ಓ ಜೊತೆಗಾರ.

ರಾಧೆ ಕೃಷ್ಣರ ಅನುಬಂಧ. ರಾಧೆಯ ತ್ಯಾಗದ ಮುಂದೆ ಯಾವುದೂ ಇಲ್ಲ. ಪ್ರೀತಿ ಪ್ರೇಮದ ವಿಷಯದಲ್ಲಿ ಎಡುವುದು ಸಹಜ, ಆದರೆ ಕೆಲವು ಆಕರ್ಷಣೆಗೆ ಒಳಗಾಗಿ ಏನು ಪ್ರೀತಿಯನ್ನು ಪ್ರೀತಿಯಿಂದಾಗಿ ಪ್ರೀತಿಯ ಜೊತೆ ಸುತ್ತಾಡಿ ಪ್ರೀತಿಗಾಗಿ ಕಾದು ತಮ್ಮ ಬದುಕನ್ನೇ ನಶ್ವರ ಮಾಡಿಕೊಂಡಿರೋ ಎಷ್ಟೋ ನಿದರ್ಶನಗಳು ನಮ್ಮ ಮುಂದೆ ಇದೆ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಹೋದಯ ದೂರ ಓ ಜೊತೆಗಾರ. ಒಂದೆಡೆ ನಂಬಿದವರು ವಂಚಿಸಿ ಪ್ರೀತಿಗೆ ಮೋಸ ಮಾಡ್ತಾರೆ, ಇನ್ನೊಂದೆಡೆ ಇಡೀ ಸಮಾಜವೇ ಆ ಪ್ರೇಮವನ್ನು ದೂರ ಮಾಡುತ್ತೆ, ಆ ಪ್ರೇಮವನ್ನು ಕೊಂದುಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಆ ಹೆಣ್ಣು ಯಾರನ್ನ ದೂಷಿಸಬೇಕು, ಯಾರಲ್ಲಿ ನೋವು ಹೇಳ್ಕೋಬೇಕು? ಈ ಹಾಡು ಕೇಳಿ.

ಕೇಳಿದ್ರಲ್ಲ ಎಂತ ಆಕ್ರಂದನ. ಪ್ರೀತಿ ಅಂದರೆ ಅದೊಂದು ಶಾಶ್ವತ ನಂಬಿಕೆ ಅಂತ ಆಗಲೇ ಹೇಳಿದ್ದೆ. ಆ ನಂಬಿಕೆ ಕಳೆದು ಹೋದಾಗ ಈ ಬದುಕೆ ಒಂಥರ ನಶ್ವರ ಅಂತ ಅನಿಸುತ್ತೆ.

ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿ ಕುರುಡು. ತತ್ಕ್ಷಣಕ್ಕೆ ಯಾರನ್ನಾದರೂ ಪ್ರೀತಿಸ್ಬಿಡುತ್ತೆ, ಯಾರನ್ನಾದರೂ ಬಯಸುತ್ತೆ. ಆ ಪ್ರೀತಿಯಿಂದ ಮೋಸ ಹೋದಾಗ ಅಥವಾ ಪ್ರೀತಿ ದೂರ ಆದಾಗ ಅದು ಆ ಸಂದರ್ಭಗಳನ್ನು

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ 10:44. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಹೋದಯ ದೂರ ಓ ಜೊತೆಗಾರ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪ್ರೇಮನಿನಾದ ಕಾರ್ಯಕ್ರಮವನ್ನು ಕೇಳ್ತಿದ್ದೀರಾ. ಈ ಎಲ್ಲ ಹಾಡುಗಳನ್ನು ಕೇಳಿಸಿದಾಗ ಈ ಎಲ್ಲ ಹಾಡಿನಲ್ಲಿರುವ ಭಾವನೆ ನಿಮ್ಗೆ ಈಗಾಗಲೇ ಅರ್ಥ ಆಗಿರಬಹುದು ಅಂತ ಅನಿಸುತ್ತೆ. ಪ್ರೀತಿ ಅಂದರೆ ಒಂದು ಶಾಶ್ವತ ನಂಬಿಕೆ, ಆ ನಂಬಿಕೆನ ಉಳಿಸ್ಕೊತಾ ಹೋಗಬೇಕು. ಪ್ರೀತಿಯಲ್ಲಿ ಒಂದು ತ್ಯಾಗ ಇದೆ, ಆ ತ್ಯಾಗವೇ ಶಾಶ್ವತ ಅಂತ ಹೇಳ್ತಾ ಸಾಕಷ್ಟು ನಮ್ಮ ಸ್ನೇಹಿತರು ನಮಗೆ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಕೊನೆಯದಾಗಿ ಸಂದೇಶಗಳನ್ನು ಓದ್ತೇನೆ. ಕೊನೆಯದಾಗಿ ಹೋದೆಯ ದೂರ ಓ ಜೊತೆಗಾರ, ಹೆಣ್ಮಕ್ಕಳು ಇಷ್ಟೇ ಅರ್ಥ ಮಾಡ್ಕೋಬೇಕು, ಕೇಳಿ.

ಪ್ರೇಮ ನಿನಾದ ಕಾರ್ಯಕ್ರಮವನ್ನ ಕೇಳಿಕೊಂಡು ಮನಶಂಕರಿಯಿಂದ ಕೌಶಲ್ಯ ಅವರು ನಮಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಹೋದೆಯ ದೂರ ಓ ಜೊತೆಗಾರ ಕಾರ್ಯಕ್ರಮ ಏನೋ ಚಿಂದಿ ಚಿತ್ರಾನ್ನ ಅಂತ ಹೇಳ್ತಿದ್ದಾರೆ. ಅಕ್ಕ ಮಹಾದೇವಿ ಕೊಡಕಲ್ನಿಂದ ಗಂಗಾವತಿಯಿಂದ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಆಳಂದದಿಂದ ಶ್ರೀಶಾ ಶೀತಲ್ ಶಿವಕುಮಾರ್ ಬಸವರಾಜ್ ದಾಕ್ಷಾಯಣಿ ಚನ್ನವೀರಯ್ಯ ಹಿರೇಮಠ್ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಇವತ್ತಿನ ಕಾರ್ಯಕ್ರಮವನ್ನು ಕೇಳ್ತಾ. ಹಾಗೆ ಸತೀಶ್ NH ನಗರಕೆರೆ ಇವರು ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಂಬರ್ ಎಂಡಿಂಗ್ ವಿತ್ 1969 ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಹುಶಃ ವೇದಾ ಶೆಟ್ಟಿಯವರು ಕಾಳ್ವಾರ ಕುಂದಾಪುರದಿಂದ. ಮತ್ತು ಇವರು ನಂಬರ್ ಎಂಡಿಂಗ್ ವಿತ್ 8901 ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಬಾಗಲಕೋಟೆಯಿಂದ ಅಭಿಷೇಕ್ ರವಕವಿ ಇವರ ಸಂದೇಶವು ಕೂಡ ಬಂದಿದೆ. ಈರಣ್ಣ ಜೇವೂರ ಇವರು ಕೂಡ ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಚಿದಾನಂದ್ ಟಿವಿ ಸರ್ಕಲ್ನಿಂದ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ. ಸಮಯ 11 ಗಂಟೆಯಾಗಲಿದೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಮ್ಮ ದೇಶದ ಸಂವಿಧಾನ ಶ್ರೇಷ್ಠ ಸಂವಿಧಾನ. ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾದರಿಯಲ್ಲಿಯೇ ಎಸ್ಐಆರ್ ನ್ಯಾಯ ಮತ್ತು ಅತ್ಯಂತ ಪಾರದರ್ಶಕ ಪದ್ಧತಿಯಲ್ಲಿ ನಡೆಯುತ್ತಿದೆ. ಆದರೆ ಕಾಂಗ್ರೆಸ್ ಪಕ್ಷ ಎಸ್ಐಆರ್ ನೆಪದಲ್ಲಿ ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು

ಪ್ರಯತ್ನಿಸುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ರೈಲ್ವೆ ನೇಮಕಾತಿ ಮಂಡಳಿಯು 2026 ಸಾಲಿನ ಪದವೀಧರರಿಗಾಗಿ ತಾಂತ್ರಿಕೇತರ ವರ್ಗಗಳ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಭಾರತೀಯ ರೈಲ್ವೆಯಲ್ಲಿ ಒಟ್ಟು 3548 ಪದವೀಧರ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಶಾರದಾಂಬೆ ದೇವಾಲಯ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯಗಳಲ್ಲಿ ನವರಾತ್ರಿ ಮಹೋತ್ಸವ ಇಂದಿನಿಂದ ಆರಂಭಗೊಂಡಿದೆ. ಶೃಂಗೇರಿಯಲ್ಲಿ ಇಂದಿನಿಂದ ಇದೇ 21ರವರೆಗೆ, ಹೊರನಾಡಿನಲ್ಲಿ ಇಂದಿನಿಂದ ಇದೇ 24ರವರೆಗೆ ಉತ್ಸವ ನಡೆಯಲಿದೆ. ಶೃಂಗೇರಿಯಲ್ಲಿ ಪ್ರತಿನಿತ್ಯ ಶಾರದಾಂಬೆಗೆ ವಿಶೇಷ ಅಲಂಕಾರ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನವರಾತ್ರಿ ಅಂಗವಾಗಿ ವಿವಿಧ ಶಕ್ತಿ ದೇವತೆಗಳ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ, ಪೂಜೆ ಹಾಗೂ ಪ್ರಾರ್ಥನೆಗಳು ನಡೆಯುತ್ತಿವೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ನ 94ನೇ ಆವೃತ್ತಿಗೆ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಚಾಲನೆ ನೀಡಿದರು. ಮಾದಕ ವಸ್ತು ಮುಕ್ತ ಯುವಜನತೆ ಹಾಗೂ ಆರೋಗ್ಯವಂತ ಭಾರತದ ಸಂದೇಶವನ್ನು ಸಾರುವ ಉದ್ದೇಶದಿಂದ ನಡೆದ ಈ ಕಾರ್ಯಕ್ರಮದಲ್ಲಿ 500ಕ್ಕೂ ಹೆಚ್ಚು ಸೈಕ್ಲಿಸ್ಟ್ಗಳು ಸೇರಿದಂತೆ 1000ಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ದರು. ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ 3ನೇ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ವಿರುದ್ಧ 14 ರನ್ಗಳಿಂದ ಜಯಗಳಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 223 ರನ್ ಗಳಿಸಿತ್ತು. 224 ರನ್ಗಳ ಗುರಿ ಬೆನ್ನಟ್ಟಿದ ವಿಂಡೀಸ್ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 209 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಈ ಗೆಲುವಿನೊಂದಿಗೆ ಭಾರತ 5 ಪಂದ್ಯಗಳ ಈ ಸರಣಿಯಲ್ಲಿ 2-1 ಮುನ್ನಡೆ ಕಾಯ್ದುಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸಮಯ 11:57. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ನಾಡಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:53 ಆರಂಭವಾಗಲಿದೆ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.